107.8 FM. Radio Saran. Ega app nalu kuda labhya.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

Tâche.

0: ಕಲ್ಲುತ್ತಿನ ಕೆನ ಕ್ಷೇತ್ರ ಸತ್ಯದೇವತೆನ ಕ್ಷೇತ್ರ ಸತ್ಯದೇವತೆನ ಕ್ಷೇತ್ರ.
1: You're listening to Radio Sarang 107.8 FM.

0: You're listening to Radio Sarang, 107.8 FM.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ದೆ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
0: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಎಲ್ಲ ಸಹೋದರರಿಗೆ ನಮಸ್ಕಾರ. ಅದು ಮೆನ್ಷನ್ ಮಾಡ್ತಾರೆ, ಸ್ವಲ್ಪ ನಾನು ಕಥೆಯನ್ನು ಹೇಳ್ತೀನಿ ನಿಮಗೆ. ಅದು ಅದ್ಭುತವಾದಂಥ ಕಥೆ, ಛಾಂದೋಗ್ಯದಲ್ಲಿ ಬರುವಂಥದ್ದು. ಈ ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ವಿಷಯ ಬಂದಾಗ ಒಂದು ಛಾಂದೋಗ್ಯದಲ್ಲಿ ಕಥೆ ಬರ್ತದೆ, ಬಹಳ ಚಂದದ ಕಥೆ, ನನಗೆ ಬಹಳ ಇಷ್ಟವಾದಂಥದ್ದು. ಬ್ರಹ್ಮನನ್ನ ತಿಳ್ಕೊಂಡಂಥ ಪ್ರಜಾಪತಿ ಇದ್ನಲ್ಲ, ಪ್ರಜಾಪತಿ ಒಂದ್ಸಲ ರಾಕ್ಷಸರನ್ನ ಮತ್ತು ದೇವತೆಗಳನ್ನೆಲ್ಲ ಕರೆದು ಹೇಳಿದ್ದಂತೆ, ನೋಡಪ್ಪ ಚೆನ್ನಾಗಿರಿ, ಜೀವನ ಚೆನ್ನಾಗಿ ಮಾಡ್ಕೊಳ್ಳಿ, ಆದ್ರೆ ಒಂದು ವಿಷಯ ನೀವು ಮರಿಬಾರ್ದು, ಆತ್ಮವನ್ನು ತಿಳ್ಕೊಬೇಕೆಲ್ಲರೂ. ಆ ಆತ್ಮವನ್ನು ತಿಳ್ಕೊಳ್ಳದೆ ಹೋದರೆ ನಿಮ್ಮ ಜೀವನಕ್ಕೆ ಅರ್ಥ ಇಲ್ಲ. ಏನು ಆತ್ಮ ಅಂತ ಕೇಳಿದರು. ದುಃಖದಿಂದ, ಸಾವಿನಿಂದ, ಮುಪ್ಪಿನಿಂದ, ನೋವಿನಿಂದ, ಕೆಟ್ಟತನದಿಂದ, ಹಸಿವು ನೀರಡಿಕೆಗಳಿಂದ ಮುಕ್ತವಾದಂಥದ್ದು ಆತ್ಮ. ಆದ್ರೆ ತಿಳುವಳಿಕೆ ನಿಮಗಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ, ಹೋಗ್ರಿ ಅಂತ ಹೇಳಿದ. ಇಬ್ಬರನ್ನು ಕೂಡಿಸ್ಕೊಂಡು ಹೇಳಿದಾನೆ. ಅವರ ಲೀಡರ್ಸ್ ಇದ್ದಾರಲ್ಲ ಒಬ್ಬೊಬ್ರು, ಇಂದ ದೇವತೆಗಳಿಗೆ ನಾಯಕ ಇಂದ್ರ, ಆ ರಾಕ್ಷಸರಿಗೆ ವಿರೋಚನ. ಇಬ್ರು ಹೋದ್ರಂತೆ ಪ್ರಜಾಪತಿ ಕಡೆಗೆ, ಹೌದಪ್ಪ ನೀನೆಲ್ಲ ಹೇಳಿಬಿಟ್ಟೆ ಆತ್ಮ ತಿಳುವಳಿಕೆ ಬೇಕು ಅಂತ, ಅದು ಏನು ಆತ್ಮ ಸ್ವಲ್ಪ ನಮ್ಗೆ ವಿಷಯ ಹೇಳ್ತೀರಾ ಅಂತ ಕೇಳಿದ್ರಂತೆ. ಅವನು ಬಹಳ ಸುಲಭ ಹೇಳ್ತಾನೆ, ಆತ್ಮ ತಿಳ್ಕೊಬೇಕಾದ್ರೆ ಫಸ್ಟ್ ಸ್ಟೆಪ್ 32 ವರ್ಷ ಬ್ರಹ್ಮಚರ್ಯ ಆಚರಿಸ್ಬೇಕು. ಇಬ್ರು ಹೇಳಿದ್ರು 32 ವರ್ಷ ಬ್ರಹ್ಮಚರ್ಯ ಪಾಲಿಸಿ ಧ್ಯಾನದಿಂದ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ ಅದು ಮುಗಿದ ನಂತರ, ನಿಮ್ಮ 32 ವರ್ಷದ ಧ್ಯಾನ ಮತ್ತು ಬ್ರಹ್ಮಚರ್ಯ ವ್ರತ ಮುಗಿದ ತಕ್ಷಣ ನೀವು ಕನ್ನಡಿಯಲ್ಲೋ ನೀರಿನಲ್ಲೋ ನಿಮ್ಮ ಮುಖ ನೋಡಿಕೊಂಡಾಗ ನಿಮಗೇನು ಕಾಣಿಸುತ್ತೋ ಅದೇ ಆತ್ಮ ಅಂತ ಹೇಳಿದಂತೆ. ವಿಚಿತ್ರ ಘಟನೆ ಇದು, ಕಥೆ ಇದು. ಅವರಿಬ್ಬರು ತಪಸ್ಸಿಗೆ ಹೋದರು, ರಾಕ್ಷಸರ ಪರವಾಗಿ ವಿರೋಚನ ಇಂದ್ರ ಇಬ್ಬರು ಹೋದರು. 32 ವರ್ಷ ಬ್ರಹ್ಮಚರ್ಯ ಮಾಡಿ ತಪಸ್ಸು ಮಾಡಿದರು, ಮಾಡಿ ಮುಖ ನೋಡಿಕೊಂಡ್ರು ನೀರಲ್ಲಿ, ತಮ್ಮ ತಮ್ಮ ಮುಖನೇ ಕಾಣಿಸ್ತು. ಹಾಗಾದರೆ ದೇಹನೇ ಆತ್ಮ ಅಂತ ಅಂದ್ಕೊಂಡ್ರು. ವಿರೋಚನ ಹೋದ, ಗೊತ್ತಾಗ್ಬಿಡಿ ಇಷ್ಟೇ ತಾನೇ ಆತ್ಮ ಅಂದರೆ. ಹೋಗಿ ತನ್ನ ಸ್ನೇಹಿತರಿಗೆಲ್ಲ ಹೇಳಿದ ರಾಕ್ಷಸರ ಬಳಗಕ್ಕೆ, ನೋಡಪ್ಪ ನಿಜವಾಗ್ಲೂ ಆತ್ಮ ಅಂದರೆ ದೇಹನೇ, ಇದನ್ನು ಸಂತೋಷವಾಗಿ ಇಟ್ಕೋಬೇಕು ಅಂತ ಹಾಗೆ ನಂಬ್ಕೊಂಡು ಹೋಗ್ಬಿಟ್ರು. ಆದ್ದರಿಂದ ರಾಕ್ಷಸರು ಯಾರು ಅಂದರೆ ದೇಹ ಮಾತ್ರ ನಾನು ಅಂತ ಅಂದ್ಕೊಂಡಿರೋರು ಅವರು. ದೇಹ ಭೋಗಗಳಿಗೆ, ದೇಹ ಸಾಧ್ಯತೆಗಳಿಗೆ ಏನೇನು ಬೇಕೋ ಪರಿಕರಗಳನ್ನು ಮಾಡಿಕೊಂಡು ಅದನ್ನು ಸಂತೋಷವಾಗಿಡುವಂಥದ್ದು ರಾಸುರಿ ಕೆಲಸ ಅಂತ ಶುರುವಾಯಿತು. ಇಂದ್ರ ಸ್ವಲ್ಪ ಬುದ್ಧಿವಂತ, ಹಾಗಾಗಿ ತಪ್ಪು ಮಾಡ್ತಾನೆ ಮದ್ದರೆ, ಆದರೆ ಬುದ್ಧಿವಂತ. ಅವನು ವಿಚಾರ ಮಾಡಿದ, ಅವ್ರಿಗೊಂದು ಚಿಂತೆ ಬಂತು, ದೇಹನೇ ಆತ್ಮ ಆಗಿರೋಕ್ಕೆ ಸಾಧ್ಯ ಇದೆಯಾ? ದೇಹ ಕುಂಟಾದರೆ ಆತ್ಮ ಕುಂಟಾಗತ್ತಾ? ದೇಹ ಕುರುಡಾದರೆ ಆತ್ಮ ಕುರುಡಾಗತ್ತಾ? ಇದೇನೋ ತಪ್ಪಾಯಿತು ಅನ್ನಿಸ್ತು ಅವನಿಗೆ. ಹಾಗಾದರೆ ಇದೇನೋ ಬೇರೆ ಅರ್ಥ ಇರಬೇಕು ಅಂತ ಮತ್ತೆ ವಾಪಸ್ ಹೋದ ಪ್ರಜಾಪತಿ ಕಡೆ. ನನಗೆ ಯಾಕೋ ಸಂಶಯ ಬರುತ್ತೆ, ದೇಹನೇ ಆತ್ಮ ಅಲ್ಲ ಅನಿಸುತ್ತೆ, ಹಾಗಾದರೆ ಇನ್ನೊಂದು ಕೆಲಸ ಮಾಡು ಅಂದ ಅವನು. ಪ್ರಜಾಪತಿ ಒಳ್ಳೆ ಕೆಲಸ, ಹೋಮ್ವರ್ಕ್ ಕೊಡ್ತಿದ್ದ ಅವನು. 32 ವರ್ಷ ಮತ್ತೆ ಬ್ರಹ್ಮಚರ್ಯ ಮಾಡು, ಬ್ರಹ್ಮಚರ್ಯ ಮಾಡಿ ಧ್ಯಾನ ಮಾಡಬೇಕು, ಸತತವಾಗಿ ಧ್ಯಾನ ಮಾಡು, ಆ ನಂತರ ಬಾ ನನ್ನ ಕಡೆಗೆ ಅಂತ. ವಿರೋಚನೆ ಹೋಗಲೇ ಇಲ್ಲ, ಅವನಿಗೆ ಆನ್ಸರ್ ಸಿಕ್ಬಿಡ್ತು, ಅವ್ನು ಚಿಂತೆನೇ ಇಲ್ಲ.

0: रेडियो सारंग 107.8 FM।
1: ಇಂದ್ರ 32 ವರ್ಷ ಮತ್ತೆ ತಪಸ್ ಮಾಡಿದ, ಪ್ರಜಾಪತಿ ಕಡೆ ಹೋದ, ಹೋಗಿ ಈಗ ಹೇಳು ಅಂದ. ಅವನು ಹೇಳಿದ, ಬಹಳ ಸುಲಭಪ್ಪ, ಆತ್ಮ ಅಂದ್ರೆ ಕನಸಿದ್ದಾಗೆ ಅಂತ ಹೇಳ್ದ. ಓ ಇಷ್ಟೇನಾ ಅಂತ ಬಂದ. ಬಂದು ತನ್ನ ದೇವತೆ ಹಂಚ್ಕೊಂಡ ಎಲ್ಲರ ಜೊತೆಗೂ. ಪ್ರಜಾಪತಿ ಹೇಳಿದ್ದಾನೆ, ಆತ್ಮ ಅಂದ್ರೆ ಕನಸಿನ ಹಾಗೆ, ಯಾಕಂದ್ರೆ ಕನಸು ಕುಂಟಲ್ಲ, ಕನಸು ಕುರುಡಾಗೋದಿಲ್ಲ, ಹೀಗೆ ತೊಂದರೆ ಇಲ್ಲ. ಆದ್ರೆ ವಿಚಾರ ಬಂತು ಅವನಿಗೆ, ಅಯ್ಯೋ ಕರ್ಮ, ಕನಸು ಇದ್ಬೇಕು, ಆದ್ರೆ ಕನಸಿನಲ್ಲಿ ಕೆಲಸ ದುಃಖದ ಸನ್ನಿವೇಶ ಬರ್ತದಲ್ಲ, ಕನಸಿನಲ್ಲಿ ಸಂತೋಷ ಪಡ್ತೇನೆ, ಕನಸು ದುಃಖ ಪಡ್ತೇನೆ, ಕೆಲವು ಅಳುತ್ತಾರೆ, ಗಾಬರಿಗೆ ಎದ್ದು ಕೂತ್ಕೊಂಡ್ಬಿಡ್ತೇವೆ ಕನಸು ಬಂದಾಗ ಅಲ್ವಾ. ಅಂದ್ರೆ ಕನಸುಗಳಿಗೆ ಭಾವನೆ ಇದೆ ಅಂತಾಯ್ತು. ಆದ್ರೆ ಮೊದಲು ಏನ್ ಹೇಳಿದ್ದ ಪ್ರಜಾಪತಿ, ಈ ಆತ್ಮಕ್ಕೆ ಯಾವ ಭಾವನೆಗಳಿಲ್ಲ, ದಾವಿಲ್ಲ, ದುಃಖಿಲ್ಲ, ಮುಪ್ಪಿಲ್ಲ, ಏನೂ ಇಲ್ಲ ಅಂತ ಹೇಳಿದ್ದ. ಮತ್ತೆ ದುಃಖ ನೋವು ಬರುತ್ತಲ್ಲ. ಮತ್ತೆ ಹೋದ, ನನಗೇನೋ ಸಂಶಯ ಬರುತ್ತೆ, ಈ ಕನಸೇ ಆತ್ಮ ಅಲ್ಲ ಅನ್ಸುತ್ತೆ ಅಂತ. ಹೌದಾ? ಅವನ ಸೊಲ್ಯೂಷನ್ ತುಂಬ ಚೆನ್ನಾಗಿದೆ. ಮತ್ತೆ 32 ವರ್ಷ ಬ್ರಹ್ಮಚಾರ್ಯ ತಪಸ್ಸು ಮಾಡುವಂತೆ ಮತ್ತೆ ಮಾಡಿದ. ಅವನು 32 ವರ್ಷ ಮಾಡಿ ಹೋದಂತೆ, ಹೀಗೆ ಹೇಳುವಂತ ಆತ ಹೇಳ್ದ ಪ್ರಜಾಪತಿ ಹೇಳ್ದ. ಈಗ ನೋಡಪ್ಪ, ನೀನು ಬ್ರಹ್ಮದ ಬಗ್ಗೆ ಹೇಳ್ತೀನಿ. ಬ್ರಹ್ಮ ಅಂದರೆ ಅಥವಾ ಆತ್ಮ ಅಂದರೆ ಗಾಢವಾದ ನಿದ್ರೆ ಇದ್ದ ಹಾಗೆ, ಕನಸಲ್ಲ. ಇವನು ಹೌದು ಅನ್ನಿಸ್ತು, ಗಾಢವಾದ ನಿದ್ರೆಯಲ್ಲಿ ಕನಸಿಲ್ಲ, ನಿದ್ರೆಗೇನು ಎಚ್ಚರ ಇಲ್ಲ, ಅರಿವಿಲ್ಲ, ಏನು ತೊಂದರೆ ಇಲ್ಲ, ಆರಾಮಾಗಿದೆ, ಅದು ನೋವಿಲ್ಲ, ದುಃಖ ಇಲ್ಲ, ಏನೂ ಇಲ್ಲಲ್ಲ, ಹಾಗಾದರೆ ಬ್ರಹ್ಮ ಸಿಕ್ತು ಅಂತ ಅಂದ್ಕೊಂಡ. ಹೊರಗಡೆ ಬಂದ, ವಿಚಾರ ಮಾಡ್ದ, ಇನ್ನೂ ತೊಂದರೆ ಇದೆ ಅಂತ ಅವನು. ನಾನು ಗಾಢ ನಿದ್ರೆಯಲ್ಲಿದ್ದಾಗ ನಾನು ಬದುಕಿದ್ದೇನೆ ಅಂತ ಅರಿವೇ ಇಲ್ಲಲ್ಲ, ಅರಿವಿಲ್ಲದೆ ಹೋದರೆ ಅದೆಂಥ ಆತ್ಮ? ಆತ್ಮಕ್ಕೆ ಅರಿವಿಲ್ಲ ಅಂದಂಗೆ ಆಯ್ತಾರೆ. ಅವ್ರು ಹೇಳ್ತಾರೆ, ಆತ್ಮ ಸದಾ ಸಾಕ್ಷೀಭೂತವಾಗಿರುವಂಥದ್ದು, ಒಳಗೆ ಇರ್ತದೆ ಅಂತ ಹೇಳಿದ್ದ. ನೋವಿಲ್ಲ, ದುಃಖ ಇಲ್ಲ, ನಿಜ, ಆದರೆ ಅರಿವು ಇಲ್ದಂಗೆ ಆದರೆ ಅದೆಂಥ ಆತ್ಮ? ಮತ್ತೆ ಹೋದ, ನನಗಿನ್ನೂ ಸಂಶಯ ಪರಿಹಾರ ಆಗಲಿಲ್ಲ ಅಂತ. ಈ ಸಲ ಸ್ವಲ್ಪ ಕನ್ಸೆಷನ್ ಕೊಟ್ಟ ಪ್ರಜಾಪತಿ. ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ ಅಲ್ವಾ ಇವನು, ಅದಕ್ಕೆ ಹೇಳ್ದ, ನೋಡಪ್ಪ ಈಗ 3 ಸಲ ಮಾಡಿದ್ಯಾ, 4ನೇ ಸಲ 32 ವರ್ಷ ಬೇಡ, 5 ವರ್ಷ ಮಾಡು. 5 ವರ್ಷ ಬ್ರಹ್ಮಚಾರ್ಯ ಮಾಡಿ ಧ್ಯಾನ ಮಾಡಿ ಬಾ ಅಂದರೆ ಒಟ್ಟು 101 ವರ್ಷ ತಪಸ್ಸಾಗಿತ್ತು. ಮತ್ತೆ ಹೋದ, 5 ವರ್ಷ ಮುಗಿಸ್ಕೊಂಡು ಹೋದಾಗ ಹೇಳಿದಂತೆ, ನಿನಗೆ ಆತ್ಮ ಅಂದರೆ ಯಾವುದು ಹೇಳಿಬಿಡ್ತೀನಿ, ಈ ದೇಹದಲ್ಲಿ ನಾನು ಅಂತಿದೆಯಲ್ಲ ಅದೇ ಆತ್ಮ. ಹೇಗೆ ಅಂತ ಕೇಳ್ದೆ. ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು ಅಂತೇನೆ. ಈ ನಾನು ಅನ್ನೋರು ಯಾರು ಒಳಗಡೆ ಕೂತ್ಕೊಂಡು? ನಾನೇ ಹೇಳ್ತಾ ಇರ್ತೀನಿ, ನನ್ನ ಹೆಸರು ಹೀಗೆ. ಈ ನನ್ನ ಹೆಸರು ನಾನು ಅಂದವ್ರು ಯಾರು ಹೇಳೋರು ಯಾರು ಒಳಗಡೆ? ನನ್ನ ಹೆಸರು ಆಯಿತು, ಹೆಸರು ಗುರುರಾಜ ಕರ್ಜಿಗೆ ಅಂತಿದ್ರೆ ಹೇಳೋರು ಯಾರು? ಅದನ್ನು ಒಳಗೊಬ್ರು ಯಾರೋ ಹೇಳ್ತಾರೆ ನನ್ನ ಹೆಸರು. ಈ ಪಾತ್ರೆ ನನ್ನದು ಅಂದಾಗ ಪಾತ್ರೆ ಬೇರೆ, ನಾನು ಬೇರೆ. ಈ ಪೆನ್ ನಂದು ಅನ್ಬೇಕಾದ್ರೆ ನಾನು ಬೇರೆ, ಪೆನ್ ಬೇರೆ. ಹಾಗೆ ಇದು ನನ್ನದು ಅನ್ಬೇಕಾದ್ರೆ ಒಳಗೊಬ್ರು ಯಾರೋ ಇರ್ಬೇಕಲ್ಲ. ನೋಡಿ, ಯಾರೊಬ್ರು ತೀರ್ಕೊಂಡ ತಕ್ಷಣ ಇದು ಅವರ ದೇಹ ಅಂತೀವಿ. ಅವರೆಲ್ಲಿ ಹೋದರು? ಅವರಿಲ್ಲ ಅಲ್ಲಿ, ಅವರ ದೇಹ ಅಂದ್ರೆ ದೇಹ ಅವರಲ್ಲ ಅಂದಂಗಾಯ್ತು. ಅರ್ಥ ಆಯ್ತು ಉದಾಹರಣೆಗೆ ಬಂದ, ಓಹೋ, ದೇಹವನ್ನು ಮೀರಿದಂತ ಯಾವುದೋ ಒಂದು ಅಗೋಚರವ ಶಕ್ತಿ ಇದೆ, ಅದನ್ನ ದೇಹ ಬಂದ ನೋವು ದೇಹಕ್ಕಾಗತ್ತೆ, ಅದ್ರ ಒಳಗಿಂದ ಆತ್ಮಕ್ಕೆ ಆಗೋಲ್ಲ ಅಂತ ಚಿಂತೆ ಮಾಡ್ಕೊಂಡು ಬಂದ. ಹೀಗೆ ಪ್ರಜಾಪತಿ ಹೇಳ್ತಾನೆ, ಹೆಜ್ಜೆ ಹೆಜ್ಜೆ ಹಾಗೆ ಮೇಲಕ್ಕೆ ಹೋಗುವಂತಹದ್ದು ನಮ್ಮ ಭಾರತೀಯ ಸಂಸ್ಕೃತಿ ಇದೆ.

0: Radio Sarang 107.8 FM.
1: ವಿವೇಕಾನಂದರು ಹೇಳ್ತಾರೆ, ಅಸುರರು ಮೊದಲನೇ ಹಂತಕ್ಕೆ ನಿಲ್ಲಿಸ್ಬಿಟ್ರು, ಪರಿಶ್ರಮ ಪಡಲಿಲ್ಲ. ಅವರ ದೇಹನೇ ಮುಖ್ಯ ಅನ್ನಿಸ್ತು. ಪಾಶ್ಚಿಮಾತ್ಯ ಸಂಸ್ಕೃತಿ ಅಲ್ಲೇ ನಿಂತ್ಕೊಂಡಿದೆ ದೇಹಕ್ಕೆ. ಅದಕ್ಕೆ ಅವ್ರು ಹೇಳ್ತಾರೆ ಅಸುರರು ಹಾಗೆ ಕಾಣಿಸ್ತಾರೆ ಅಂತ ಹೇಳುವಂಥದ್ದು. ಅಂದರೆ ಅಲ್ಲಿಗೆ ನಿಂತ್ಕೊಂಡು ದೇಹನೇ ನಮ್ಮ ಮಿತಿ ಅಂತ ಅನ್ಕೊಳ್ಳೋದಾದರೆ ಅದೊಂದು ಭಾಗ ಜೀವನದ್ದು. ಆದರೆ ನಾವು ಅದು ನಂಬಲಿಲ್ಲ, ಅದನ್ನು ದಾಟಿ ಇನ್ನೂ 4 ಹೆಜ್ಜೆ ಮುಂದೆ ಹೋಗಿ ಹೀಗೆ ಬೆಳ್ಕೊಂಡು ಬಂದ್ವಿ ಅಂತ. ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಹೇಳ್ತಾರೆ, ಹೇಗೆ ನಾವು ಎರಡೂ ಸಂಸ್ಕೃತಿಗಳನ್ನು ಸೇರಿಸ್ಕೋಬೇಕು ಅಂತ. ಭಾಳ ಚೆನ್ನಾಗಿರೋ ಮಾತಿದ್ದು ನಾನು ಹೇಳಬೇಕಾದ್ದು. ವೈಜ್ಞಾನಿಕ ಮನೋಭಾವ ಎಷ್ಟು ಗಟ್ಟಿಯಾಗಿತ್ತು ಅವ್ರದ್ದು, ಎರಡು ದೃಷ್ಟಿಯನ್ನು ತೂಗಿ ನೋಡುವಂಥದ್ದು. ಒಂದು ಸಲ ಬೆಳಗಾಂನಲ್ಲಿದ್ದಾಗ ಹರಿಪದ್ ಮಿತ್ರ, ಹರಿಪದ್ ಮಿತ್ರ ಅಂತ ಫಾರೆಸ್ಟ್ ಆಫೀಸರ್, ಅಥವಾ ಬೆಳಗಾಂಗೆ ಆಶ್ರಮಕ್ಕೆ ಹೋದರೆ ಆ ರೂಮ್ ನೋಡ್ತೀರಿ ನೀವು, ಯಾವ ಕೋಣೆಯಲ್ಲಿ ವಿವೇಕಾನಂದರು ಇದ್ರೋ, ಯಾವ ಕೋಣೆಯಲ್ಲಿ ಕೂತ್ಕೊಂಡು ಹರಿಪದ ಮಿತ್ರ ಚರ್ಚೆ ಮಾಡಿದ್ರು, ಆ ಕೋಣೆಯನ್ನು ಹಾಗೆ ಇಟ್ಟಿದ್ದಾರೆ, ನೋಡೋಕೆ ಚೆನ್ನಾಗಿಟ್ಟಿದ್ದಾರೆ. 1892 ಇಸ್ವಿಗೆ, 92 ಸೆಪ್ಟೆಂಬರ್ ಹೊತ್ತಿಗೆಲ್ಲ ಹೋದದ್ದು. ಅಲ್ಲಿ ಬೆಳಗಾಂಗೆ ಹೋದಾಗ ಮಾತಾಡ್ತಿರ್ಬೇಕಾದ್ರೆ ಆತ ಫಾರೆಸ್ಟ್ ಆಫೀಸರ್. ದಯವಿಟ್ಟು ಗಮನಿಸಿ, ಒಂದು ವೈಜ್ಞಾನಿಕವಾದಂಥ ಪಾಶ್ಚಿಮಾತ್ಯ ದೃಷ್ಟಿಯನ್ನು ನಮ್ಮ ಭಾರತೀಯ ವೇದಾಂತಕ್ಕೆ ಎರಡೂ ಸೇರಿಸುವಂಥದ್ದು ಎಷ್ಟು ಚೆನ್ನಾಗಿದೆ ಅಂತ. ಮಾತಾಡ್ತಾ ಟೆಕ್ಸ್ಟ್ ಬುಕ್ ಇಲ್ಲ, ನೋಟ್ಬುಕ್ ಇಲ್ಲ, ಬೋರ್ಡ್ ಇಲ್ಲ, ಬರೆಯೋಂಗಿಲ್ಲ, ಇಕ್ವೇಶನ್ ಇಲ್ಲ, ಏನೂ ಇಲ್ಲ. ಮಾತಾಡ್ತಾ ಈಗ ಟ್ಯಾರೆಸ್ನಲ್ಲಿ ಕೂತ್ಕೊಂಡಿದ್ದಾರೆ, ಕೂತ್ಕೊಂಡು ಹೇಳುವಂಥದ್ದು. ನಾನು ಹೇಳ್ತೀನಿ, ವಿವೇಕಾನಂದರು ಹೇಳಿದಂಥ ಆ ಟೈಮ್ ಸ್ಪೇಸ್ ಯುನಿಫಿಕೇಶನ್ ಅಂತ ಏನು ಥಿಯರಿ ಇದೆಯೋ, ನೊಬೆಲ್ ಪ್ರಶಸ್ತಿ ಬಂದಂಥದ್ದು, ಮುಂದೆ ಬೊರ್ನೋಸ್ಕಿಗೆ ನೊಬೆಲ್ ಪ್ರಶಸ್ತಿ ಬಂತು, ಅಂಥದ್ದನ್ನು 7 ಕ್ಲಾಸ್ ಮಕ್ಕಳಿಗೆ ಅರ್ಥ ಆಗುವಂಗೆ ಹೇಳುವಂಥದ್ದು, ಇದು ಅದ್ಭುತ ಅನಿಸ್ತು ನನಗೆ. ಅದನ್ನು ಒಪ್ಪಿಕೊಂಡು ಅದು ನಮ್ಮ ಭಾರತಕ್ಕೆ ಅನ್ವಯಿಸುವಂಥದ್ದು. ಅವನು ಮಾತಾಡ್ತಾ ಹೇಳ್ತಾರೆ, ಟೈಮ್ ಅಂದರೆ ಏನು, ಸ್ಪೇಸ್ ಅಂದರೆ ಏನು, ಟೈಮ್ ಅಂದರೆ ಏನಪ್ಪ, ಸಮಯ ಅಂದರೆ ಏನು. ಎಷ್ಟು ಚೆಂದ ನೋಡಿ, ಯಾರಿಗಾದ್ರೂ ಅರ್ಥ ಆಗುವಂಥದ್ದು. ಈಗ ಹೇಳ್ತಾರೆ ಟೈಮ್ ಹೆಂಗೆ ಗೊತ್ತು ಮಾಡ್ತೀರಿ, ನೀವು ಕೈಯಲ್ಲಿ ವಾಚ್ ಕಟ್ಕೊಂಡಿದ್ದೀರಿ, ವಾಚ್ ನೋಡಿ ಓಹೋ ಈಗ 7:30 ಆಯಿತು ಅಂತ ಹೇಳ್ತೀರಿ. ಈ ವಾಚ್ ಬಂದದ್ದು ಎದ್ರದ ಮೇಲಿಂದ, ಯಾವ ಆಧಾರದ ಮೇಲೆ ಬಂದದ್ದು? ಯಾವುದೋ ಒಂದು ತತ್ವದ ಮೇಲೆ ಆದ ತಾನೆ. ಯಾವ ತತ್ವದ ಮೇಲೆ ಆದದ್ದು? ಪೃಥ್ವಿ ಸೂರ್ಯನ ಸುತ್ತ ಇದೆ, ಸೂರ್ಯನ ಸುತ್ತ ಇದೆ 24 ತಾಸು ಬೇಕು ಸುತ್ತಬೇಕಾದ್ರೆ. ಒಂದು ಪೃಥ್ವಿ ಸೂರ್ಯನ ಸುತ್ತಬೇಕಾದ್ರೆ ಎಷ್ಟು ಟೈಮ್ ತಗೊಳತ್ತೋ ಅದನ್ನು ಒಂದು ದಿನ ಅಂತ ಕರೆದ್ವಿ, 24 ತಾಸು. ಅದನ್ನು 24 ಭಾಗ ಮಾಡಿದ್ವಿ, ಒಂದೊಂದು ಭಾಗದಲ್ಲಿ 60 ಭಾಗ ಮಾಡಿ ನಿಮಿಷ ಅಂದ್ವಿ, ಅದಕ್ಕೆ 60 ಭಾಗ ಮಾಡಿ ಸೆಕೆಂಡು ಅಂದ್ವಿ. ಅದರ ಆಧಾರದ ಮೇಲೆ ವಾಚ್ ಮಾಡಿತ್ತು. ಈ ವಾಚ್ ಮಾಡಿದಾಗ ಹೇಳ್ತಾ ಬಾ ಚಂದ ಹೇಳ್ತಾರೆ ಅವರು, ನೀನು ಗಡಿಯಾರ ನೋಡ್ಕೊಂಡು ಸಮಯ ಅಂತೀಯಲ್ಲಪ್ಪ, ಇದಾದದ್ದು ಎದ್ರ ಮೇಲೆ ಗೊತ್ತಾ? ಭೂಮಿ ಸೂರ್ಯನ ಸುತ್ತ ಸುತ್ತೋದಷ್ಟಿಯಿಂದ ಆದ್ಮೇಲೆ ಆದದ್ದು.

0: Radio Sarang 107.8 FM.
1: ಒಂದು ಕಾಲ ಇತ್ತು, ಕಲ್ಪನೆ ಮಾಡ್ಕೋ, ಏನು ಶಕ್ತಿ ಇರ್ಯಾ ಸಾಧ್ಯ ಅದು? ಒಂದು ಕಾಲ ಇತ್ತು, ಈ ಸೂರ್ಯ ಇರಲಿಲ್ಲ. 450 ಕೋಟಿ ವರ್ಷಗಳ ಹಿಂದೆ ಈ ಸೂರ್ಯ ಇರಲಿಲ್ಲ. ಆಗ ಏನಾಗಿತ್ತು? ಕಾಲ ಇತ್ತ ಇಲ್ಲ, ನಿನ್ನ ವಾಚ್ ಇರಲಿಲ್ಲ, ಅಷ್ಟೇನೆ ಕಾಲ ಇತ್ತು. ಎಷ್ಟು ಚಂದ ಹೇಳ್ತಾರೆ, ಟೈಮ್ ಈಸ್ ಇನ್ಫಿನಿಟ್, ಅದಕ್ಕೆ ಅಂತ್ಯ ಇಲ್ಲ. ಅದಕ್ಕೆ ಟೈಮ್ ಯಾವಾಗ ಶುರು ಆಯ್ತು? ಸಮಯ ಇದ್ದೇ ಇತ್ತು ಯಾವಾಗಲೂ, ನಿಮ್ಗೆ ಗಡಿಯಾರ ಇರಲಿಲ್ಲ ಅಷ್ಟೇನೆ. ಒಂದೊಂದ್ಸಲ ನಿಮಗೆ ಎಷ್ಟೋ ಸಲ ಆಗಲ್ವಾ, ಗಡಿಯಾರ ಮರೆತು ಹೋಗ್ಬಿಡ್ತೀರಿ, ಟೈಮ್ ಎಷ್ಟಾಯ್ತು ಏನಪ್ಪ ಗೊತ್ತೇ ಆಗ್ತಾ ಇಲ್ಲ, ಗೊತ್ತೇ ಆಗ್ತಾ ಇಲ್ಲ ಅಂತ ಒದ್ದಾಡಿದ್ರು ಕೂಡ ಟೈಮ್ ಆದದ್ದು ಸುಳ್ಳಲ್ಲ. ನಿಮ್ಮ ಕೈಯಲ್ಲಿ ವಾಚ್ ಇಲ್ಲ, ಅದು ಟೈಮ್ ಆಗ್ತಾನೆ ಇದೆ. ಹಾಗೆ ಸೂರ್ಯ ಇಲ್ಲದಂತಹ ಕಾಲ ಇತ್ತು, ಆಗಲೂ ಸಮಯ ಇತ್ತು. ಇನ್ನು ಮುಂದೆ 450 ಕೋಟಿ ವರ್ಷ ಹೋದ್ರೆ ಈ ಭೂಮಿ ಇರಲ್ಲ, ಆಗಲೂ ಸಮಯ ಇರ್ತದೆ. ಅಂದ್ರೆ ಏನರ್ಥ? ಸಮಯ ಯಾವಾಗಲೂ ಇತ್ತು, ನಾವು ಅದನ್ನು ಯಾವುದೋ ಒಂದು ವ್ಯವಸ್ಥೆ ಮೂಲಕ ಮಾಡಿಕೊಂಡಿದ್ದೇವೆ. ಆದ್ದರಿಂದ ಸಮಯ ಅಂತ್ಯವಿಲ್ಲದಂಥದ್ದು, ಅನಾದಿಯಾದದ್ದು, ಅಂತ್ಯವಿಲ್ಲದಂಥದ್ದು, ಇಟ್ ಇಸ್ ಇನ್ಫಿನಿಟ್ ಅಂತ ಹೇಳಿದರು. ಹಾಗಾದ್ರೆ ಸ್ಪೇಸ್ ಅಂದ್ರೆ ಏನು ಅಂತ ಬಂತು. ಸ್ಥಳ ಅಂದ್ರೆ ಏನು? ಒಂದು ಸ್ಪೇಸ್, ಒಂದು ಜಾಗ ಅಂದ್ರೆ ಏನರ್ಥ? ಅವ್ರು ಎಷ್ಟು ಚಂದ ಹೇಳ್ತಾರೆ ಗೊತ್ತಾ? ಕಲ್ಪನೆ ಮಾಡ್ಕೊಳ್ಳಿ, ನಾವೆಲ್ಲ ಈಗ 30-40, 60-40 ಅಂತ ಸೈಟ್ ಹಾಕೊಂಡಿದ್ದೀವಿ ಅಲ್ವಾ, ನಾವು ಬೌಂಡ್ರಿ ಹಾಕೊಂಡಿದ್ದೀವಿ. ಪ್ರಪಂಚದಲ್ಲಿ ಯಾರೂ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು ಒಬ್ಬರೇ ಇದ್ರಿ ಅಂತ ಇಟ್ಕೊಳ್ಳಿ, ಬೌಂಡ್ರಿ ಹಾಕೋತಿದ್ರ 60-40? ಇಡೀ ಪ್ರಪಂಚನೇ ನಮ್ದು ಅಲ್ವಾ. ಅವ್ರು ಹೇಳ್ತಾರೆ ಪ್ರಪಂಚ ಎಷ್ಟು ದೊಡ್ಡದು ಅಂದ್ರೆ, ಈ ಮಾತಾಡ್ತಾ ಹೇಳುವಂತದ್ದು ಎದು ಬರೆದು ಹೇಳುವುದಲ್ಲ. ಒಂದು ರಾಕೆಟ್ ಇವತ್ತು ಹಾರಿಸಿದ್ರೆ ಭೂಮಿಯಿಂದ ಇಲ್ಲ, ಸೆಕೆಂಡಿಗೆ 300,000 ಕಿಲೋಮೀಟರ್ ಹೋಗುವಂತಹ ವೇಗದಲ್ಲಿ, ಅಂದ್ರೆ ಬೆಳಕಿನ ವೇಗದಲ್ಲಿ ಹೋಗುವಂತಹ ಒಂದು ರಾಕೆಟ್ ಅನ್ನು ನಾವು ಭೂಮಿಯಿಂದ ಹಾರಿಸಿದ್ದಾದ್ರೆ ಈ ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಅಂದ್ರೆ 75 ವರ್ಷ ಹೋದ್ರೂ ಕೂಡ ಪ್ರಪಂಚ ತುದಿ ಬರಲ್ಲ. ಸೆಕೆಂಡಿಗೆ 300,000 ಕಿಲೋಮೀಟರ್ ಹೋಗುವಂತಹ ಒಂದು ರಾಕೆಟ್ ಅನ್ನು ಹಾರಿಸಿದ್ರೆ 75,000 ವರ್ಷ ಹೋದ್ರೂ ಪ್ರಪಂಚ ತುದಿ ಬರಲ್ಲ. ಒಂದು ಅಸಾಧ್ಯವಾದಂತಹ ಪ್ರಪಂಚ ಇದು, ಅದಕ್ಕೆ ಅಂತ್ಯವೇ ಇಲ್ಲ. ದೇರ್ಫೋರ್ ಮೊನ್ನೆ ಹೇಳ್ತಾರೆ ಗೊತ್ತಾ, ಮೊನ್ನೆ ಹೇಳಿದ್ದಾರೆ ಅದ್ಭುತವಾದದ್ದು, ಭೂಮಿಯಿಂದ ಎಷ್ಟೋ ಲೈಟ್ ಇಯರ್ಸ್ ಮೇಲೆ, 14 ಕೋಟಿ ಲೈಟ್ ಇಯರ್ಸ್ ಮೇಲೆ ಒಂದು ನೀರಿನ ಸಂಗ್ರಹ ಸಿಕ್ಕಿದೆ ಅಂತ. ಅದು ಎಷ್ಟು ದೊಡ್ಡದು ನೀರಿನ ಸಂಗ್ರಹ ಅಂದ್ರೆ, ನಮ್ಮ ಪ್ರಪಂಚದಲ್ಲಿ ನಮ್ಮ ಭೂಮಿ ಮೇಲೆ ಇರುವಂತಹ ಸಮುದ್ರಗಳನ್ನು ಒಟ್ಟು ಸೇರಿಸಿದ್ರೆ ಎಷ್ಟಿದೆಯೋ, ಇದರ 14 ಟ್ರಿಲಿಯನ್ ಟೈಮ್ಸ್, ಅದೇನು ಹೇಳೋದು ಸಾಧ್ಯ ನಂಬರ್ಸ್, 14 ಟ್ರಿಲಿಯನ್ ಪಟ್ಟು ನೀರು ಅಲ್ಲಿದೆ ಅಂತ. ಅಂದ್ರೆ ಎಷ್ಟು ದೊಡ್ಡ ಪ್ರಪಂಚ, ಹುಡುಕ್ತಾನೆ ಇದೀವಿನೂ ಸಿಗ್ತಾ ಇಲ್ಲ ನಮಗೆ. ಅಂದ್ರೆ ಅಷ್ಟು ದೊಡ್ಡ ವಿಶ್ವ ಇದೆಯಲ್ಲ, ವಿಶ್ವದಲ್ಲಿ ಅನಂತವಾದಂತಹ ವಿಶ್ವ, ಅನಂತವಾದಂತಹ ಸಮಯ. ಅವ್ರು ಹೇಳ್ತಾರೆ ಎರಡು ಅನಂತ, ಎರಡು ಕೂಡಿರೋಕೆ ಸಾಧ್ಯ ಇಲ್ಲ.

0: Radio Sarang 107.8 FM.
1: ವಿವೇಕಾನಂದರ ದೃಷ್ಟಿ ಅದ್ಭುತವಾದಂಥ ಕ್ರಾಂತ ದೃಷ್ಟಿ. ಶಿಕಾಗೋದಿಂದ ಬಂದರು, ಬಂದಾಗ ಭಾಳ ದೊಡ್ಡ ಹೆಸರು ಅವರಿಗೆ. ಸಣ್ಣ ವಯಸ್ಸಿನ ಸನ್ಯಾಸಿಗಳು ಅಮೆರಿಕಾದ, ಈಗೆಲ್ಲ ಅಮೆರಿಕಕ್ಕೆ ಹೋಗೋದು ಬಿಕ್ನಿಕ್ ಹೋದಂಗೆ ಹೋಗ್ಬಿಡ್ತಾರೆ, ನಾಡಿದ್ದು ಬಂದುಬಿಡ್ತೀನಿ ಅಂತ ಹೇಳ್ಕೊಂಡು ಬರ್ತಾರೆ. ಆಗ ಹಾಗಿರಲಿಲ್ಲ, ಫಾರಿನ್ಗೆ ಹೋಗಿ ಬಂದರು ಭಾಳ ದೊಡ್ಡ ಕೆಲಸ. ಬಂದರು, ಬಂದಾಗ ಅವ್ರ ಸ್ವಾಗತ ಎಲ್ಲ ಆಯಿತು. ಮದ್ರಾಸಲ್ಲಿ ಮರೀನಾ ಬೀಚಲ್ಲಿ ರಥ ಎಳ್ಕೊಂಡು ಹೋದ್ರು ಜನ, ಲಕ್ಷಾಂತರ ಜನ ಕೂತ್ಕೊಂಡು ಅವ್ರನ್ನ ದೇವರು ಹಾಗೆ ನೋಡಿ ನಮಸ್ಕಾರ ಮಾಡಿದ್ರು ಎಲ್ಲರೂ. ಆ ಥರದ್ದು ಕಲ್ಪನೆ ಇತ್ತು, ದೊಡ್ಡ ಗೌರವ ಬಂದಂಥದ್ದು. ಅವರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿಗೆ ಹೋದ್ರು ಅವಾಗ. ಇದನ್ನು ತಾವು ಕಲ್ಪನೆ ಬ್ಯಾಕ್ಗ್ರೌಂಡ್ ಇಟ್ಕೋಬೇಕು ಹೇಗಿದೆ ಅಂತ. ತರುಣ ಸನ್ಯಾಸಿ ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾರೆ. ಅವ್ರು ನೋಡಲಿದ್ದಂಥ ಮಾಡರ್ನ್ ಹುಡುಗರಿರ್ತಾರಲ್ಲ, ಅವ್ರಿಗೆ ಮೊದಲೇ ಸನ್ಯಾಸಿಗಳ ಬಗ್ಗೆ ಅಷ್ಟು ಗೌರವ ಇಲ್ಲ. ಈಗ ಅದು ಮತ್ತೊಬ್ಬ ಏನು ಭಿಕ್ಷೆ ಬಿಡೋನು ಬಂದಿದ್ದಾನೆ ಮನುಷ್ಯ ಅಂತ ಅಂದ್ಕೊಂಡಿರ್ಬೇಕು. ಅವ್ರ ಭಾಷಣ ಅವ್ರನ್ನ ತೊಂದರೆಗೆ ಸಿಕ್ಕಾಕಬೇಕು ಅಂತ ಪ್ರಶ್ನೆ ಕೇಳಬೇಕು ಅಂತ ಹುಡುಗರು. ಹುಡುಗರದ್ದು ಅಂತ ಪ್ರಶ್ನೆ ಕೇಳಿದ್ರಂತೆ, ನೀವೇನು ಸನ್ಯಾಸಿಗಳು ಮಾತಾಡ್ತಿರೋ ಗೊತ್ತಾಗಲ್ಲ, ಒಂದಕ್ಕೂ ಪ್ರೂಫ್ ಇಲ್ಲ, ಸಾಕ್ಷಿ ಒಂದಕ್ಕಿಲ್ಲ. ಅಲ್ಲಿ ಸ್ವರ್ಗ ಇದೆ, ಇಲ್ಲಿ ನರಕ ಇದೆ, ಪಾಪ ಇದೆ, ಪುಣ್ಯ ಇದೆ, ಧರ್ಮ ಅಂತೀರಿ, ಒಂದಕ್ಕೂ ಸಾಕ್ಷಿ ಏನೂ ಇಲ್ಲಿ, ನಿಮ್ಮಲ್ಲಿ ಪ್ರೂಫ್ ಇಲ್ಲ. ನಾವು ವಿಜ್ಞಾನದ ವಿದ್ಯಾರ್ಥಿಗಳು ಎಲ್ಲ, ಇವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು ಎಲ್ಲರೂ, ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್, ಆನರ್ ಸ್ಟೂಡೆಂಟ್ಸ್ ಎಲ್ಲರೂ, ಒಂದಕ್ಕೂ ಪ್ರೂಫ್ ಇಲ್ಲ ನಿಮಗೆ, ಹೆಂಗೆ ನಂಬೋದು ನಾವು, ಅದು ಪ್ರೂಫ್ ಕೊಡಿ ನನಗೆ ಅಂತ. ಅದಕ್ಕೆ ವಿವೇಕಾನಂದ ಎಷ್ಟು ಚಂದ ಹೇಳ್ತಾರೆ, ಮೊದಲು ಭಾಳ ಪ್ರಶ್ನೆ ಕೇಳಿದ್ರಂತೆ. ಇವ್ರ ಜೊತೆಗಿದ್ದವ್ರಿಗೆಲ್ಲ ಭಾಳ ಕಿರಿಕಿರಿ ಆಗ್ಬಿಡ್ತು, ಇಂಥ ಪ್ರಶ್ನೆ ಉಚ್ಚಾರ ಪ್ರಶ್ನೆ ಕೇಳಿದ್ರು ಏನು ಕೊಡೋದು ಅಲ್ವಾ, ಪುನರ್ಜನ್ಮದ ಪ್ರೂಫ್ ಕೊಡೋದು ಹೆಂಗೆ ಕೊಡೋದು ಅದನ್ನು ಅಂತ ವಿಚಾರ ಮಾಡ್ತಾ ಇದ್ರು. ವಿವೇಕಾನಂದ ಎದ್ದಿನ ಸುಮ್ಮನೆ ಇರಿ ಅಂತ ಹೇಳಿಬಿಟ್ಟು ಕೇಳಿದ್ರಂತೆ, ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳಲ್ವಾ, ನನಗೆ ಯಾರಾದರೂ ವಾಟ್ ಈಸ್ ಎನರ್ಜಿ ಕ್ಯಾನ್ ಯು ಟೆಲ್ ಮೀ, ಶಕ್ತಿ ಅಂದರೆ ಏನು ಒಂದು ವ್ಯಾಖ್ಯೆ ಕೊಡಿ. ಶಕ್ತಿ ಅಂದರೆ ಶಕ್ತಿಯಿಂದ ಏನಾಗುತ್ತೆ ಹೇಳಬಾರ್ದು, ಶಕ್ತಿ ಅಂದರೆ ಏನು? ಆನಂತರ ಕೇಳಿದ್ರೆ ಶಕ್ತಿ ಒಂದೇ ಅಲ್ಲ, ಇನ್ನೊಂದು ವಿಷಯ ಕೇಳ್ತಾರೆ, ಕ್ಯಾನ್ ಯು ಟೆಲ್ ಮೀ ವಾಟ್ ಈಸ್ ಮಾಸ್, ತೂಕ ಅಂದರೆ ಏನು? ಇದು ಇದುವರೆಗೂ ಭಾಳ ತಮಾಷೆ ಇರುವಂಥದ್ದು. ಇದು ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು ಕೇಳಿ, ಗ್ರಾವಿಟೇಷನ್ ಥಿಯರಿ ಹೇಳ್ತೀವಿ ನಾವು, ವಾಟ್ ಈಸ್ ಗ್ರಾವಿಟಿ ಇನ್ನೂ ಹೇಳೋಕ್ಕಾಗಲ್ಲ ನಮಗೆ. ಯಾಕೆ ಎಳಿತದೆ ಭೂಮಿಗೆ ವಸ್ತುವನ್ನು, ಮೇಲೆ ಹೋದ ವಸ್ತು ಕೆಳಗೆ ಯಾಕೆ ಬರ್ತದೆ ಅಂತ. ಡೋಂಟ್ ಆಸ್ಕ್ ಫಿಲಾಸಾಫಿಕಲ್ ಕ್ವೆಶನ್ಸ್, ವಿ ಕ್ಯಾನ್ ಡಿರೈವ್ ಈಕ್ವೇಷನ್ಸ್. ಗ್ರಾವಿಟಿ ಅಂದರೆ ಏನು ಅಂತ ಹೇಳೋದು ಭಾಳ ಕಷ್ಟ. ಅವ್ರು ಹೇಳಿದ್ರಂತೆ, ಎನರ್ಜಿ ಅಂದರೆ ಏನು ಹೇಳಿ, ಶಕ್ತಿ ಅಂದರೆ ಏನು ಹೇಳಿ, ಅಥವಾ ತೂಕ ಅಂದರೆ ಏನು, ವಸ್ತುವಿನ ತೂಕ ಅಂದರೆ ಏನು, ಹೇಗೆ ಅಳಿತೀನಿ, ಒಂದು ಪ್ರಶ್ನೆ ನಮ್ಗೆ ಅರ್ಥವೇ ಆಗಲಿಲ್ಲ ಅಂದರು. ಅದಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ವಿಜ್ಞಾನದ ಯಾವುದು ಮೆಜರಿಂಗ್ ಸ್ಟಿಕ್ ಇದೆಯಲ್ಲ, ಅಳತೆಗೋಲುಗಳು ಅಂತ ಏನು ಇಟ್ಕೊಂಡಿದ್ದೀರಿ, ಅವನ್ನೇ ನಾವು ಅಧ್ಯಾತ್ಮದಲ್ಲೂ ಬಳಸ್ತೇವೆ. ಇದು ಜೀನಿಯಸ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಅಂತ ನಾನು ಕೇಳ್ತೀನಿ. ಆ ಉತ್ತರ ಕೊಡುವಂಥದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಅವ್ರು ಹೇಳ್ತಾರೆ, ನಿಮ್ಮ ವಿಜ್ಞಾನದ ಯಾವ ಅಳತೆಗೋಲುಗಳು ಅಂತ ಇಟ್ಕೊಂಡಿದ್ದೀರೋ ಅವನ್ನೇ ವೇದಾಂತದಲ್ಲೂ ಉಳಿಸ್ತೇವೆ, ಅವನ್ನೇ ಬಳಸ್ತೇವೆ ನಾವು, ಬೇರೆ ಯಾವುದು ಬಳಸ್ತೇವೆ. ನಮಸ್ಕಾರ.

0: रेडियो सारंग 107.8 FM।
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು. ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ, ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಥ ಅಡಿ

ಉಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಪರಿಚಯ
1: ರೇಡಿಯೋ ಸಾರಂಗ್ನ ಪ್ರಿಯ ಕೇಳುಗರೆ, ನಮ್ಮ ಸುತ್ತಮುತ್ತಲಿನ ಪ್ರಾಚೀನ ಪರಂಪರೆಗಳನ್ನು ಉಳಿಸಿ ಬೆಳೆಸುವುದು ಅತಿ ಮುಖ್ಯ. ಈ ನಿಟ್ಟಿನಲ್ಲಿ ನಿಮ್ಮ ಸುತ್ತಮುತ್ತಲಿನ ಪ್ರಾಚೀನವಾದಂಥ ಸಾಂಸ್ಕೃತಿಕ ಆಚರಣೆಗಳು, ಪುರಾತನ ಕಟ್ಟಡಗಳು, ಜನಪದ ಕಥೆಗಳು, ಹಬ್ಬಗಳು ಅಥವಾ ಕಲಾ ಪ್ರದರ್ಶನಗಳ ಬಗ್ಗೆ ನಿಮ್ಮಲ್ಲಿ ಮಾಹಿತಿ ಇದ್ದರೆ ನಮ್ಮ ಜೊತೆ ಹಂಚಿಕೊಳ್ಳಿ. ಮಾತಿನ ಮೂಲಕ, ಕತೆಗಳ ಮೂಲಕ, ಫೋಟೋಗ್ರಾಫ್ಸ್, ವಿಡಿಯೋದ ಮೂಲಕ ಕೂಡ ನೀವು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೋ. ಸುದ್ದಿಯ ಮುಖ್ಯಾಂಶಗಳು. 2025 ಸಾಲಿನ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ಪ್ರಕಟ. ದಿವ್ಯಾ ದೇಶ್ಮುಖ್, ತೇಜಸ್ವಿನ್ ಸಹಿತ 17 ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ. ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯ ತನಿಖೆಗೆ ಉನ್ನತಾಧಿಕಾರ ಸಮಿತಿ. ಪ್ರೊಫೆಸರ್ ನಂಜರಾಜ ಅರಸುಗೆ ಅರಸು ಪ್ರಶಸ್ತಿ. ಹಾನೂರು ಶೂಟೌಟ್ ಪ್ರಕರಣ ಆಗಸ್ಟ್ 21 ವರದಿ ಸಲ್ಲಿಕೆ, ರಾಮಲಿಂಗಾರೆಡ್ಡಿ. ಲೋಕಸಭೆ 251, ರಾಜ್ಯಸಭೆ 75 ಸಂಸದರ ವಿರುದ್ಧ ಕ್ರಿಮಿನಲ್ ಪ್ರಕರಣ. ಸುದ್ದಿಯ ವಿವರ. ಕೇಂದ್ರದ ಯುವಜನಾ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯವು 2025 ಸಾಲಿನ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳನ್ನು ನಿನ್ನೆ ಪ್ರಕಟಿಸಿದೆ. ವಿಶ್ವಕಪ್ ವಿಜೇತ ಚೆಸ್ ಆಟಗಾರ್ತಿ ದಿವ್ಯಾ ದೇಶ್ಮುಖ್ ಹಾಗೂ ಅಥ್ಲೀಟ್ ತೇಜಸ್ವಿನ್ ಶಂಕರ್ ಸಹಿತ 17 ಕ್ರೀಡಾಪಟುಗಳು ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಭಾರತದ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ ಜಸ್ಟಿಸ್ ನಿವೃತ್ತ ಅರುಣ್ ಕುಮಾರ್ ಮಿಶ್ರಾ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯ ಶಿಫಾರಸುಗಳನ್ನು ಆಧರಿಸಿ ಸರ್ಕಾರವು ವಿವಿಧ ವಿಭಾಗಗಳಲ್ಲಿ ಕ್ರೀಡಾಪಟುಗಳು, ಕೋಚ್ಗಳು ಹಾಗೂ ಸಂಸ್ಥೆಗಳಿಗೆ ಪ್ರಶಸ್ತಿಗಳನ್ನು ನೀಡಲು ನಿರ್ಧರಿಸಿದೆ ಎಂದು ಸಚಿವಾಲಯವು ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದೆ. ದಿಲ್ಲಿಯಲ್ಲಿ ಇತ್ತೀಚೆಗೆ ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ವೇಳೆ ಅವರ ಮೇಲೆ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ ಎಂಬ ಆರೋಪಗಳ ಪರಿಶೀಲನೆಗಾಗಿ ನಿವೃತ್ತ ನ್ಯಾಯಾಧೀಶರು, ಓರ್ವ ಮಾಜಿ ಡಿಜಿಪಿ, ಓರ್ವ ಮಾಜಿ ಸಿಬಿಐ ನಿರ್ದೇಶಕ ಮತ್ತು ಇತರರನ್ನು ಒಳಗೊಂಡ ಉನ್ನತ ಅಧಿಕಾರ ಸಮಿತಿಯೊಂದನ್ನು ರಚಿಸಿದ್ದಾಗಿ ಸುಪ್ರೀಂ ಕೋರ್ಟ್ ನಿನ್ನೆ ಹೇಳಿದೆ. ಸಮಿತಿಗೆ ಸೇರಿಸಬೇಕಾದ ಇತರ ಸದಸ್ಯರ ಕುರಿತು ವಿವಿಧ ಪಕ್ಷಗಳಿಂದ ಸಲಹೆಗಳನ್ನು ಸ್ವೀಕರಿಸಿದ ನಂತರ ಸಮಿತಿ ರಚನೆಯ ಆದೇಶವನ್ನು ಇಂದು ಹೊರಡಿಸಲಾಗುವುದು ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಜಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡ ಪೀಠವು ಹೇಳಿದೆ. 2026-27 ಸಾಲಿನ ಪ್ರತಿಷ್ಠಿತ ಡಿ ದೇವರಾಜ ಅರಸು ಪ್ರಶಸ್ತಿಗೆ ಇತಿಹಾಸ ತಜ್ಞ ಪ್ರಾಧ್ಯಾಪಕ ಪ್ರೊಫೆಸರ್ ಪಿ ವಿ ನಂಜರಾಜ ಅರಸು ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ಎಸ್ ತಂಗಡಗಿ ಅವರು ಹೇಳಿದ್ದಾರೆ. ನಿನ್ನೆ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು, ಸಾಮಾಜಿಕ ನ್ಯಾಯದ ಪರವಾಗಿ ಪ್ರೊಫೆಸರ್ ಪಿ ವಿ ನಂಜರಾಜ ಅರಸು ಅವರು ನಡೆಸಿದ ಹೋರಾಟ, ದೇವರಾಜ ಅರಸು ಅವರ ತತ್ವ ಸಿದ್ಧಾಂತಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಅವರ ಶ್ರಮ ಮತ್ತು ಪ್ರಾಧ್ಯಾಪಕರಾಗಿ ನೀಡಿದ ಕೊಡುಗೆಗಾಗಿ ಈ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ವಿಧಾನಸಭೆಯ ನೂತನ ಉಪಸಭಾ ಅಧ್ಯಕ್ಷರಾಗಿ ಮಾಜಿ ಸಚಿವ ಮಂಕಳ ವೈದ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಿನ್ನೆ ಬೆಳಿಗ್ಗೆ ವಿಧಾನಸಭೆಯಲ್ಲಿ ಉಪಸಭಾ ಅಧ್ಯಕ್ಷರನ್ನಾಗಿ ಚುನಾಯಿಸುವ ಪ್ರಕ್ರಿಯೆಯನ್ನು ಸ್ಪೀಕರ್ ಜಿ ಎಸ್ ಪಾಟೀಲ್ ಅವರು ಕೈಗೆತ್ತಿಕೊಂಡರು. ಈ ವೇಳೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಮಂಕಳ ವೈದ್ಯ ಅವರ ಹೆಸರನ್ನು ಸೂಚಿಸಿದಾಗ ಸಚಿವ ಲಕ್ಷ್ಮಣ ಸವದಿಯವರು ಅನುಮೋದಿಸಿದರು. ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಹಿರಿಯ ಸದಸ್ಯೆ ಉಮಾಶ್ರೀ ಅವರು ನಿನ್ನೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಸಭಾಪತಿ ಸ್ಥಾನಕ್ಕಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಇದ್ದುದರಿಂದ ಹಾಗೂ ವಿಪಕ್ಷದಿಂದ ಯಾರೂ ನಾಮಪತ್ರ ಸಲ್ಲಿಸಿದ ಕಾರಣ ಸಭಾಪತಿ ಸಲೀಂ ಅಹಮದ್ ಅವರು ಉಮಾಶ್ರೀ ಅವರನ್ನು ಉಪಸಭಾಪತಿಯಾಗಿ ಅಧಿಕೃತವಾಗಿ ಘೋಷಿಸಿದರು. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾದ ಅಫಿಡವಿಟ್ ಲೋಕಸಭೆಯ 543 ಸದಸ್ಯರಲ್ಲಿ 251 ಮಂದಿ ಮತ್ತು ರಾಜ್ಯಸಭೆಯ 233 ಸದಸ್ಯರಲ್ಲಿ 75 ಮಂದಿ ತಮ್ಮ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು ಇರುವುದಾಗಿ ಘೋಷಿಸಿಕೊಂಡಿದ್ದಾರೆ. ಅಲ್ಲದೆ ಮಾಜಿ ಮತ್ತು ಹಾಲಿ ಶಾಸಕರು, ಸಂಸದರ ವಿರುದ್ಧ 4,000 ಹೆಚ್ಚು ಪ್ರಕರಣಗಳು ಇನ್ನೂ ವಿಚಾರಣೆಗೆ ಬಾಕಿ ಇದೆ ಎಂಬುದನ್ನು ಬಹಿರಂಗಗೊಳಿಸಿದೆ.
ಚಾಮರಾಜನಗರ ಜಿಲ್ಲೆಯ ಹಾನೂರು ಅರಣ್ಯ ಪ್ರದೇಶದಲ್ಲಿ ಶೂಟೌಟ್ ಪ್ರಕರಣ ಸಂಬಂಧ ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದ್ದು ಆಗಸ್ಟ್ 21ಕ್ಕೆ ವರದಿ ಸಲ್ಲಿಕೆಯಾಗುವ ಸಾಧ್ಯತೆಗಳಿವೆ ಎಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಕಸ್ತೂರಿ ರಂಗನ್ 7ನೇ ಕರಡು ಅಧಿಸೂಚನೆ ವಿರುದ್ಧ ಬೃಹತ್ ಹೋರಾಟ ಹಾಗೂ ರಾಜ್ಯ ಸರ್ಕಾರ ಆಕ್ಷೇಪ ಸಲ್ಲಿಸಲು ಒತ್ತಾಯಿಸಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಲು ನಿನ್ನೆ ನಡೆದ ಶಿವಮೊಗ್ಗ ಜಿಲ್ಲಾ ಪಶ್ಚಿಮಘಟ್ಟ ರೈತ ಸಹಕಾರಿ ವೇದಿಕೆಯ ಸಮಾಲೋಚನಾ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಕೈಗೊಳ್ಳಲಾಯಿತು. ಜೀವಮಾನದ ಸಂಪಾದನೆ, ಪತ್ನಿಯ ಚಿನ್ನಾಭರಣಗಳ ಮಾರಾಟ ಹಾಗೂ ಬ್ಯಾಂಕ್ ಸಾಲದ ನೆರವಿನಿಂದ 3 ವರ್ಷಗಳ ಕಾಲ ಶ್ರಮಿಸಿ ನಿರ್ಮಿಸಿದ ಕನಸಿನ ಮನೆಗೆ ಗೃಹಪ್ರವೇಶ ಮಾಡುವ ಮುನ್ನವೇ ಕುಟುಂಬವೊಂದು ತೀವ್ರ ಆಘಾತಕ್ಕೆ ಒಳಗಾಗಿದೆ. ಕಾಸರಗೋಡು ಜಿಲ್ಲೆಯ ಒಟ್ಟ ಮಾವುಂಗಲ್ನ ಸದನ್ ಎಂಬವರ ನೂತನ ಮನೆಯ ತಲಭಾಗದಲ್ಲಿ ಬೃಹತ್ ಗಾತ್ರದ ಗುಹೆಯೊಂದು ಪತ್ತೆಯಾಗಿದ್ದು ಮನೆಯ ಸುರಕ್ಷತೆ ಬಗ್ಗೆ ಆತಂಕ ಎದುರಾಗಿದೆ. ಕೊರಗ ಸಮುದಾಯಕ್ಕೆ 2008ರಿಂದ ಭೂಮಿ ನೀಡುವ ಪ್ರಕ್ರಿಯೆ ಆರಂಭಗೊಂಡ ಖುಷಿಯಲ್ಲಿ ಕೊರಗರು ಆಗಸ್ಟ್ 18ರಂದು ಭೂಮಿ ಹಬ್ಬವನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಮಂಗಳೂರು ಕೋಡಿಕಲ್ನ ಕುದ್ಮುಳ್ ರಂಗರಾವ್ ಕೊರಗ ಸಮುದಾಯ ಭವನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೊರಗರ ಸಂಘ ಕೊರಗ ಅಭಿವೃದ್ಧಿ ಸಂಘಗಳ ನೇತೃತ್ವದಲ್ಲಿ ನಿನ್ನೆ ಭೂಮಿ ಹಬ್ಬ ನಡೆಯಿತು. ಕೇಂದ್ರ ಸರ್ಕಾರವು ಗುರುತಿಸಿರುವ ಅತಿ ದುರ್ಬಲ ಹಾಗೂ ಅಳಿವಿನಂಚಿನಲ್ಲಿರುವ ಬುಡಕಟ್ಟು ಜನಾಂಗಗಳಲ್ಲಿ ರಾಜ್ಯದಲ್ಲಿ ಜೇನು ಕುರುಬ ಮತ್ತು ಕೊರಗ ಸಮುದಾಯಗಳು ಸೇರಿವೆ. ಮಂಗಳೂರು ಮಾನಪ ಆಯುಕ್ತ ರಾಹುಲ್ ರತ್ನಂ ಪಾಂಡೆ ಅವರು ನಿನ್ನೆ ನಗರದ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಸುಲ್ತಾನ್ ಬತ್ತೇರಿ ತಣ್ಣೀರ್ ಬಾವಿ ಬೋಸ್ಟ್ರಿಂಗ್ ಸೇತುವೆ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿದ ಆಯುಕ್ತರು ಕಾಮಗಾರಿಯ ಪ್ರಗತಿ ಕುರಿತು ಸ್ಮಾರ್ಟ್ ಸಿಟಿ ಹಾಗೂ ಇಂಜಿನಿಯರಿಂಗ್ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ಸುಲ್ತಾನ್ ಬತ್ತೇರಿ ಸುತ್ತಮುತ್ತಲಿನ ಪ್ರದೇಶಕ್ಕೆ ರಸ್ತೆಗಳಿಗೆ ವೀಕ್ಷಿಸಿ ರಸ್ತೆ ಸ್ಥಿತಿಯನ್ನು ಪರಿಶೀಲಿಸಿದರು. ಉಡುಪಿ ತುಳುಕೂಟದ ವತಿಯಿಂದ ನೀಡಲಾಗುವ ಎಸ್ ಯು ಪನಿಯಾಡಿ ತುಳು ಕಾದಂಬರಿ ಪ್ರಶಸ್ತಿಗೆ ಪುತ್ತೂರಿನ ಸಾಹಿತಿ ಸುಲೋಚನಾ ಪಿಕೆ ಅವರ ವಧೂಟಿಬನ ಕಾದಂಬರಿ ಆಯ್ಕೆಯಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ನ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ ಕಲಾ ದತ್ತಿ ಪ್ರಶಸ್ತಿಗೆ ಎಚ್ ಆರ್ ಭಾರ್ಗವ, ಜಿ ಕೆ ಶ್ರೀನಿವಾಸ ಮೂರ್ತಿ, ಹಂಸಲೇಖ, ಸುಂದರ್ ರಾಜ್, ಡಾಕ್ಟರ್ ಜಯಮಾಲ, ಎಸ್ ನಾರಾಯಣ್ ಹಾಗೂ ಶ್ರುತಿ ಆಯ್ಕೆಯಾಗಿದ್ದಾರೆ. ಮಂಗಳೂರಿನ ಕುಡಿಯಲ್ಬೈಲ್ನಲ್ಲಿರುವ ಜಿಲ್ಲಾ ಕಾರಾಗೃಹದಲ್ಲಿ ಅಳವಡಿಸಿರುವ ಜಾಮರ್ಗಳಿಂದ ಮೊಬೈಲ್ ನೆಟ್ವರ್ಕ್ ಸಿಗದೆ ಸಾರ್ವಜನಿಕರಿಗೆ ಆಗ್ತಾ ಇರುವ ತೊಂದರೆಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ. ನಿನ್ನೆ ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿ ಸದಸ್ಯ ವೇದವ್ಯಾಸ್ ಕಾಮತ್ ಕೇಳಿದ ಪ್ರಶ್ನೆಗೆ ಲಿಖಿತ ಉತ್ತರ ಅವರು ನೀಡಿದರು. ವಿವಿಧ ವಲಯಗಳ ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಭಾರತೀಯ ಮಜ್ದೂರ್ ಸಂಘ ಬಿಎಂಎಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ನಿನ್ನೆ ಮಂಗಳೂರಿನ ರಾಜಾಜಿ ಪಾರ್ಕ್ನಲ್ಲಿ ಧರಣಿ ನಡೆಯಿತು.

ಕೇಳುಗರೆ, ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ಗಣಪತಿ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಬೇಡಿಕೆಗೆ ಅನುಸಾರ ಹೆಚ್ಚುವರಿ ರಶ್ ಜನಜಂಗುಳಿ ತಡೆಯಲು 16 ವಿಶೇಷ ರೈಲುಗಳನ್ನು ಓಡಿಸಲು ಕೊಂಕಣ ರೈಲ್ವೆ ನಿರ್ಧರಿಸಿದೆ. ಎರಡು ತಿಂಗಳ ಪಡಿತರ ಸಾಮಗ್ರಿಗಳನ್ನು ಜತೆಯಲ್ಲೇ ನೀಡ್ತಾ ಇರುವ ಹಿನ್ನೆಲೆಯಲ್ಲಿ ಮಂಗಳೂರು ನಗರ ಸಹಿತ ಜಿಲ್ಲೆಯ ಹೆಚ್ಚಿನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರ್ವರ್ ಸಮಸ್ಯೆ ಸಾರ್ವಜನಿಕರನ್ನು ಕಾಡ್ತಾ ಇದೆ. ಒಂದು ಪಡಿತರ ಚೀಟಿಗೆ ಎರಡು ಬಾರಿ ಬೆರಳಚ್ಚು ನೀಡಬೇಕಾಗಿದ್ದು ಸರ್ವರ್ ಸಮಸ್ಯೆಯಿಂದಾಗಿ ಪಡಿತರ ಅಂಗಡಿಗಳ ಮುಂದೆ ಸರತಿ ಸಾಲು ಈಗ ಸಾಮಾನ್ಯವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಸಾಧಾರಣ ಮಳೆ ಸುರಿದಿದೆ. ಪುತ್ತೂರು, ಸುಳ್ಯ, ಮಂಗಳೂರು ಸಹಿತ ಜಿಲ್ಲೆಯಾದ್ಯಂತ ಬಿಟ್ಟು ಬಿಟ್ಟು ಮಳೆಯಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಮುಂದಿನ ಎರಡು ದಿನಗಳ ಕಾಲ ಕರಾವಳಿ ಭಾಗದಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ಹಗಲಿನ ವೇಳೆ ಸಾಧಾರಣ ಮಳೆ, ಮೋಡ, ಬಿಸಿಲಿನ ವಾತಾವರಣ ಕಂಡುಬಂದಿದೆ. ನೈಋತ್ಯ ರೈಲ್ವೆಯ ಪ್ರಧಾನ ವ್ಯವಸ್ಥಾಪಕ ಪಿ ಅನಂತ್ ಅವರು ನಿನ್ನೆ ಸಕ್ರೇಶ್ಪುರ ಸುಬ್ರಹ್ಮಣ್ಯ ರೋಡ್ ರೈಲು ಮಾರ್ಗದಲ್ಲಿ ವಂದೇ ಭಾರತ್ ರೈಲಿನ ಪ್ರಾಯೋಗಿಕ ಸಂಚಾರ ಪರಿಶೀಲಿಸಿ ವಿವಿಧ ಮೂಲಸೌಕರ್ಯ, ಪ್ರಯಾಣಿಕರ ಸೌಲಭ್ಯಗಳ ಕಾಮಗಾರಿಗಳ ಪ್ರಗತಿಯನ್ನು ಅವಲೋಕಿಸಿದರು. ಗಾಳೆ ಟೆಸ್ಟ್ ಪಂದ್ಯದಲ್ಲಿ ಭಾರತ ಗೆಲುವಿನ ಹಾದಿ ಹಿಡಿದು ಸಾಗಿದೆ. ದ್ವಿತೀಯ ಇನ್ನಿಂಗ್ಸ್ನಲ್ಲಿ 193 ರನ್ಗಳ ಸಾಮಾನ್ಯ ಮೊತ್ತಕ್ಕೆ ಕುಸಿದರು. ಶ್ರೀಲಂಕಾಕ್ಕೆ 372 ರನ್ಗಳ ಕಠಿಣ ಗುರಿ ನೀಡುವಲ್ಲಿ ಯಶಸ್ವಿಯಾಗಿದೆ. ಆತಿಥೇಯ ತಂಡ ನಾಲ್ಕನೇ ದಿನದ ಅಂತ್ಯಕ್ಕೆ 84ಕ್ಕೆ 4 ವಿಕೆಟ್ ಉದುರಿಸಿಕೊಂಡು ತೀವ್ರ ಒತ್ತಡಕ್ಕೆ ಸಿಲುಕಿದೆ. ಇಂದು ಕೊನೆಯ ದಿನವಾಗಿದ್ದು ಭಾರತದ ಗೆಲುವಿಗೆ ಮಳೆಯ ಸಹಕಾರವು ಮುಖ್ಯವಾಗಿದೆ. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೊ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಆರೋಗ್ಯ ಸಾರಂಗ್ ಕಾರ್ಯಕ್ರಮ, ನಡೆಸಿಕೊಡ್ತಾರೆ ಡಾಕ್ಟರ್ ಶ್ರೀವರ್ಷ. ಈ ಕಾರ್ಯಕ್ರಮದಲ್ಲಿ ಮೂಲ ವ್ಯಾಧಿ ಈ ಬಗ್ಗೆ ಆರೋಗ್ಯ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ, ಒವಿಯೋ ವೇರ್ಸ್ ಕಾರ್ಯಕ್ರಮದ ಪ್ರಸಾರ. 9:00 ಬ್ಯಾರಿ ಕಾರ್ಯಕ್ರಮ, ಬ್ಯಾರಿ ಹಾಡುಗಳು. 9:30 ಕನ್ನಡ ಕಾರ್ಯಕ್ರಮದಲ್ಲಿ ರತ್ನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಪ್ರಭಾಕರ್ ಜೋಶಿಯವರ ಮಾತುಗಳನ್ನು ಕೇಳುವಿರಿ. 10:00 ಮೈಕಲ್ ತಪಲ್ಕ ನೇರ ಪ್ರಸಾರ ಕಾರ್ಯಕ್ರಮ. 11:00 ಯಕ್ಷಗಾನ ನಾಗರ ಪಂಚಮಿ ಭಾಗ 4. 11:30 ತುಳು ಕಾರ್ಯಕ್ರಮ, ಸೋನದ ವಿಶೇಷ ಬಕ್ಕ ಆಚರಣೆಲು. 12:00 ತುಳು ಹಾಡುಗಳು. 12:30 ಬಾವಲಹರಿ. 1:00 ಜನಪದ ಹಾಡುಗಳ ಪ್ರಸಾರ. 1:30 ಪ್ರಾದೇಶಿಕ ವಾರ್ತೆಗಳು ಮತ್ತು ಆರೋಗ್ಯ ಸಾರಂಗ್ ಕಾರ್ಯಕ್ರಮದ ಪ್ರಸಾರ. 2:00 ಕೊಂಕಣಿ ಕಾರ್ಯಕ್ರಮ, 2:30 ಬ್ಯಾರಿ ಕಾರ್ಯಕ್ರಮ ಮರುಪ್ರಸಾರ. 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು. 4:00 ಹೃದಯ ರಾಗ ಪಂಚಮಿ ಇವರ ಜೊತೆ ನಡೆಸಿದ ಧ್ವನಿಮುದ್ರಿತ ಕಾರ್ಯಕ್ರಮದ ಪ್ರಸಾರ. 5:00 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ ಮರುಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ, ಎಂದು ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾಯಿರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಕೇಳುಗರೆ ಕೇಳ್ತಿರುವುದು ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡುವವರು ಸರಕಾರಿ ಆಯುರ್ವೇದ ಆಸ್ಪತ್ರೆ ಜೋಕಟ್ಟೆಯ ಇಲ್ಲಿನ ಆಯುರ್ವೇದಿಕ್ ಸರ್ಜನ್ ಹಾಗೂ ತಜ್ಞ ವೈದ್ಯೆಯಾಗಿರುವಂತಹ ಡಾಕ್ಟರ್ ಶ್ರೀವರ್ಷ ಪಿ. ವಿಷಯ, ಮೂಲವ್ಯಾಧಿಯ ಕಾರಣಗಳು, ಅದರ ಲಕ್ಷಣಗಳು ಮತ್ತು ಅದರ ಚಿಕಿತ್ಸೆಗಳು.
1: ಆತ್ಮೀಯ ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಶ್ರೀವರ್ಷ ಪಿ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಜೋಕಟ್ಟೆಯಲ್ಲಿ ತಜ್ಞ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ವಾರದಲ್ಲಿ 2 ದಿವಸ ಆಯುಷ್ ವೆನ್ಲಾಕ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಬುಧವಾರ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಶುಕ್ರವಾರದ ದಿವಸ ಮಾಡಲಿಕ್ಕೆ ನಾನು ಲಭ್ಯ ಇರ್ತೇನೆ. ಇವತ್ತು ನಾನು ಮೂಲವ್ಯಾಧಿ ಎಂಬ ವಿಷಯದ ಕುರಿತು ಕೆಲವು ಮಾತುಗಳನ್ನಾಡಲು ಇಷ್ಟಪಡ್ತಾ ಇದ್ದೇನೆ. ಮೂಲವ್ಯಾಧಿಯ ಕಾರಣಗಳು, ಅದರ ಲಕ್ಷಣ, ಅದರ ಇನ್ವೆಸ್ಟಿಗೇಷನ್ಸ್ ಮತ್ತು ಚಿಕಿತ್ಸೆಗಳು ಹೇಗೆ ಮಾಡಬಹುದು ಎಂಬುದನ್ನು ನಾನು ಚುಟುಕಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವ್ಯಾಧಿ ಗುಪ್ತಾಂಗದಲ್ಲಿ ಕಾಣುವ ಕಾರಣ ರೋಗಿಗೆ ಅದರ ಬಗ್ಗೆ ಅರಿವು ಮತ್ತು ಜ್ಞಾನ ಇರುವುದಿಲ್ಲ. ಸೊ ರೋಗ ಉಲ್ಬಣ ಆದಾಗಲೇ ವೈದ್ಯರ ಬಳಿಗೆ ಬಂದು ಚಿಕಿತ್ಸೆಗೆ ಬರ್ತಾರೆ. ಇದು ಒಂದು ಗುದ ಪ್ರದೇಶದ ಅಥವಾ ಮಲದ್ವಾರದ 4 ಸೆಂಟಿಮೀಟರ್ ಜಾಗವನ್ನು ನಾವು ಗುದ ಎಂದು ಕರೆಯುತ್ತೇವೆ. ಇದನ್ನು ನಾವು 3 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಸಾಧಾರಣವಾಗಿ ಮೂಲವ್ಯಾಧಿ ಪ್ರಥಮ 2 ಭಾಗಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಕಾರಣ ಮಲದ್ವಾರದ ಪೈಲ್ಸ್ ಎಂದು ಇದಕ್ಕೆ ಕರೆಯುತ್ತೇವೆ. ಸೊ ರಕ್ತನಾಳಗಳ ಉಬ್ಬುವಿಕೆಯನ್ನು ನಾವು ಸಾಧಾರಣವಾಗಿ ಮೂಲವ್ಯಾಧಿ ಎಂದು ಕರೆಯುತ್ತೇವೆ. ಇದರಲ್ಲಿ ಹಲವಾರು ವಿಧಗಳಿವೆ. ನಾವು ಇದನ್ನು ಚಿಕಿತ್ಸೆಗೆ ಮತ್ತು ತಪಾಸಣೆಗೆ ಸೂಕ್ತವಾಗುವ ರೀತಿಯಲ್ಲಿ ಹಲವಾರು ವಿಧಗಳನ್ನಾಗಿ ವಿಂಗಡಿಸಿದ್ದೇವೆ. ಒಂದು ಇಂಟರ್ನಲ್ ಪೈಲ್ಸ್ ಮತ್ತು ಎಕ್ಸ್ಟರ್ನಲ್ ಪೈಲ್ಸ್ ಎಂದು ಹೇಳ್ತೇವೆ. ಇಂಟರ್ನಲ್ ಪೈಲ್ಸ್ ಎಂದರೆ ಗುದಭಾಗದ ಒಳಭಾಗದಲ್ಲಿ ಡೆಂಟೇಟ್ ಲೈನಿನ ಮೇಲ್ ಕಾಣಿಸಿಕೊಳ್ಳುವಂತಹ ಒಂದು ರೋಗ. ಎಕ್ಸ್ಟರ್ನಲ್ ಪೈಲ್ಸ್ ಎಂಬುದು ಗುದಭಾಗದ ಹೊರಭಾಗದಲ್ಲಿ ತಕ್ಷಣವಾಗಿ ರೋಗಿಗೆ ಕಾಣಿಸಿಕೊಳ್ಳುವಂತಹ ಒಂದು ಕಾಯಿಲೆ. ಇದು ಸಾಧಾರಣವಾಗಿ ಖರ್ಜೂರದಷ್ಟು ಗಾತ್ರದಲ್ಲಿ ಹೊರಭಾಗದಲ್ಲಿ ಕಾಣಿಸಿಕೊಳ್ತದೆ. ಸೊ ಇನ್ನೊಂದು ವಿಧ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ ಮತ್ತು ಫೋರ್ತ್ ಡಿಗ್ರಿ ಎಂಬುದಾಗಿದೆ. ಫಸ್ಟ್ ಡಿಗ್ರಿಯಲ್ಲಿ ಪೈಲ್ಸ್ ಅವನಿಗೆ ರೋಗ ಮತ್ತು ಲಕ್ಷಣಗಳನ್ನು ಹೊಂದಿರ್ತದೆ, ಆದರೆ ಏನು ಹೊರಗಡೆ ಕಾಣಿಸಿಕೊಳ್ಳುವುದಿಲ್ಲ. ಸೆಕೆಂಡ್ ಡಿಗ್ರಿಯಲ್ಲಿ ಪೈಲ್ಸ್ ಒಂದು ಮೊಳೆಯ ಥರ ಹೊರಗೆ ಬರ್ತದೆ, ಮಲ ವಿಸರ್ಜನೆಯ ಬಳಿಕ ಅದು ತನ್ನಷ್ಟಗೆ ಒಳಗೆ ಹೋಗ್ತದೆ. ಥರ್ಡ್ ಡಿಗ್ರಿಯಲ್ಲಿ ಪೈಲ್ಸ್ ಹೊರಗೆ ಬರ್ತದೆ ಮತ್ತು ಅದನ್ನು ರೋಗಿಗೆ ಒಳಭಾಗಕ್ಕೆ ತನ್ನಷ್ಟಿಗೆ ಹೋಗಲಿಕ್ಕೆ ಆಗುವುದಿಲ್ಲ, ತನ್ನ ಕೈಯ ಮೂಲಕ ಅದನ್ನು ಅವನು ಒಳಗೆ ತಳ್ಳುತ್ತಾನೆ. ಫೋರ್ತ್ ಡಿಗ್ರಿ ಪೈಲ್ಸಲ್ಲಿ ಮೂಲವ್ಯಾಧಿ ಸಮಸ್ಯೆ ಕಂಪ್ಲೀಟ್ ಹೊರಗಡೆ ಬಂದಿರ್ತದೆ, ಅಂದರೆ ಕಂಪ್ಲೀಟ್ಲಿ ಪ್ರೊಲ್ಯಾಪ್ಸ್ ಪೈಲ್ಸ್ ಎಂದು ಕರೆಯುತ್ತೇವೆ ಇದನ್ನು. ಸೊ ಇದಕ್ಕೆ ಸಾಧಾರಣವಾಗಿ ಏನು ಕಾರಣಗಳು? ಕಾರಣಗಳು ಸಾಧಾರಣವಾಗಿ ಪಾರಂಪರಿಕವಾಗಿ ನಮ್ಮ ಹೆರಿಡೇಟ್ರಿ ಎಂದು ಹೇಳ್ತೇವೆ, ಅದರಿಂದನೂ ಬರಬಹುದು. ಅತಿ ಹೆಚ್ಚು ಕುಳಿತುಕೊಂಡು ಕೆಲಸ ಮಾಡುವವರಲ್ಲಿ ಕಾಣಿಸಿಕೊಳ್ತದೆ ಅಥವಾ ನಿಂತುಕೊಂಡು ಕೆಲಸ ಮಾಡುವವರಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ತದೆ. ಶರೀರದ ರೂಪವಿಜ್ಞಾನ ಅಂದರೆ ಮಾರ್ಫೊಲಾಜಿಕಲ್ ಎಫೆಕ್ಟ್ ಅಂತ ಹೇಳ್ತೇವೆ. ಸೊ ಕೆಲವರ ಶರೀರ ಪೈಲ್ಸ್ ರೋಗ ಕಾಣಿಸಿಕೊಳ್ಳುವುದಕ್ಕೆ ಸರಿಯಾದ ರೀತಿಯಲ್ಲಿ ಇರ್ತದೆ, ಅದರಿಂದಾಗಿ ಕಾಣಿಸಿಕೊಳ್ಳುವ ಚಾನ್ಸಸ್ ಇರ್ತದೆ. ಇನ್ನು ನಾರಿನಂಶ ರಹಿತವಾದ ಆಹಾರ ಸೇವನೆ ಅಥವಾ ಶುಷ್ಕ ಮಲ ವಿಸರ್ಜನೆ ಕೂಡ ಇದಕ್ಕೆ ಕಾರಣ ಆಗಿರ್ತದೆ. ಅತಿ ಹೆಚ್ಚು ನಿಂತುಕೊಳ್ಳುವವರಲ್ಲಿ ಅಂದರೆ ಪೊಲೀಸ್, ಟೀಚರ್ಸ್ ಇಂಥವರಲ್ಲಿ ಇದು ಜಾಸ್ತಿ ಕಾಣಿಸಿಕೊಳ್ತದೆ. ಇನ್ನು ಗರ್ಭಿಣಿಯರಲ್ಲಿ ಕೂಡ ಇದು ಕಾಣಿಸಿಕೊಳ್ತದೆ. ಕ್ಯಾನ್ಸರ್ ಮತ್ತು ಮದ್ಯ ಸೇವನೆ ಮಾಡುವವರಲ್ಲಿ ಕೂಡ ಈ ಪೈಲ್ಸ್ ಕಾಣಿಸಿಕೊಳ್ತದೆ. ಸೊ ಅತಿಸಾರ ಅಥವಾ ಮಲಬದ್ಧತೆ ಅಥವಾ ಅಧಿಕ ವ್ಯಾಯಾಮ, ಅಧಿಕ ಮೈಥುನ ಕೂಡ ಇದಕ್ಕೆ ಒಂದು ಕಾರಣ ಆಗಿರ್ತದೆ. ಸೊ ಇದರ ಲಕ್ಷಣಗಳೇನು? ಸಾಧಾರಣವಾಗಿ ರಕ್ತಸ್ರಾವ ಮತ್ತು ಮಾಸ್ ಪರ್ ರೆಕ್ಟಮ್ ಅಂತ ಹೇಳ್ತೇವೆ, ಮಾಸ್ ಪರ್ ಆನಮ್ ಅಥವಾ ರೆಕ್ಟಮ್ ಅಂತ ಹೇಳ್ತೇವೆ. ಗಡ್ಡೆಯ ತರ ಒಂದು ಖರ್ಜೂರದ ಗಾತ್ರದ ಮೊಳೆ ರೀತಿಯಲ್ಲಿ ಹೊರಗಡೆ ಬರ್ತದೆ. ಇನ್ನು ಕೆಲವರಿಗೆ ಪಸೆಯಂಶ ಇರುವ ಸ್ರಾವ ಅಥವಾ ಕೀವು ಅಥವಾ ನೀರಿನಂಶ ಯುಕ್ತ ಸ್ರಾವ ಅಂತ ಹೇಳ್ತೇವೆ. ಇನ್ನು ತುರಿಕೆ ಅಥವಾ ನೋವು ಹಾಗೂ ಮಲಬದ್ಧತೆ. ಇನ್ನು ಕೆಲವರಲ್ಲಿ ರಕ್ತಹೀನತೆಗೆ ಬಂದಿರ್ತಾರೆ ಪೇಷಂಟ್, ಆದರೆ ಅವರಿಗೆ ಪರೀಕ್ಷೆ ಒಳಪಡಿಸಿದಾಗ ಅವರಲ್ಲಿ ಪೈಲ್ಸ್ ಪ್ರಾಬ್ಲಮ್ ಅಥವಾ ಮೂಲವ್ಯಾಧಿಯ ಸಮಸ್ಯೆ ಇದೆ ಎಂಬುದು ನಮಗೆ ಗೊತ್ತಾಗ್ತದೆ. ರೋಗದ ಪತ್ತೆ ಹಚ್ಚುವಿಕೆಯ ಕ್ರಮ, ಸಾಧಾರಣವಾಗಿ ಇದನ್ನು ನಾವು ಪ್ರೋಕ್ಟೋಸ್ಕೋಪಿಕ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ. ಒಂದು ಯಂತ್ರದ ಮೂಲಕ ಗುದ ಪ್ರದೇಶವನ್ನ ಪರೀಕ್ಷೆ ಮಾಡಿದಾಗ ಇದು ಗೊತ್ತಾಗ್ತದೆ. ಇನ್ನೊಂದು ಹೆಮಟೋಕ್ರೇಟ್ ಅಂದ್ರೆ ಹಿಮೋಗ್ಲೋಬಿನ್ ಅಥವಾ ಸಿಬಿಸಿ ಬ್ಲಡ್ ಕೌಂಟ್ ಟೆಸ್ಟ್ ಮಾಡಿಸಿದಾಗ ರೋಗಿಗೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇದ್ದಾಗ ಇದು ಮೂಲವ್ಯಾಧಿ ಎಂಬುದು ಒಂದು ಅರಿವಿಗೆ ಬರಬಹುದು. ಸಾಧಾರಣವಾಗಿ ಬೇರಿಯಂ ಎನಿಮಾ ಎಕ್ಸ್ರೇ ಅಥವಾ ಕೊಲೊನೋಸ್ಕೋಪಿ ಅಂತ ಇಂಗ್ಲಿಷ್ ವೈದ್ಯಾಧಿಕಾರಿಗಳು ಅಥವಾ ಅಲೋಪತಿ ಟ್ರೀಟ್ಮೆಂಟ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಈ ರೀತಿಯಲ್ಲಿ. ಇದರಿಂದಾಗುವ ಕಾಂಪ್ಲಿಕೇಶನ್ಸ್ ಅಥವಾ ಏನು ತೊಂದರೆಗೆ ಆಗ್ತದೆ, ಪೈಲ್ಸ್ ಅನ್ನು ಹಾಗೇನೆ ಬಿಟ್ಟರೆ ಸ್ವಲ್ಪ ಸಮಯದ ನಂತರ ಏನು ತೊಂದರೆ ಆಗ್ತದೆ ಎಂಬುದರ ಬಗ್ಗೆ ಹೇಳುವುದಾದ್ರೆ, ರೋಗಿಗೆ ತುಂಬಾ ಸಮಯದಿಂದ ಪೈಲ್ಸ್ನಿಂದ ಬಳಗಿ ಅವನಿಗೆ ರಕ್ತಹೀನತೆ ಉಂಟಾಗುವ ಚಾನ್ಸಸ್ ಇರ್ತದೆ. ಇನ್ನು ಸ್ಟ್ರಾಂಗ್ಯುಲೇಷನ್ ಅಥವಾ ಪೈಲ್ಸ್ ಸಿಕ್ಕಿ ಹಾಕಿಕೊಂಡು ಥ್ರೋಂಬೋಸಿಸ್ ಆಗಿ ನಂತರ ಅಲ್ಸರೇಷನ್ ಆಗಿ ಗ್ಯಾಂಗ್ರೀನ್ ಆಗಿ ಫೈಬ್ರೋಸಿಸ್ ಅಥವಾ ಸಪುರೇಷನ್ ಆಗಿ ಅದು ಬಾವು ರೀತಿಯಲ್ಲಿ ಹೊರಭಾಗದಲ್ಲಿ ಕಾಣಿಸಿಕೊಳ್ಳುವ ಚಾನ್ಸ್ ಕೂಡ ಇರ್ತದೆ. ಸೊ ಇದಕ್ಕೆ ಸರಿಯಾದ ಚಿಕಿತ್ಸೆಗಳು ಏನು ಎಂಬುದು, ಚಿಕಿತ್ಸೆಯಲ್ಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಮತ್ತು ಪ್ಯಾರಾಸರ್ಜಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಎರಡು ವಿಭಾಗಗಳನ್ನಾಗಿ ಮಾಡಿದ್ದೇವೆ ನಾವು. ಪ್ಯಾರಾಸರ್ಜಿಕಲ್ ಟ್ರೀಟ್ಮೆಂಟ್ ಏನೆಂದರೆ ಕ್ಲಿರೋಥೆರಪಿ, ಕ್ರಯೋಥೆರಪಿ, ಲೇಸರ್ ಥೆರಪಿ ಅಥವಾ ಡಾಪ್ಲರ್ ಗೈಡೆಡ್ ಹೆಮರಾಯ್ಡಲ್ ಆರ್ಟರಿ ಲೈಗೇಷನ್ ಎಂಬುದು ಅಲೋಪತಿ ಸಿಸ್ಟಮ್ ಇದ್ದ ಹಾಗೇನೆ. ಆಯುರ್ವೇದದಲ್ಲಿ ಕೆಲವು ಕ್ಷಾರಸೂತ್ರ, ಕ್ಷಾರಕರ್ಮ, ಜಲೌಕಾವಚರಣ, ಪಾಠನ ಎಂಬುವ ಹಲವು ರೀತಿಯ ಆಯುರ್ವೇದ ಚಿಕಿತ್ಸೆಗಳು ಸಿಗ್ತದೆ. ಸೊ ಸರ್ಜಿಕಲ್ ಟ್ರೀಟ್ಮೆಂಟಲ್ಲಿ ಅಲೋಪತಿಕ್ ಟ್ರೀಟ್ಮೆಂಟ್ ಓಪನ್ ಹೆಮರಾಯ್ಡೆಕ್ಟಮಿ ಅಥವಾ ಕ್ಲೋಸ್ಡ್ ಹೆಮರಾಯ್ಡೆಕ್ಟಮಿ ಎಂದು ಮಾಡ್ತಾರೆ. ಸ್ಟೇಪಲ್ಡ್ ಹೆಮರಾಯ್ಡೆಕ್ಟಮಿ ಇನ್ನೊಂದು ತರದ್ದು. ಏನಲ್ ಸ್ಟ್ರೆಚಿಂಗ್ ಅಥವಾ ಲಾಸ್ಟ್ ಡೈಲಿಟೇಷನ್ ಎಂಬುದು ಬೇರೆ ತರದ ಟ್ರೀಟ್ಮೆಂಟ್ ಆಗಿರ್ತದೆ ಸರ್ಜಿಕಲ್ ಅಲ್ಲಿ. ಸಾಧಾರಣವಾಗಿ ರೋಗಿಗಳಲ್ಲಿ ಆಯುರ್ವೇದ ಎಂದರೆ ಮನೆಮದ್ದು ಅಥವಾ ನಾಟಿ ಮದ್ದು ಎಂಬುದು ಒಂದು ಸಾಧಾರಣವಾದ ಒಂದು ಜನರಲ್ಲಿರುವಂತಹ ನಂಬಿಕೆ. ಆದರೆ ಆಯುರ್ವೇದದಲ್ಲಿ ಕೂಡ ಇದಕ್ಕೆ ಶಸ್ತ್ರಚಿಕಿತ್ಸೆ ಲಭ್ಯವಿದೆ. ಶಸ್ತ್ರಚಿಕಿತ್ಸೆಯನ್ನು ತಪಾಸಣೆಯ ಮೂಲಕ, ಸೂಕ್ತ ವೈದ್ಯರ ತಪಾಸಣೆಯ ಮೂಲಕ ಮಾಡಲಿಕ್ಕೆ ಸಾಧ್ಯ ಎಂಬುದು ಜನರಿಗೆ ಮನದಟ್ಟು ಮಾಡುವಂಥದ್ದು ತಜ್ಞ ವೈದ್ಯರ ಒಂದು ಕರ್ತವ್ಯ ಆಗಿರ್ತದೆ. ಇದನ್ನು ಹೇಗೆ ತಡೆಗಟ್ಟಬಹುದು, ರೋಗವನ್ನು ಬಾರದಂತೆ ಹೇಗೆ ತಡೆಗಟ್ಟಬಹುದು ಅಥವಾ ನಿಧಾನ ಕಾರಣಗಳನ್ನು ಸರಿಪಡಿಸಿಕೊಳ್ಳುವುದು, ಏನೆಲ್ಲ ಕಾರಣಗಳಿಂದ ಇದನ್ನು ಉಂಟು ಆಗ್ತದೋ ಆ ಕಾರಣಗಳನ್ನು ವ್ಯರ್ಜ್ಯ ಮಾಡುವಂಥದ್ದು, ಅಥವಾ ತುಂಬ ಸಮಯ ಕುಳಿತುಕೊಳ್ಳುವವರು ತಮ್ಮ ಆಸನಗಳಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥದ್ದು, ನಾರು ಪದಾರ್ಥಯುಕ್ತ ಆಹಾರ ಸೇವನೆ ಮಾಡಿ ಶುಷ್ಕ ಮಲ ವಿಸರ್ಜನೆ ಆಗದ ರೀತಿಯಲ್ಲಿ ನೋಡುವಂಥದ್ದು, ತುಂಬ ನೀರಿನ ಸೇವನೆ, ಜಾಸ್ತಿ ಪ್ರಮಾಣದಲ್ಲಿ ನೀರಿನ ಸೇವನೆ ಮಾಡುವಂಥದ್ದು. ಇದು ನಾಲ್ಕು ತರದ ಟ್ರೀಟ್ಮೆಂಟ್ ನಾವು ನಿಧಾನ ವರ್ಜನೆಯನ್ನು ಮಾಡಿ ಸರಿ ಮಾಡಬಹುದು. ಚಿಕಿತ್ಸೆಗೆ ಬಂದ್ರೆ ಆಯುರ್ವೇದ ಪದ್ಧತಿಯಲ್ಲಿ ಇದನ್ನ ಮಹರ್ಷಿ ಶುಶ್ರುತಾಚಾರ್ಯವರು ನಾಲ್ಕು ತರದ ಚಿಕಿತ್ಸೆಯನ್ನ ಈ ರೀತಿ ವಿಂಗಡಣೆ ಮಾಡಿದ್ದಾರೆ. ಚತುರ್ವಿಧಂ ಅರ್ಷಾಂಸಿ ಸಾಧನೋಪಾಯ ಭೇಷಜಂ ಶಸ್ತ್ರಕ್ಷಾರ ಅಗ್ನಿಮಿತಿ ಎಂಬುದು ನಾಲ್ಕು ತರದ ಚಿಕಿತ್ಸಾ ಪದ್ಧತಿ. ಚಿಕಿತ್ಸಾ ಸಿದ್ಧಾಂತವನ್ನ ಶುಶ್ರುತ ಮಹರ್ಷಿ ಬಹಳ ಚೆನ್ನಾಗಿ ಈ ರೀತಿ ವಿವರಿಸಿದ್ದಾರೆ. ಪ್ರಥಮ ಮತ್ತು ದ್ವಿತೀಯ ಸ್ಟೇಜ್ಗಳಲ್ಲಿ, ಫಸ್ಟ್ ಅಥವಾ ಸೆಕೆಂಡ್ ಡಿಗ್ರಿ ಸ್ಟೇಜ್ ಅಲ್ಲಿ ಪೈಲ್ಸ್ ಕಾಣಿಸಿಕೊಂಡರೆ ಅದನ್ನು ಬಹಳ ಸುಲಭವಾಗಿ ಮದ್ದುಗಳ ಮೂಲಕ ಅಥವಾ ಕಾರಣಗಳನ್ನು ವ್ಯರ್ಜನೆ ಮಾಡುವುದರ ಮೂಲಕ ಸರಿಪಡಿಸಬಹುದು. ಫಸ್ಟ್ ಎರಡು ಸ್ಟೇಜಲ್ಲಿ ಪೇಷಂಟ್ ಬರಲಿಲ್ಲ, ಥರ್ಡ್ ಅಥವಾ ಫೋರ್ತ್ ಸ್ಟೇಜಿಗೆ ಬಂದಾಗ ವೈದ್ಯರು ವೈದ್ಯಕೀಯ ಸಲಕರಣೆಗಳ ಸಹಾಯದಿಂದ ಪರೀಕ್ಷೆಗೆ ಒಳಪಡಿಸಿ ಕೆಲವು ಚಿಕಿತ್ಸೆಗಳನ್ನು ಕೊಡ್ತೇವೆ. ಅದರಲ್ಲಿ ಛೇದನ ಅಥವಾ ತುಂಡು ಮಾಡಿ ತೆಗೆಯುವಂಥದ್ದು, ಇದನ್ನು ಇಂಗ್ಲಿಷ್ ನಾನಾಗಲೇ ಹೇಳಿದ ಹಾಗೆ ಓಪನ್ ಹೆಮರಾಯ್ಡೆಕ್ಟಮಿ ಅಥವಾ ಕ್ಲೋಸ್ಡ್ ಹೆಮರಾಯ್ಡೆಕ್ಟಮಿ ಎಂಬುದನ್ನು ಮಾಡ್ತಾರೆ. ಆಯುರ್ವೇದದಲ್ಲಿ ಛೇದನ ಎಂದು ಕರೆಯುತ್ತೇವೆ. ಭೇದನ ಎಂದರೆ ಇದು ಸಾಧಾರಣವಾಗಿ ಮಲದ್ವಾರದ ಹುಣ್ಣನ್ನು ಸರಿಪಡಿಸುವುದರಲ್ಲಿ ಉಪಯೋಗವಾಗ್ತದೆ. ಫಿಸ್ತುಲಾ ಇನ್ ಏನೋ ಅಥವಾ ಗುದಭಾಗದ ನಾಳವನ್ನು ತುಂಡು ಮಾಡಿ ತೆಗೆಯದು ಅಲ್ಲಿ ಇರುವಂತಹ ಫಿಸ್ತುಲವನ್ನು ತೆಗೆಯುವಂತಹ ವಿಧಾನವನ್ನು ಭೇದನ ಎಂದು ಕರೆಯುತ್ತೇವೆ. ಮೂರನೆಯದ್ದು ಸಾಧಾರಣ ನಾನಾಗಲೇ ಹೇಳಿದ ಹಾಗೆ ಎಕ್ಸ್ಟರ್ನಲ್ ಪೈಲ್ಸ್ ಅಥವಾ ಹೊರಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ಖರ್ಜೂರದ ಗಾತ್ರದಂತಹ ಮೂಲವ್ಯಾಧಿ ಸಮಸ್ಯೆಗೆ ಜಲೌಕಾವಚರಣ ಎನ್ನುವ ಶಸ್ತ್ರಚಿಕಿತ್ಸೆಗೆ ಹೆದರುವ ಅಥವಾ ಸ್ತ್ರೀಯರಲ್ಲಿ ಅಥವಾ ಶಸ್ತ್ರಚಿಕಿತ್ಸೆಗೆ ಭಯಪಡುವ ವ್ಯಕ್ತಿಗಳಲ್ಲಿ ಈ ಚಿಕಿತ್ಸೆಯನ್ನು ಮಾಡ್ತೇವೆ. ಜಿಗಣೆಗಳನ್ನು ಕಚ್ಚಿಸುವುದರ ಮೂಲಕ ಅಲ್ಲಿರುವಂತಹ ಮೂಲವ್ಯಾಧಿಯನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾಲ್ಕನೇ ಥರದ ಚಿಕಿತ್ಸೆ ಅಂದರೆ ಪಾಠನ ಕ್ರಮ, ಅಂದರೆ ಕೀವುಗಳನ್ನು ಅಥವಾ ಬಾವುಗಳನ್ನು ಸೀಳಿ ತೆಗೆಯುವ ಚಿಕಿತ್ಸೆ. ಬಹಳ ಖ್ಯಾತಿಯಲ್ಲಿ ಪಡೆದಿರುವಂತಹ ಚಿಕಿತ್ಸೆಗಳಲ್ಲಿ ಒಂದು ಕ್ಷಾರಕರ್ಮ ಎಂಬುದಾಗಿದೆ. ಆಯುರ್ವೇದ ಪದ್ಧತಿಯಲ್ಲಿ ಕ್ಷಾರಕರ್ಮ ಎಂಬುದು ಒಂದು ಮೆಡಿಕೇಟೆಡ್ ಲಿಕ್ವಿಡ್ ಅಥವಾ ನಮ್ಮ ಶರೀರದ ನೀರಿನ ಪಿ ಎಚ್ ಅಂಶ 7.5 ಇರ್ತದೆ, ಅದರ ಕ್ಷಾರದ ಪಿ ಎಚ್ ಅಂಶ 9-11 ಇರ್ತದೆ. ಇದನ್ನು ಮ್ಯೂಕಸ್ ಮೆಂಬ್ರೇನ್ ಅಥವಾ ಯಾವುದೇ ಶರೀರದ ಬಾಯಿಯ ಒಳಗೆ ಹೇಗೆ ಇರ್ತದೋ ಅದೇ ರೀತಿ ಪೈಲ್ಸ್ ಕೂಡ ಮ್ಯೂಕಸ್ ಮೆಂಬ್ರೇನ್ ಇಂದ ಕವರ್ ಆಗಿರುತ್ತದೆ. ಇದರ ಮೇಲೆ ಕ್ಷಾರ ಲೇಪನವನ್ನು ಮಾಡಿದಾಗ ಅದು ಆ ಭಾಗವನ್ನು ಸುಟ್ಟು ಹಾಕಿ ಪುನಃ ಅಲ್ಲಿ ಫೈಬ್ರೋಸಿಸ್ ಆಗಿ ಪುನಃ ಅಲ್ಲಿ ಮೂಲವ್ಯಾಧಿ ಕಾಣಿಸಿಕೊಳ್ಳದ ಹಾಗೆ ಕಾಪಾಡ್ತದೆ. ಸೊ ಇದು ಭಯಪಡುವವರಲ್ಲಿ ಬೇಗ ಗುಣ ಆಗುವ ಅಥವಾ ರೋಗಿಗೆ ಕಷ್ಟ ಅಥವಾ ನೋವು ಕೊಡದೆ ಮಾಡುವಂತಹ ಒಂದು ಚಿಕಿತ್ಸೆ. ರಕ್ತಸ್ರಾವ ಕಡಿಮೆ, ಪುನಃ ಉತ್ಪತ್ತಿ ಆಗದೆ ಚರ್ಮ ಫೈಬ್ರೋಸಿಸ್ ಆಗಿರೋದ್ರಿಂದ ಈ ಚಿಕಿತ್ಸೆ ತುಂಬಾ ವೈಜ್ಞಾನಿಕವಾಗಿ ಹೆಸರಾಂತಾಗಿದೆ. ಚರ್ಮದ ಮೇಲೆ ಸುಟ್ಟು ಗಾಯ ಆದ ಹಾಗೆ ಅಲ್ಲಿ ಅದೇ ರೀತಿಯಲ್ಲಿ ಫೈಬ್ರೋಸ್ ಆಗಿ ಮೂಲವ್ಯಾಧಿಯ ಮ್ಯೂಕಸ್ ಮೆಂಬ್ರೇನ್ ಅಲ್ಲಿ ಫೈಬ್ರೋಸಿಸ್ ಆಗಿ ರೋಗ ಪುನಃ ಕಾಣಿಸಿಕೊಳ್ಳುವುದಿಲ್ಲ. ಸೊ ಕ್ಷಾರ ಒಂದು ರೀತಿಯ ಚಿಕಿತ್ಸೆಯಾದರೆ ಇನ್ನೊಂದು ಕ್ಷಾರ ಸೂತ್ರ ಎಂಬುದು, ಅಂದರೆ ಮೆಡಿಕೇಟೆಡ್ ಕ್ಷಾರವನ್ನು ಒಂದು ನೂಲುಗಳಿಗೆ ಅಥವಾ ಥ್ರೆಡ್ಗಳಿಗೆ ಸಿಂಪಡಿಸಿ ಅಪ್ಲೈ ಮಾಡಿ ಅದನ್ನು ಒಣಗಿಸಿ ಇದನ್ನು ತಯಾರಿ ಮಾಡ್ತಾರೆ. ದೊಡ್ಡ ಪೈಲ್ ಮಾಸ್ ಅಥವಾ ಗಂಟುಗಳಿಂದ ಕೂಡಿರುವಂತಹ ಮೂಲವ್ಯಾಧಿಗೆ ಬಂಧಿಸಿ ತೆಗೆಯುವಂತಹ ಕ್ರಮ ಕ್ಷಾರ ಸೂತ್ರವಾಗಿದೆ. ಇದು ಆಯುರ್ವೇದ ವಿಜ್ಞಾನದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿರುವುದು ಫಿಸ್ತುಲಾ ಇನ್ ಎನು ಎಂಬ ಅಥವಾ ಬಗಂದರ ರೋಗದಲ್ಲಿ ಇದು ಜಾಸ್ತಿ ಉಪಯೋಗವಾಗ್ತದೆ. ಆಯುರ್ವೇದ ತಜ್ಞ ವೈದ್ಯರು ಇದನ್ನು ತುಂಬಾ ವರ್ಷಗಳಿಂದ ಚಿಕಿತ್ಸೆಯನ್ನು ಮಾಡ್ತಾ ಬಂದಿದ್ದಾರೆ. ಈವನ್ ಹೊರ ಭಾಗದಿಂದ ಈ ಚಿಕಿತ್ಸೆಗೆ ಭಾರತಕ್ಕೆ ಹೊರಗಡೆಯಿಂದನೂ ಬರ್ತಾರೆ. ಇದೊಂದು ವೈದ್ಯರಿಗೆ ಚಾಲೆಂಜಿಂಗ್ ಡಿಸೀಸ್ ಅಂತ ಹೇಳ್ತೇವೆ. ಅಂದ್ರೆ ವೈದ್ಯರ ಹೆಸರನ್ನು ಹಾಳು ಮಾಡಲಿಕ್ಕೆ ಈ ಫಿಸ್ತುಲಾ ರೋಗಿಯನ್ನ ಕರೆದುಕೊಂಡು ಹೋದರೆ ಅದು ಚಾಲೆಂಜಿಂಗ್ ಆಗಿ ಟ್ರೀಟ್ ಮಾಡಲಿಕ್ಕೆ, ಅಂದರೆ ಚಿಕಿತ್ಸೆಗೆ ತುಂಬ ಟ್ರೀಟ್ ಮಾಡಲಿಕ್ಕೆ ಚಾಲೆಂಜಿಂಗ್ ಆಗಿ ಕಂಡುಬರ್ತದೆ. ಕ್ಷಾರಸೂತ್ರ ಎಂಬುದು ಆಯುರ್ವೇದದ ಬಹಳ ದೊಡ್ಡ ಕೊಡುಗೆ. ಇದರಲ್ಲಿ ರೋಗದ ಮರುಕಳಿಸುವಿಕೆ ಬಹಳ ಕಡಿಮೆ. ಇದು ಫಿಸ್ತುಲ ಅಥವಾ ಬಗಂದರವನ್ನು ಏಕಕಾಲದಲ್ಲಿ ಸೀಳಿ ತೆಗೆದು ಗುಣಪಡಿಸ್ತದೆ. ಅಂದರೆ ಸೀಳಿ ತೆಗೆಯುವ ಕೆಲಸ ಮತ್ತು ಗುಣಪಡಿಸುವ ಕೆಲಸವನ್ನು ಏಕಕಾಲದಲ್ಲಿ ಮಾಡುವ ಕಾರಣ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಜನರಿಗೆ ಆಯುರ್ವೇದ ಎಂದ ಕೂಡಲೇ ಮನೆಮದ್ದು ಕಷಾಯ ಎಂಬುದು ಒಂದು ತಪ್ಪು ಕಲ್ಪನೆಯಿಂದ ಹೊರಗೆ ಬಂದು ಆಯುರ್ವೇದದಲ್ಲಿ ಕೂಡ ಶಸ್ತ್ರಚಿಕಿತ್ಸೆಗಳಿವೆ ಎಂಬ, ಇದು ದುಬಾರಿ ಚಿಕಿತ್ಸೆಯಲ್ಲ, ಅದೇ ದಿವಸ ಮನೆಗೆ ರೋಗಿಯನ್ನು ಕಳಿಸಿಕೊಡಬಹುದಾದ ಚಿಕಿತ್ಸೆಗಳಾಗಿವೆ. ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ ಹೇಳ್ತೇವೆ. ಸೊ ನಾಲ್ಕನೆಯದಾಗಿ ಶಸ್ತ್ರ ಕ್ಷಾರ ಅಗ್ನಿಕರ್ಮ ಎಂಬುದು ನಾಲ್ಕನೇ ತರದ ಚಿಕಿತ್ಸೆ. ಬೆಂಕಿಯಿಂದ ಸಲಕರಣೆಗಳನ್ನು ಅಥವಾ ಶಸ್ತ್ರಗಳನ್ನು ಬಿಸಿ ಮಾಡಿ ಚಿಕಿತ್ಸೆ ಕೊಡುವಂತಹ ಕ್ರಮ. ಕಾಟ್ರಿ ಮಿಷಿನ್ ಅಥವಾ ಲೇಸರ್ ಸರ್ಜರಿ ಎಂಬುದು ಅಗ್ನಿಕರ್ಮದ ಚಿಕಿತ್ಸೆಯ ಪ್ರಿನ್ಸಿಪಲ್ ಇಂದನೇ ಕೆಲಸ ಮಾಡುವಂತಹ ಚಿಕಿತ್ಸೆಗಳು. ಆದರೆ ಎಲ್ಲಾ ರೀತಿಯ ಚಿಕಿತ್ಸೆ ಎಲ್ಲರಿಗೂ ಸೂಕ್ತ ಆಗುವುದಿಲ್ಲ. ಸರಿಯಾದ ತಜ್ಞ ವೈದ್ಯರ ತಪಾಸಣೆ ಮತ್ತು ಸೂಕ್ತ ಸಲಹೆಯ ಪ್ರಕಾರವೇ ರೋಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು ಉತ್ತಮ. ವೈದ್ಯರ ಸಲಹೆಯ ಮೇರೆಗೆ ತಮ್ಮ ರೋಗದ ಅರಿವು ಮತ್ತು ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ರೋಗ ಬಾರದಂತೆ ಹೇಗೆ ತಡೆಗಟ್ಟಬಹುದು? ಕಾರಣವನ್ನು ವರ್ಜಿಸು, ನಾನಾಗಲೇ ಹೇಳಿದಾಗೆ ಕಾರಣವನ್ನು ವರ್ಜಿಸುವುದರ ಮೂಲಕ, ನಾರಿನಂಶಯುಕ್ತ ಆಹಾರ ಸೇವನೆ ಜಾಸ್ತಿ ಮಾಡುವುದರ ಮೂಲಕ, ಮೂಲಂಗಿ, ಹೀರೆಕಾಯಿ, ಪಡುವಲ, ಮಜ್ಜಿಗೆ ಇತ್ಯಾದಿ ಆಹಾರಗಳ ಜಾಸ್ತಿ ಸೇವನೆ ಮಾಡುವುದರ ಮೂಲಕ, ಜಾಸ್ತಿ ಹೊತ್ತು ಮುಕ್ಕದೆ ಮಲವಿಸರ್ಜನೆ ಆಗುವಂತಹ ಆಹಾರ ತೆಗೆದುಕೊಳ್ಳುವುದರ ಮೂಲಕ, ಅಥವಾ ಇಂಡಿಯನ್ ಕಮೋಡ್ ಯೂಸ್ ಮಾಡೋದ್ರಿಂದನೂ ಈ ಮೂಲವ್ಯಾಧಿ ಚಿಕಿತ್ಸೆಯನ್ನು ತಡೆದುಕಟ್ಟಬಹುದು. ಸೊ ಡ್ರೈವರ್, ಟ್ರಾಫಿಕ್ ಪೊಲೀಸ್ ಅಥವಾ ಟೀಚರ್ಸ್ ಇವರು ಜಾಸ್ತಿ ಹೊತ್ತು ಕುಳಿತುಕೊಳ್ಳದೆ ಕೂತ್ಕೊಂಡೇ ಇರಬೇಕಾದವರಲ್ಲಿ ಇದನ್ನು ಹೊಟ್ಟೆ ಮತ್ತು ಬೆನ್ನು ಅಥವಾ ಪೆಲ್ವಿಸ್ಗಳಿಗೆ ಸಂಬಂಧಪಟ್ಟಂತಹ ಕೆಲವು ಎಕ್ಸಸೈಸ್ಗಳನ್ನು ಮಾಡುವುದರ ಮೂಲಕ ತಡೆಗಟ್ಟಬಹುದು. ವೃತ್ತಿಯೊಂದಿಗೆ ಕಾಯಿಲೆಗೆ ಹಿತಕರವಾದ ಕೆಲವು ವ್ಯಾಯಾಮಗಳನ್ನು ವೈದ್ಯರು ಅವನಿಗೆ ಸಮಯ ಇದ್ದಾಗ ಹೇಳಿಕೊಡ್ತಾರೆ. ರೋಗಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಈ ರೋಗದ ತಪಾಸಣೆ ಚಿಕಿತ್ಸೆ ಹೇಗೆ ಮಾಡುತ್ತಾರೆ ಎಂಬುದು ರೋಗಿಗೆ ಅರಿವಿರುವುದಿಲ್ಲ. ರೋಗ ಲಕ್ಷಣಗಳನ್ನು ಕೇಳಿ ಚಿಕಿತ್ಸೆ ಕೊಡುವುದಕ್ಕಿಂತ ಪರೀಕ್ಷೆ ಅಥವಾ ತಪಾಸಣೆ ಮಾಡಿಕೊಡುವುದು ಇಂತಹ ಕಾಯಿಲೆಗಳಿಗೆ ಬಹಳಷ್ಟು ಪರಿಣಾಮಕಾರಿಯಾಗಿರುತ್ತದೆ. ಗುಪ್ತ ಪ್ರದೇಶದ ಕಾಯಿಲೆಯಾಗಿಯುದರಿಂದ ಮಹಿಳೆ ಅಥವಾ ಪುರುಷರಿಗೆ ಹೇಳಿಕೊಳ್ಳಿಕ್ಕೆ ಅಥವಾ ತೋರಿಸುವುದಕ್ಕೆ ಮುಜುಗರವಾಗಿರುತ್ತದೆ. ರೋಗದ ಬಗೆಗಿನ ಅಜ್ಞಾನ ಅವನಿಗೆ ಭಯಕ್ಕೆ ಕಾರಣವಾಗ್ತದೆ. ಇದರಿಂದ ಹೊರಗೆ ಬರುವುದಕ್ಕೆ ರೋಗಿ ಸೂಕ್ತ ವೈದ್ಯರನ್ನು ಭೇಟಿ ಮಾಡಿ ಸಲಹೆ, ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು ಸೂಕ್ತ. ತಪಾಸಣಾ ಕ್ರಮ ಹೇಗೆ ಮಾಡ್ತಾರೆ? ತಪಾಸಣಾ ಕ್ರಮವನ್ನು ಬಹಳ ವೈಯಕ್ತಿಕವಾಗಿರ್ತದೆ. ಓರ್ವ ಮಹಿಳೆ ತಪಾಸಣೆಯ ಸಂದರ್ಭದಲ್ಲಿ ಇನ್ನೋರ್ವ ನರ್ಸ್ ಅಥವಾ ನರ್ಸಿಂಗ್ ಅಟೆಂಡೆಂಟ್ ಪಕ್ಕದಲ್ಲಿ ಇರ್ತಾರೆ. ಅವರನ್ನು ಪ್ರತ್ಯೇಕ ಕೊಠಡಿಯೊಳಗೆ ಕರೆದುಕೊಂಡು ಹೋಗಿ ಸರಿಯಾದ ಪೊಸಿಷನ್ನಲ್ಲಿ ಮಲಗಿಸಿ ಗುದಭಾಗವನ್ನು ಮಾತ್ರ ಕಾಣಿಸುವಂತೆ ವ್ಯವಸ್ಥೆ ಮಾಡುತ್ತಾರೆ. ಗುಪ್ತಾಂಗಗಳನ್ನು ಬಟ್ಟೆಯಿಂದ ಮುಚ್ಚುವಂತೆ ಮಾಡಿ ಮೇಲ್ ಅಥವಾ ಫಿಮೇಲ್ ಡಾಕ್ಟರ್ಸ್ ಕೊಠಡಿಯೊಳಗೆ ಆಗಮಿಸಿ ಪರೀಕ್ಷೆ ಮಾಡ್ತಾರೆ. ಕೈಗಳಿಗೆ ಗ್ಲೌಸ್ ಹಾಕಿ ಸಲಕರಣೆಗಳ ಸಹಾಯದಿಂದ ಗುಪ್ತ ಭಾಗದ ಪರೀಕ್ಷೆ ಒಳಪಡಿಸುತ್ತಾರೆ. ರೋಗಿಯ ಮತ್ತು ರೋಗದ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು ಓರ್ವ ವೈದ್ಯನ ಪ್ರಾಮುಖ್ಯ ಜವಾಬ್ದಾರಿಯಾಗಿರುತ್ತದೆ. ಇದನ್ನು ನಾವು ಮೆಡಿಕಲ್ ಎಥಿಕ್ಸ್ ಎಂದು ಕಾನೂನು ಎಂದು ಕರೆಯುತ್ತೇವೆ, ಅಥವಾ ಕಾನೂನು ಇದು ನಮ್ಮ ವೈದ್ಯರ ಕಾನೂನು ಮತ್ತು ಧರ್ಮವಾಗಿರುತ್ತದೆ. ಈಗ ಅಡ್ವಾನ್ಸ್ ಆಗಿ ರೋಗಿಗೆ ಅರಿವು ಆಗುವುದಕ್ಕೋಸ್ಕರ ಕ್ಯಾಮರಾ ಇರುವಂತಹ ವಿಡಿಯೋ ಪ್ರೋಕ್ಟೋಸ್ಕೋಪಿ ಎಂಬ ಹೊಸ ಸಲಕರಣೆಗಳು ಲಭ್ಯವಿದೆ. ಇದರ ಮೂಲಕ ತಪಾಸಣೆ ಮಾಡಿ ರೋಗಿಗೆ ಈ ವಿಡಿಯೋವನ್ನು ಪುನಃ ಕೊಟ್ಟು ಪುನಃ ಅದನ್ನು ನೋಡುವುದಕ್ಕೆ ಅವಕಾಶ ಕೊಟ್ಟು ತಮ್ಮ ನಿಲುವು ಮತ್ತು ಚಿಕಿತ್ಸೆಗೆ ಒಪ್ಪಿಕೊಳ್ಳಬಹುದಾಗಿದೆ. ಇದು ರೋಗಿಗೆ ತಮ್ಮ ರೋಗದ ಬಗೆಗಿನ ದ್ವಂದ್ವಗಳನ್ನು ಹೋಗಲಾಡಿಸುತ್ತದೆ. ಇದನ್ನು ಉತ್ತಮ ಸೇವಾ ಭಾವನೆಯುಳ್ಳ ವೈದ್ಯರು ಮಾತ್ರ ಮಾಡುವುದಕ್ಕೆ ಇಷ್ಟಪಡುತ್ತಾರೆ, ಯಾಕೆಂದರೆ ಇದು ರೋಗಿಗೆ ಮಾತ್ರ ಮುಜುಗರವಾಗುವಂಥದ್ದಲ್ಲ, ನೋಡುವ ವೈದ್ಯರಿಗೂ ಬಹಳ ಮುಜುಗರವಾಗಿರ್ತದೆ. ಸಹಾಯ ಬೇಕಾದ ಮನಸ್ಸಿರುವವರಿಗೆ ಮಾತ್ರ ನಾವು ಚಿಕಿತ್ಸೆ ಕೊಡಲಿಕ್ಕೆ ಅಥವಾ ಸಹಾಯ ಮಾಡುವುದಕ್ಕೆ ಇಷ್ಟಪಡ್ತೇವೆ. ಬಲವಂತವಾಗಿ ಯಾವುದೇ ಪರೀಕ್ಷೆ ಅಥವಾ ತಪಾಸಣೆಯನ್ನು ಮಾಡುವುದಿಲ್ಲ. ಕಾಯಿಲೆಯ ಬಗ್ಗಿನ ಅರಿವಿನ ಕೊರತೆಯಿಂದ ವರ್ಷಾನುಗಟ್ಟಲೆ ಕಾಯಿಲೆಗಳಿಂದ ಬಳಲಿ ಕೊನೆ ಹಂತದಲ್ಲಿ ಬರುವಷ್ಟರಲ್ಲಿ ಆಯುಷ್ಯ ಮುಗ್ದು ಹೋಗಿರ್ತದೆ. ಸೊ ವೈದ್ಯರಿಗೆ ಚಿಕಿತ್ಸೆಗೂ ಕೂಡ ಸವಾಲಾಗಿರ್ತದೆ. ಆದುದರಿಂದ ಸಮಸ್ಯೆ ಕಾಣಿಸಿಕೊಂಡ ತಕ್ಷಣವೇ ಸೂಕ್ತ ವೈದ್ಯರನ್ನು ಸಂಪರ್ಕ ಮಾಡಿ ಚಿಕಿತ್ಸೆ ಪಡೆದುಕೊಂಡು ಗುಣಮುಖರಾಗಿ ಆರೋಗ್ಯವಂತರಾಗಿರುವುದು ಉತ್ತಮ. ನಮ್ಮ ಕುಟುಂಬ ಮತ್ತು ಸಮಾಜಕ್ಕೆ ನಾವು ಕೊಡುವ ಬಹಳಷ್ಟು ಮೌಲ್ಯಯುತವಾದ ಕೊಡುಗೆ ಅಥವಾ ಉಡುಗೊರೆ ಎಂದರೆ ನಿಸ್ವಾರ್ಥ ಸೇವೆ ಮತ್ತು ಆರೋಗ್ಯವಂತ ಸ್ವಸ್ಥ ಜೀವನ. ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ತಮ್ಮ ಪಾತ್ರವೇ ಪ್ರಾಮುಖ್ಯವ. ತನ್ನನ್ನು ತಾನು ಚೆನ್ನಾಗಿಟ್ಟುಕೊಂಡ್ರೆ ಮಾತ್ರ ತನ್ನ ಕುಟುಂಬ ಅಥವಾ ಸಮಾಜ ಚೆನ್ನಾಗಿರುತ್ತದೆ ಎಂಬುದನ್ನು ಮನಗಟ್ಟು ಮಾಡಿಕೊಳ್ಳಬಹುದು. ವೈದ್ಯರಿಗೆ ರೋಗಿಯ ಎಲ್ಲ ಅಂಗಗಳು ಒಂದೇ ರೀತಿ, ಗುಪ್ತಾಂಗ, ಕೈ, ಬಾಯಿ, ಇದರಿಂದ ಶರೀರದ ಇದು ಕೂಡ ಶರೀರದ ಇನ್ನೊಂದು ಭಾಗ ಎಂದು ಪರಿಗಣಿಸಿ ಚಿಕಿತ್ಸೆಯನ್ನು ನೀಡುತ್ತೇವೆ. ಇದರಲ್ಲಿ ರೋಗಿಯ ಸಹಕಾರ ಕೂಡ ಬಹಳ ಪ್ರಾಮುಖ್ಯವಾಗಿರ್ತದೆ. ಚರಕ ಮಹರ್ಷಿಯ ಪ್ರಕಾರ ವೈದ್ಯರು ರೋಗಿಯನ್ನು ತನ್ನ ಮಗುವಿನಂತೆ ಚಿಕಿತ್ಸೆ ಕೊಡಬೇಕು ಎಂಬುದು ಚರಕ ಮಹರ್ಷಿಯ ಹೇಳ್ತಾರೆ. ಎಲ್ಲ ಕಾಯಿಲೆಗಳಿಗೂ ಇದು ಕಿವಿ ಮಾತು ಎಂಬುದು ನನ್ನ ಭಾವನೆ. ತಪಾಸಣೆಯ ಸಮಯದಲ್ಲಿ ಬಿಲ್ಲಿಂಗಲ್ಲಿ ಪೇಮೆಂಟ್ ಎಲ್ಲ ವಿಷಯಕ್ಕೂ ಸೂಕ್ತ ವೃತ್ತಿಧರ್ಮದ ಪಾಲನೆಯನ್ನು ಮಾಡಲು ಸಹಯೋಗ ಆಗ್ತದೆ ಎಂಬುದು ನನ್ನ ಭಾವನೆಯಾಗಿದೆ. ಕೇಳುಗರೆ, ಮೂಲವ್ಯಾಧಿ ಅಥವಾ ಬಗಂದರ ಅಥವಾ ಗುದಕರ್ತಿಕ ಇನ್ನಿತರ ಗುದಭಾಗದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ರೋಗಿಗಳು ಸೂಕ್ತ ಸಲಹೆ ಮತ್ತು ಚಿಕಿತ್ಸೆಗೆ ಸೂಕ್ತ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆದು ತಮ್ಮ ರೋಗಗಳಿಂದ ಮುಕ್ತರಾಗಿ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.
0: ಕೇಳುಗರೆ, ಇದುವರೆಗೆ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಜೋಕಟ್ಟೆ ಇಲ್ಲಿನ ಆಯುರ್ವೇದಿಕ್ ಸರ್ಜನ್ ಹಾಗೂ ತಜ್ಞ ವೈದ್ಯ ಆಗಿರುವಂತಹ ಡಾಕ್ಟರ್ ಶ್ರೀವರ್ಷ ಪಿ ಇವರ ಮಾತುಗಳನ್ನು ಆಲಿಸಿದ್ರಿ. ಇದು ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮ.

0: ಬಹುಮಧುರ್ ಅನೆ ಅರ್ಥಭರಿತ ರೀತಿಯ ಒಬ್ಬ ವೇ ಸದರ್ಕೆಲ್ಲ ವಿನ್ ಅಂಡ್ ಫ್ಯಾಮಿಲಿ ಮೂಡುಬಿದ್ರೆ ಪಂಗ್ಡಾಗ್ ದೇವ್ ಬರೆ ಕುರು ರೋ ಸಾಮಟು ಅನಿ ಕಜಾರಚ ಸಂಭ್ರಮಾನಿ ಮುಂಚ ಒಬ್ಬ ವೇ ಸಚ್ಚ ವೇಳಾಂತ್ ಅನಿ ಸ್ಪರ್ಧಾನಿ ಮುಂಚ ವೇಳಾಂತ್ ತೋಡಿ ಬದಲಾವಣೆ ಜರೂರ ಅಸಾ ನಮಿ ಎರಲೆಲ್ಲ ವೇಳಾ ಭಿತರ್ ಆಮಚ್ಯ ಸಂಸ್ಕೃತಿಯ ವಾಂಟಸ ಸರ್ವ ಒಬ್ಬ ಅನಿ ವೇಟ್ಸ್ ಗಾವಚೆ ಪ್ರಯತ್ನ ಆಮಚ ಸ್ಪರ್ಧಿಕಾನಿ ಕೊರೂಂಕ ಅಸಾ ನಾಟಕ ಸಭೆನ ವರ್ತ್ಯಾ ಮಿನಾತೇನ್ ಹೋ ಸ್ಪರ್ಧೋ ಅಸಾ ಕೆಲ ಅಸ್ತಾ ಅವಕಾಶ ಸುಕ್ಲೇಲ್ಲ ಪಂಗ್ಡಾನಿ ಫುಡ್ಲ್ಯಾ ವರ್ಷಾ ವಡಾ ಸಂಖ್ಯೆನ್ ಹಂತೂನ್ ಭಾಗ್ ಘೆವಂಚಾಕ ವಿನಂತಿ ಕರ್ತಾ ಇತ್ಲ್ಯಾರ್ ಐಸ್ ಹೋ ವಾಂಗ್ಡ ಸಂತಾ ನವ್ಯಾ ಪಂಗ್ಡಾ ಸಭೆ ಪರತ್ ಮೇಳ್ಯಾ ನಮಸ್ಕಾರ.
1: You're listening to Radio Sarang, 107.8 FM.
2: ಕಣಿಯೇಚೆ ನಾವ್ ದುಕಾಟೋ ಬರೋಪಿನ್ ಕ್ಯಾಥ್ರಿನ್ ರೋಡ್ರಿಗಸ್ ಕಡಪಾಡಿ ಸದರ್.

0: ನಾನು ರಿಚರ್ಡ್ ಕ್ಯಾಸ್ಟಲಿನ, ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಪ್ರಸಾರದಲ್ಲಿ ರತ್ನೋತ್ಸವ 2017 ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಖ್ಯಾತ ಯಕ್ಷಗಾನ ಅರ್ಥಧಾರಿ ಡಾಕ್ಟರ್ ಪ್ರಭಾಕರ್ ಜೋಶಿ ಇವರ ಮಾತುಗಳನ್ನು ಕೇಳೋಣ.
2: ಇದೀಗ ಈ ಉಪನ್ಯಾಸವನ್ನು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಬಗ್ಗೆ ತಮ್ಮ ಮುಂದೆ ಬೆಳಕು ಚೆಲ್ಲಕ್ಕಿಲ್ಲುವಂಥ CM ಪ್ರಭಾಕರ್ ಜೋಶಿ ಅವರಿಗೆ ಹಸ್ತಾಂತರಿಸಿದ್ದೇನೆ. ದಯವಿಟ್ಟು
3: ಶಿಕ್ಷಣ ಪ್ರೇಮಿಗಳೇ, ಸಾಹಿತ್ಯ ಪ್ರೇಮಿಗಳೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ನಾನು ತುಂಬ ಓದಿದವನಲ್ಲ, ತುಂಬ ಕಲಿತವನಲ್ಲ, ಪಲ್ಲವಗ್ರಾಹಿ. ಕರು ಹುಲ್ಲು ಮೇದ ಹಾಗೆ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನೋಡಿದ್ದೇನೆ, ಬಹು ವೀಕ್ಷಿತ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನೋಡಿ ಇವನು ಏನೋ ವಿದ್ವಾಂಸ ಅಂತ. ಅದಲ್ಲ, ನಿಮ್ಮ ಪ್ರೀತಿ ದೊಡ್ಡದು, ಕರೆದಿದ್ದೀರಿ. ನಾನೀಗ ತಾಳಮದ್ದಲೆ ಅರ್ಥದಲ್ಲಿ ಹೇಳಿದ ಹಾಗೆ ಬಾಯಿಗೆ ಬಂದದ್ದು ಮಾತಾಡು. ಬಾಯಿಗೆ ಬಂದು ಮಾತಾಡಿದ್ರೆ ಆಶಾಭಾಷಣ, ಅಲ್ಲಲ್ಲಿ ಕಂಡದ್ದು ಮಾತಾಡು, ಬಾಯಿ ಒತ್ತಿನ ಮಾತಾಡೇ. ನನಗೆ ಈ ಸಬ್ಜೆಕ್ಟ್ ಬಹಳ ಒಳ್ಳೇದು, ಯಾಕಂದರೆ ಇದು ಒಂದು ಪಾಠೇತರ ಚಟುವಟಿಕೆಯು ಹಾಗೆ ಇರುವುದು, ಅದು ತುಂಬ ಪ್ರಿಪರೇಷನ್ ಇಲ್ಲದೆ ಆಗಾಗ ಮಾಡಬಹುದು. ಸೊ ನನಗೆ ಈ ಭಾಷಣಕ್ಕೂ ಪಾಠೇತರವೇ ಸಿಕ್ಕಿದೆ. ಶಿಕ್ಷಣದ ಬಗ್ಗೆ ತುಂಬ ಪುಸ್ತಕಗಳು ಬಂದಿವೆ, ತುಂಬ ಪ್ರೇರಣಾತ್ಮಕವಾದ ಗ್ರಂಥಗಳು ಬಂದಿವೆ. TVಯಲ್ಲಿ ಬರ್ತದೆ, ರೇಡಿಯೋದಲ್ಲಿ ಬರ್ತದೆ, ಮಾರ್ಗದಲ್ಲಿ, ಮೈದಾನಲ್ಲಿ, ಅದಕ್ಕೆ ವಿರುದ್ಧವಾದ್ದು ಸಿಗ್ತದೆ ನಮಗೆ. ಆದ್ದರಿಂದ ಶಿಕ್ಷಣದ ವಿಭಾಗೀಕರಣ, ಕ್ಲಾಸಿಫಿಕೇಷನು, ಅದರಿಂದ ಒಂದು ನಾವು ತುಂಬ ಬೆಳೆದಿದ್ದೇವೆ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಈಗ ಪ್ರಾಮಾಣಿಕವಾಗಿ ನನಗೆ ಕಾಣೋದು, ನಾನು ಸಣ್ಣ ಪ್ರಾಯದಲ್ಲಿ ನನಗೆ ಈಗ ಇದ್ದ ಶಿಕ್ಷಕ ಇದ್ದದು ಪಠ್ಯೇತರ ಚಟುವಟಿಕೆಗಳು ಸಿಕ್ಕಿದ್ರೆ ನಾನು ಈ ಥರ ಇರ್ತಿಲ್ಲ, ಬೇರೆ ಏನೋ ಆಗ್ತಿದ್ದೆ, ಏನಾಗ್ತಿದ್ದನೋ ಗೊತ್ತಿಲ್ಲ. ಅದು ಈಗ ಏನು ಆಗ್ತದೆ ಅಂದರೆ, ನಾವು ಒಂದು ವಿಷಯ ಮಾತಾಡುವಾಗ ಬ್ಯಾಕ್ವರ್ಡ್ ಟೆಲಿಸ್ಕೋಪ್ ಅಂತ, ಹಿಂದೆ ಒಂದು ಟೆಲಿಸ್ಕೋಪನ್ನು ತಿರುಗಿಸಿ ಆಗ ಅದು ಇರಲಿಲ್ಲ ಅಂತ ಹೇಳುದು. ಅಕ್ಬರ್ ಒಳ್ಳೆ ಆಡಳಿತಗಾರ, ನಾನು ಯಾವಾಗಲೂ ಹೇಳುದುಂಟು, ಶಿವಾಜಿ ಒಳ್ಳೆ ಆಡಳಿತಗಾರ, ಆಮೇಲೆ ಬಂದವರು ಒಳ್ಳೆ ಆಡಳಿತಗಾರರು, ಯಾರ ಹತ್ರವೂ ಮೊಬೈಲ್ ಫೋನ್ ಇರಲಿಲ್ಲ ಅಂತ. ಔರಂಗಜೇಬನದ್ದು ಎಂಥ ಆಡಳಿತ, ಒಂದು ಮೋಟರ್ ಕಾರ್ ಇಲ್ಲ ಅಂತ ಹೇಳಿದರೆ ಪ್ರಯೋಜನ ಇಲ್ಲ. ನಾವು ಆಗ ಅದು ಇಲ್ಲ, 70th-70th ಬೆಳೆದ ನಾವೆಲ್ಲ ನೋಡಿದ್ದೇವೆ. ನಮ್ಮದು ನಮ್ಮ ಕಾಲದ ಅನೇಕ ರಾಜಕಾರಣಿಗಳು, ಸಾಹಿತಿಗಳು ಆತ್ಮಕಥೆಗಳಲ್ಲಿ ಬಡತನವನ್ನು ಮಾರಾಟ ಮಾಡ್ತಾರೆ. ಈಗ ನಾವು ದೋಣಿ ದಾಟಿ ಹೋಗಿದ್ದೇವೆ, ಕಿಸೆಯಲ್ಲಿ ಕಾಸಿರಲಿಲ್ಲ, ನಾವು ಬಡತನ, ನಾವು ಬಡವರು ಬಡವರು ಬಡವರು ಅಂತ. ಹಾಗಲ್ಲ, ಅದು ನಾನು ಬಡವನೇ, ನನ್ನ ಕಾಲದ ದಲಿತನು ಬಡವನೇ, ಮಧ್ಯ ಹಿಂದೂ ವರ್ಗದವನು ಬಡವನೇ, ಮುಸ್ಲಿಮು ಬಡವನೇ, ಬಡತನ ಜೀವನದ ವಿಧಾನವಾಗಿತ್ತಾಗ. ನಾನು MCOM ಕ್ಲಾಸಿಗೆ ಹೋಗೋರೆ ರೆಗ್ಯುಲರ್ ಫುಟ್ವೇರ್ ಹಾಕ್ತಿರಲಿಲ್ಲ, ನನ್ನ ಮರ್ಯಾದೆಯೂ ತೆಗಲಿಲ್ಲ, ಯಾರು ಮುಂಡು ಉಟ್ಟುಕೊಂಡು ಹೋಗ್ತಿದ್ದೆ. ಕಾಲೇಜಿಗೆ ಪ್ಯಾಂಟ್ ಹಾಕಿದರೆ ಮಾತ್ರ ವೆಲ್ವೆಟ್ ಶೂ ಅಥವಾ ಮೆಟ್ ಹಾಕೋದು. ಸೊ ನಾವು ಹಿಂದೆ ಇದ್ದದ್ದು ತುಂಬ ಏನೋ ಅನ್ಯಾಯವಾಗಿದೆ, ಏನೋ ಸರಿ ಇರಲಿಲ್ಲ ಅಂತಲ್ಲ, ಈಗ ಉಂಟು, ಎಷ್ಟು ಉಂಟು, ಹೇಗುಂಟು, ಏನುಂಟು ನೋಡಬೇಕು. No. 1, ನಾನು ತುಂಬ ಬ್ರೀಫ್ ಆಗಿ ಅನ್ಅಕಾಡೆಮಿಕ್ ಆಗಿ ಮಾತಾಡ್ತೇನೆ ಅಂದರೆ, ಪಠ್ಯೇತರ ಚಟುವಟಿಕೆ ಒಂದು ಕಾಲದಲ್ಲಿ ಒಂದು ಹೆಸರಿಟ್ಟರು ಅದಕ್ಕೆ. ಅದು ಹೆಸರುಗಳ ಬಗ್ಗೆ ನಾವು ತುಂಬ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ, ಅದು ಪಠ್ಯೇತರ ಅಲ್ಲ, ಸಹಪಠ್ಯ ಅಂತ ಆಗಬೇಕು ಅಂತ ಆಮೇಲೆ ಬಂತು. ಎಕ್ಸ್ಟ್ರಾ ಕೆರಿಕ್ಯುಲರ್ ಅಂತ ಹೇಳಿದ್ರೆ ಒಂದು ಕೆಟ್ಟ ಭಾವನೆ ಬರ್ತದೆ, ಕೆರಿಕ್ಯುಲರ್ ಅಲ್ಲದ್ದು ಎಕ್ಸ್ಟ್ರಾ, ಸೊ ಕೋ ಕರಿಕ್ಯುಲರ್ ಅಂತ. ಪರಿಸ್ಥಿತಿಯನ್ನು ಬದಲಾಗಲಿಲ್ಲ, ಡ್ರಾಯಿಂಗಿಗೆ ತಯಾರು ಮಾಡೋದಿಲ್ಲ, ಪರೀಕ್ಷೆಗೆ ಹಿಂದಿಯನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಅದು 2 ಪೀರಿಯಡ್ ಹಿಂದಿ ಇರುವಾಗ ಹೈಸ್ಕೂಲ್ನಲ್ಲಿ. ಸೊ ನಾಮಾಂತರಕರಣ ತಂತ್ರ ಅಂತ ಅಡಿಗರೊಮ್ಮೆ ಹೇಳಿದರು, ಶಬ್ದ ನಾವು ಬದಲಾಯಿಸಿದ ಕೂಡಲೇ ಭಾಳ ಆಗುದಿಲ್ಲ ಅಂತ. ಸೆಂಟ್ರಲ್ ಎಜುಕೇಷನ್ ಮಿನಿಸ್ಟ್ರಿಯನ್ನು HRD, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದರು. ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲ, ನಾನು ಅದನ್ನೇ ಆಕ್ಷೇಪಿಸ್ತೇನೆ. ಒಬ್ಬ ಮನುಷ್ಯರನ್ನು ಸಂಪನ್ಮೂಲ ಅಂತ ನೋಡುವುದೇ ತಪ್ಪು, ಒಂದು ಹಣದ ದೃಷ್ಟಿ ಆಯ್ತು, ಅದು ಕಾರ್ಪೊರೇಟ್ ದೃಷ್ಟಿ ಆಯಿತು. ಮಾನವ ಸಂಪನ್ಮೂಲ, ಎಜುಕೇಷನೇ ಕರೆಕ್ಟ್, ಎಜುಕೇಷನ್ ಮಿನಿಸ್ಟರ್ ಅನ್ನೋದೇ ಚಂದ ಇತ್ತದು. ಆದ್ದರಿಂದ ಶಬ್ದಗಳಿಗೆ ನಾವು ಭಯಪಡಬೇಕಾಗಿಲ್ಲ. ಎಕ್ಸ್ಟ್ರಾ ಕರಿಕ್ಯುಲರ್, ಕೋ ಕರಿಕ್ಯುಲರ್ ಸೇರಿ ಒಟ್ಟು ಒಂದು ಸಮೂಹ ಇದೆ. ಇದನ್ನು ಮೂರು ರೀತಿಯಲ್ಲಿ ಅಪ್ರೋಚ್ ಮಾಡಬಹುದು. ಒಂದು, ಅದು ಪಾಠದೊಳಗೆ ಇರುವ ಹಾಗೆ, ಪಾಠದ ಮೂಲಕ ಅದು ಕನೆಕ್ಟ್ ಆಗುವ ಹಾಗೆ ಹೇಗೆ ಮಾಡುವುದು ಅಂತ. ಈಗ ಕಾವ್ಯವನ್ನು ಹೇಳುವಾಗ ಅದರೊಟ್ಟಿಗೆ ಗಮಕದಲ್ಲಿ ಹೇಳುದು, ಅರಮಿತ್ರ ಹೇಳ್ತಾರೆ, ತೆಕ್ಕುಂಜಿಯವರು ಹೇಳ್ತಿದ್ರು, ಸೇಡಿಯಪ್ಪು ಹೇಳ್ತಿದ್ರು ಕನ್ನಡ ಪಾಠ, ನನ್ನ ಮಾಸ್ಟರ್ಗಳು ಎಷ್ಟೋ ಜನ ಇದ್ರು. ಇದು ಒಂದು ವಿಧಾನ. ಇನ್ನೊಂದು ಅಂತರ್ವಿಷಯ ಅಥವಾ ವಿಷಯಾಂತರ ಸಂಬಂಧ. ಒಂದು ವಿಷಯ ಬರುವಾಗ, ತಾಳೆ ಮರದ ಪಾಠ ಬರುವಾಗ ತಾಳೆ ಎಣ್ಣೆಯ ವಿಷಯವೂ ಹೇಳುದು, ಕೃಷಿಯ ವಿಷಯ ಹೇಳುದು ಇಂಟರ್ ಡಿಸಿಪ್ಲಿನರಿ, ಅದು ತುಂಬಾ ಉದ್ದ ಹೋದರೆ ರಾಜರತ್ನಂ ಹೇಳಿದ ಪಂಪ್ ಆಗ್ತದೆ. ರಾಜರತ್ನಂ ಪಂಪನ ವಿಷಯ ಮಾತಾಡಿ, ಒಬ್ಬ ರಾಜಕಾರಣಿ ಪಂಪಿನ ವಿಷಯವೇ ಮಾತಾಡ್ತಾನೆ ಅಂತ ಒಂದು ಬರೆದಿದ್ದಾರೆ ಅವರು, ನಾನು ವಿವರಕ್ಕೆ ಹೋಗುದಿಲ್ಲ. ಈ ಕೋ ಕರಿಕ್ಯುಲರ್ ಒಂದು ವಿಷಯದಿಂದ ಇನ್ನೊಂದು ವಿಷಯವನ್ನು ಕಲಿಸುವುದು ಕೂಡ ತುಂಬಾ ಹೆಚ್ಚಾದರೆ ಸಮಸ್ಯೆ. ಹೆಚ್ಚು ವಿಷಯಗಳನ್ನು ಕಡಿಮೆ ಕಾಲದಲ್ಲಿ ಕಲಿಯುತ್ತಿರುವ ಈಗ ಡೆಫಿನೆಟ್ಲಿ ನಾನು ಹೇಳ್ತೇನೆ, ನನ್ನ ಕಾಲದ ನನ್ನ ಕ್ಲಾಸ್ಮೇಟ್ಗಳು, ನನ್ನ ಆರಂಭದ ಸರ್ವೀಸಿನ ಸುಮಾರು 15-20 ವರ್ಷಗಳವರೆಗಿನ ವಿದ್ಯಾರ್ಥಿಗಳಿಗಿಂತ 100% ವಿತ್ ಕಾನ್ಫಿಡೆನ್ಸ್ ನಾನು ಹೇಳ್ಬೋದು ಈಗಿನ ವಿದ್ಯಾರ್ಥಿಗಳು ಹೆಚ್ಚು ಹುಷಾರು. ನಾವು ಸುಮ್ಮನೆ ಹೇಳುದು ಈಗಿನ ವಿದ್ಯಾರ್ಥಿಗಳು ಕಲಿಯುವುದಿಲ್ಲ, ಈಗ ಗುರುಗಳಿಗೆ ಮನ್ನಣೆ ಇಲ್ಲ, ಅದು ಬಾಯ್ಪಾಠ. ಅದು ಒಳ್ಳೆ ಟೀಚರಿಗೆ ಈಗಲೂ ಮನ್ನಣೆ ಇದೆ, ನನಗಿದ್ದಷ್ಟೇ ಇದೆ, ನನ್ನ ಗುರುಗಳಿಗಿದ್ದಷ್ಟೇ ಇದೆ. ನನಗೆ ಮರ್ಯಾದೆ ಯಾರಾದರೂ ಕೊಡದಿದ್ರೆ ನಾನು ಒಳ್ಳೆ ಮಾಸ್ಟರ್ ಅಲ್ಲ ಅಂತ. ನಾನು ಬಾಂಬೆಯಲ್ಲಿ ಬೆಂಗಳೂರಿನಲ್ಲಿ ತಿರುಗುವಾಗ ವಿದ್ಯಾರ್ಥಿಗಳು ಓಡಿ ಬಂದು ನಮಸ್ಕರಿಸ್ತಾರೆ, ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಮನೆಗೆ. ಬೇರೆ ಬೇರೆ ರೀತಿಯಲ್ಲಿ ನಮಗೆ ಮರ್ಯಾದೆ ಸಿಗ್ತದೆ. ಆದ್ದರಿಂದ ಕಾಲ ಅಲ್ಲ ಬದಲಾದು, ಕೆಲವು ಶೈಕ್ಷಣಿಕ ಸನ್ನಿವೇಶಗಳು ಬದಲಾಗಿವೆ. ಕ್ರೀಡೆ, ಚಿತ್ರಕಲೆ, ನೃತ್ಯ, ಕಾಲೇಜು ಡೇ ವಾರ್ಷಿಕೋತ್ಸವಕ್ಕೆ ತಯಾರು ಮಾಡೋ ವಿಷಯಗಳು, ಟ್ಯಾಲೆಂಟ್ಸ್ ಡೇಗೆ ಸಿದ್ಧತೆ, ಇದಕ್ಕೆ ಹಣ ಒದಗಣೆ ಮತ್ತು ಪ್ರೋತ್ಸಾಹ ಹೆಚ್ಚಾಗಿದೆ ಈ ಕಾಲದಲ್ಲಿ. ಸ್ಪೋರ್ಟ್ಸಿಗೆ ಫುಡ್ ಅಲವೆನ್ಸ್ ಕೊಡ್ತಾರೆ, ಹೆಚ್ಚು ಪೌಷ್ಟಿಕ ಆಹಾರ ಕೊಡ್ತಾರೆ ಅಂತ ನನಗೆ ಗೊತ್ತಾದ್ದೆ ನಾನು ಲೆಕ್ಚರ್ ಆಗಿ 10 ವರ್ಷ ಆದಮೇಲೆ. ನಾವು ಕ್ರಿಕೆಟ್ ಆಡ್ಲಿಕ್ಕೆ ಹೋಗುವಾಗ ನಮಗೆ ಮುಸುಂಬಿ ಕೊಟ್ಟವರು ಇಲ್ಲ, ಫುಡ್ ಬಿಸ್ಕೆಟ್ ಕೊಟ್ಟವರು ಇಲ್ಲ, ನಾವು ಅದಕ್ಕಾಗಿ ಆಡಿದವರು ಅಲ್ಲ. ನನ್ನ ಒಟ್ಟಿಗಿದ್ದ ಹೈಸ್ಕೂಲ್ ಕ್ರಿಕೆಟ್ ಟೀಮ್ ಎಷ್ಟು ಚೆನ್ನಾಗಿತ್ತು ಅಂದರೆ ಡೈರೆಕ್ಟ್ ಅದನ್ನು ಹೆಚ್ಚು ಕಡಿಮೆ ಸ್ಟೇಟ್ ಟೀಮ್ ಮಾಡ್ಬೋದು, ಅಷ್ಟು ಅದ್ಭುತವಾದ ಕ್ರಿಕೆಟ್. ವೈಯಕ್ತಿಕವಾಗಿ ತುಂಬ ಆಸಕ್ತಿಯಿಂದ ಅವರು ಆಡಿದ್ದಾರೆ. ಮುಂದೆ ಈಗ ನನ್ನ ಮಕ್ಕಳ ಕಾಲಕ್ಕೆ ನೋಡುವಾಗ ನನ್ನ ಮಕ್ಕಳು ಮಗಳಂದಿರು ಇಬ್ಬರು ಕೂಡ ನೃತ್ಯ, ಸಂಗೀತ, ಚೆಸ್ಸು, ಸ್ಪೋರ್ಟ್ಸು, ಭಾಷಣ, ಡಿಬೇಟ್ ಎಲ್ಲದರಲ್ಲಿ ಅವರಿದ್ದರು. ಹೇಗಿದ್ರು ಅಂದರೆ 7ನೇ ಕ್ಲಾಸಿನಿಂದ PUCವರೆಗಿನ ಮಂಗಳೂರಿನ 100-75 ಸ್ಪರ್ಧೆಗಳಲ್ಲಿ ಅವರು 1ನೇ 2ನೇ ಸ್ಥಾನ ಗಳಿಸ್ತಿದ್ರು. ಒಂದು 300-300 ಸರ್ಟಿಫಿಕೇಟ್ ಇದೆ ನನ್ನ ಮನೆಯಲ್ಲಿ. ಕ್ಲ್ಯಾಪ್ ಹೊಡಿಬೇಡಿ, ನಿಜವಾದ ವಿಷಯ ಇನ್ನುಂಟು. ಅವರು ಯಾರು PUC ಆಗಿ ಸೈನ್ಸ್ ಆಗಿ ಇಂಜಿನಿಯರಿಂಗ್ ಹೋದ ಕೂಡಲೇ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಸತ್ತೋಯ್ತು. ಅವರು ಕಲಾವಿದರು ಆಗಲಿಲ್ಲ, ಸಾಹಿತಿಗಳು ಆಗಲಿಲ್ಲ. 2ನೇವಳನ್ನಾದರೂ ಖಂಡಿತ ಸಾಹಿತಿ ಕಲಾವಿದ ನರ್ತಕಿಯನ್ನಾಗಿ ನಾನು ಮಾಡಬಹುದು. ಮಾಡಲಿಕ್ಕೆ ಆಗಲ್ಲ, ಯಾಕೆ? ಸೋಷಿಯಲ್ ಪ್ರೆಷರ್, ಫ್ಯಾಮಿಲಿ ಪ್ರೆಷರ್.

ಗಳನ್ನು ಪಡೆದಿದ್ದಾರೆ ಒಂದೆರಡು ವರ್ಷ ಬರ್ನ್ಔಟ್ ಇಲ್ಲವೇ ಇಲ್ಲ, ಮತ್ತೆ ಅವರು ಕಾಣುವುದೇ ಇಲ್ಲ, ಗಾಯನ ನರ್ತನದಲ್ಲಿ ಕಾಣುವುದಿಲ್ಲ. ನಮ್ಮ ಸಮಾಜ ಬೇಗ ಬೇಗ ಸೆಲೆಬ್ರಿಟಿಗಳನ್ನು ಸೃಷ್ಟಿ ಮಾಡ್ತಾ ಇದೆ ಎಕ್ಸ್ಟ್ರಾ ಕರಿಕ್ಯುಲರ್ನ ಪ್ರಸಿದ್ಧಿಯಿಂದ. ನೀವು ನೋಡಿರ್ಬೋದು ಮೀಮಾಂಸಾಚಾರ್ಯ ಒಬ್ಬ ದೇವರ ಬಗ್ಗೆ ಚರ್ಚಿಸುವ ಬೇರೆ ಸಂದರ್ಭದಲ್ಲಿ ಹೇಳ್ತಾನೆ, 6 ವರ್ಷದ ಹುಡುಗನಿಗೆ ನೀನು ಒಳ್ಳೆ ಹುಡುಗಿ ಅಂತಂದು ಮದುವೆ ಮಾಡಿಕೊಟ್ಟು ಏನು ಪ್ರಯೋಜನ ಅಂತ. ಅವ ಸೆಕ್ಸ್ ವಿಷಯ ಮಾತಾಡ್ಲಿಕ್ಕೆ ಹೇಳಿದ್ದಲ್ಲ, ಒಂದು ಕಾಲ ಅದು ಬಾರದೆ ನೀವು ಕ್ರಿಯೇಷನ್ಸ್ ಮಾಡಿದರೆ ಅದು ಪ್ರಯೋಜನ ಆಗುದಿಲ್ಲ ಅಂತ ಹೇಳಿದ್ರು. 6ನೇ ವರ್ಷಕ್ಕೆ ಚಂದದ ಹುಡುಗಿ ಅಂತಂದು ಮದುವೆ ಮಾಡಿ ಪ್ರಯೋಜನ ಇಲ್ಲ, ಯಾಕೆ ಇನ್ನು 10 ವರ್ಷ ಅವನು ಕಾಯಬೇಕು ಅಂತ. ಪಕ್ವತೆಗೆ ಬೇಕಾದ ಒಂದು ಸಿದ್ಧತೆ, ಈ ಒಂದು ಪಬ್ಲಿಸಿಟಿಯಿಂದ ಕೆಲವು ಸಲ ತೊಂದರೆ ಆಗ್ತದೆ. ದೇರ್ ಇಸ್ ವೆರಿ ಟಫ್ ಕಾಂಪಿಟಿಷನ್, ಪಠ್ಯೇತರವೂ ಬೇಕು ಪಠ್ಯವೂ ಬೇಕು, ಎರಡನ್ನೂ ಇಟ್ಟುಕೊಂಡು ವಿಚಾರ ಮಾಡುವವ ಹೆಚ್ಚು ಸಂಪೂರ್ಣವಾಗಿ ಯೋಚಿಸ್ತಾನೆ. ನಾ ಸಂಸ್ಕೃತದ ಮತ್ತು ಹಿನ್ನೆಲೆ ಮನೆಯಲ್ಲಿದ್ದವ, ಕನ್ನಡ ಒಂದು ಚೂರು ಕಲ್ತವ, ಯಕ್ಷಗಾನಕ್ಕೆ ಬಂದವ, ನನ್ನದು ವೈಯಕ್ತಿಕ ಒಂದು ಪಠ್ಯೇತರ ಚಟುವಟಿಕೆ ಹಾಗೆ ನನ್ನ ಇಡೀ ಜೀವನ ಹೋಗಿದೆ. ಅದು ನನಗೆ ಹೆಚ್ಚು ಸಂತೋಷವನ್ನು ಕೊಟ್ಟಿದೆ. ನಮ್ಮ ಜಿಲ್ಲೆಯಲ್ಲಿ ಬಹುಭಾಷಿಕತೆ ಉಂಟು, ಖಂಡಿತವಾಗಿಯೂ ಬಹುಭಾಷಿಕತೆ ಮನುಷ್ಯನನ್ನು ಹೆಚ್ಚು ಆಲೋಚಿಸುವ ಹಾಗೆ, ಹೆಚ್ಚು ವಿಚಾರಪರನಾಗಿ, ಹೆಚ್ಚು ಉದಾರಿಗಳನ್ನಾಗಿ ಮಾಡ್ತದೆ. ಕೊಂಕಣಿ ತುಳು ಕನ್ನಡ ನಾವು ಯಾವಾಗ ಕಲ್ತಿದ್ದೇವೆ ಅಂತೇಳಿ ನಮ್ಗೆ ಗೊತ್ತಿರೋದಿಲ್ಲ. ಅಂದರೆ ಗ್ಲೋಬಲೈಸೇಷನ್ ಅಂತ ನಾವು ಏನು ಹೇಳ್ತೇವೆ ಅದೊಂದು ಅಪಾಯ ಅಂತ ನೋಡ್ತಾರೆ. ನಾನು ಅಪಾಯ ಅಂತ ನೋಡಿದಿಲ್ಲ, ನಾನು ಗ್ಲೋಬಲೈಸೇಷನ್ ಸಪೋರ್ಟ್. ಹೆದರಿಬೇಕಾಗಿಲ್ಲ, ಗ್ಲೋಬಲೈಸೇಷನ್ದ ತಪ್ಪು ಇದ್ದರೆ ನೀವು ಅದು ಬೇಡ ಇದು ಬೇಡ ಯಾವುದು ಬೇಡ, ನೆಹರು ಕಾಲದ ರಸ್ತೆಗಳು ನೆಹರು ಕಾಲದ ರೆಸ್ಟ್ರಿಕ್ಷನ್ಗಳಲ್ಲಿ ನಾವು ಇರಬೇಕಾಗುತ್ತೆ. ನಾವು ಒಂದು ಕಡೆಯಿಂದ ಬೆನಿಫಿಷಿಯರೀಸ್ ಗ್ಲೋಬಲೈಸೇಷನ್ನಿಂದ, ಇನ್ನೊಂದು ರೀತಿಯಲ್ಲಿ ಅದರ ಅಪಾಯವನ್ನು ಎದುರಿಸ್ತಾ ಇದ್ದೇವೆ. ಇದು ಎರಡೂ ನಮ್ಮ ಶಿಕ್ಷಣ ಕ್ರಮದ ಒಳಗೆ ಬಂದಿದೆ. ಈಗಿನ ವಿದ್ಯಾರ್ಥಿಗಳು ತುಂಬ ಲಕ್ಕಿ, ಚಿತ್ರ ಶಿಲ್ಪ ಗಾಯನ ಎಲ್ಲದರಲ್ಲಿಯೂ ಆಸಕ್ತಿ ಬೇಕು, ಸ್ಪೋರ್ಟ್ಸ್ನಲ್ಲಿಯೂ ಬೇಕು. ಆದರೆ ಮುಂದೆ ಹೋದಾಗ ವಿದ್ಯಾರ್ಥಿಗಳು ತನ್ನ ಪಠ್ಯೇತರ ಚಟುವಟಿಕೆಯ ನಿಜವಾದ ಕ್ಷೇತ್ರ ಯಾವುದು ಅಂತ ತಾನೇ ಗುರುತಿಸಿಕೊಳ್ಬೇಕು. ಮಲ್ಟಿಪಲ್ ಲರ್ನಿಂಗ್ನಿಂದ ಒಂದು ಹಂತದ ನಂತರ ಪ್ರಯೋಜನ ಇಲ್ಲ. ಬೆಳಿಗ್ಗೆ ಕರಾಟೆಗೆ ಹೋಗೋದು, ಸಣ್ಣ ಡ್ಯಾನ್ಸಿಗೆ ಹೋಗೋದು, ಸ್ಪೋರ್ಟ್ಸಿಗೆ ಹೋಗೋದು, ಅಲ್ಲಿ ಬರೀ ಪ್ರೈಸ್ ತೆಕೊಳ್ಳೋದಾಗ್ತದೆ. ನೀವು ಪ್ರಸಿದ್ಧ ಕಲಾವಿದರನ್ನು ಸಾಧಕರನ್ನು ನೋಡಿದರೆ ಅವರ ಮಕ್ಕಳನ್ನು ಅವರು ಒಂದು 4-6 ವರ್ಷ ಆಗದೆ ಸ್ಟೇಜಿಗೆ ತರುವುದೇ ಇಲ್ಲ. ಒಂದು ಮಟ್ಟದ ಪರಿಣತಿ ಅವರಿಗೆ ಬೇಕು ಅಂತ. ಇದು ಪಠ್ಯೇತರ ಚಟುವಟಿಕೆಗಳನ್ನು ನಾವು ಏನಾಗಿ ನೋಡುತ್ತೇವೆ ಅಂತ. ನಾವು ಪಠ್ಯೇತರ ಚಟುವಟಿಕೆಗಳಲ್ಲಿ ಕೊನೆಗೂ ಇರುವುದು ಬಹುಮಾನ ಗಳಿಸುವುದಕ್ಕಲ್ಲ, ಒಂದೆರಡರಲ್ಲಿ ಪರಿಣತಿ ಪಾಂಡಿತ್ಯ ಬೇಕು. ಒಂದು ಕಂಪ್ಲೀಟ್ ಮ್ಯಾನ್, ಒಳ್ಳೆಯ ನಾಗರಿಕನಾಗಲಿಕ್ಕೆ, ಒಳ್ಳೆಯ ಸಜ್ಜನಾಗಲಿಕ್ಕೆ ಅದು ಸಹಾಯ ಮಾಡುತ್ತದೆ. ಅದು ಒಂದು ಸ್ಕ್ರಾಂಬಲ್ ಆಗಬಾರ್ದು, ಅದು ಬೇಕು ಇದು ಬೇಕು ಅಂತ. ಈಗ ಲರ್ನಿಂಗ್ ಪ್ರೆಷರ್, ಏನು ಪ್ರೆಷರ್ ಕುಕ್ಕರ್ ಅಂತ ಹೇಳ್ತಾರಲ್ಲ, 90, 93, 95, 96 ನಮ್ಮ ಕಾಲದಲ್ಲಿ ಕಲಿಯುವಿಕೆ ನಿಜವಾಗಿ ಒಂದು ಖುಷಿಯಾಗಿತ್ತು. ವಿಪರೀತ ಓದ್ತಿರಲಿಲ್ಲ ನಾನು, ಫೈನಲ್ ಎಂ ಕಾಮಿಗೆ ಕೂಡ ಈಗಿನ ಪಿ ಯು ಸಿ ವಿದ್ಯಾರ್ಥಿಗಳಷ್ಟು ನಾನು ಓದಿಲ್ಲ. ಈಗಿನ ಪಿ ಯು ಸಿ ವಿದ್ಯಾರ್ಥಿಗಳು ಹಾಗೆ ಕೈಕಾಲು ಹೊಡೆದು ನನ್ನೊಟ್ಟಿಗೆ ಹಾಗೆ ಓದೋರು ಇದ್ರು ಎಂ ಕಾಮ್ನಲ್ಲಿ, ತುಂಬ ಆಂಬಿಷನ್ ಕಟ್ಟಿಕೊಂಡು ACA ಮಾಡಬೇಕು, ಕಂಪನಿ ಸೆಕ್ರೆಟರಿ ಮಾಡಬೇಕು, ಕಾರ್ಪೊರೇಟ್ ವರ್ಲ್ಡಲ್ಲಿ MD ಆಗಬೇಕು. ಫಸ್ಟ್ ಎಂ ಕಾಮ್ನಲ್ಲಿ ಇರುವಾಗಲೇ ಒಂದು ಕನಸು, ಆ ಕನಸು ಒಳ್ಳೆಯದೇ, ಅದು ಬೇರೆ ವಿಷಯ, ಅದು ಅವರವರು ಜಗತ್ತನ್ನು ನೋಡಿದ ಹಾಗೆ. ಈಗ ಸ್ಪೋರ್ಟ್ಸ್ನಲ್ಲೆಲ್ಲ ಒಂದು ಏಮ್ ಇಟ್ಟುಕೊಳ್ಳದೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸ್ಪೋರ್ಟ್ಸಿನ ಗ್ಲೋರಿ ಎಷ್ಟು ಕಾಲ ನಿಮ್ಮದು? 4 ವರ್ಷ 5 ವರ್ಷ 10 ವರ್ಷ. ಇವತ್ತು ಸ್ಪೋರ್ಟ್ಸ್ ಕೋಟಾ ಇದೆ ಸೀಟುಗಳಿಗೆ, ಬ್ಯಾಂಕ್ ಜಾಬ್ಗಳಿಗಿದೆ, ಆದರೆ ಉಳಿದ ಕ್ಷೇತ್ರಗಳಿಗಿಲ್ಲ. 100 ಮೀಟರು ಏಷ್ಯನ್ ಗೇಮ್ಸ್ನಲ್ಲಿ ಓಡಿದವ, ವರ್ಲ್ಡ್ ಫುಟ್ಬಾಲ್ನಲ್ಲಿ ವಾಲಿಬಾಲ್ನಲ್ಲಿ ಗೋಲ್ಡ್ ಮೆಡಲ್ ಸಿಲ್ವರ್ ಮೆಡಲಲ್ಲಿ ಇದ್ದ ಒಬ್ಬ ಟೀಮಿನ ಮೆಂಬರಿಗೆ ಹೌಸ್ ಸೈಟ್ ಅಲರ್ಟ್ ಆಗ್ತದೆ. ಆಗಲಿ, ಹೌಸ್ ಸೈಟ್ ಕೊಡಿ. ಆ ಹೌಸ್ ಸೈಟ್ ಕೊಡದಿರೆ ಪೇಪರ್ನವರು ಅದನ್ನು ಮಹಾಪರಾಧ ಎಂಬ ರೀತಿಯಲ್ಲಿ ಬರೀತಾರೆ. ಒಲಿಂಪಿಕ್ಸ್ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ನಮಗೆ ಗ್ಲೋರಿ ತಂದವರು ಅವರನ್ನು ಕಡೆಗಣಿಸಲಾಯಿತು, ಧ್ವಸ್ತ ಮಾಡಿದವು, ಸರ್ಕಾರ ನಿದ್ರೆ ಮಾಡ್ತಾ ಇದೆ ಹಾಗೆ ಹೀಗೆ. ನಮ್ಮ ಊರಿನ ಚರಂಡಿ ಮತ್ತು ರೋಡ್ ಸರಿ ಇಲ್ಲ ಸ್ವಾಮಿ, ಸ್ಪೋರ್ಟ್ಸ್ನವನಿಗೆ ಅಲಾಟ್ ಮಾಡೋದಕ್ಕಿಂತ ಬೇರೆ ಕೆಲಸ ಉಂಟಲ್ಲ ನಮಗೆ. 65 ವರ್ಷ ಸತತ ರಾತ್ರಿ ಹಗಲು ಯಕ್ಷಗಾನದಲ್ಲಿ ವೇಷ ಮಾಡಿ, 65 ತಿರುಗಾಟ ಮಾಡಿ, 76ನೇ ವರ್ಷದಲ್ಲಿ ಈಗ ಗದಾಪರ್ವದ ಕೌರವ ಮಾಡ್ತಾ ಇರುವ ಗೋವಿಂದ ಭಟ್ಟನಿಗೆ ಒಂದು ಫ್ರೀ ಸೈಟ್ ಕೊಡಿ ಅಂತ ಯಾರು ಹೇಳಲಿಲ್ಲ. ಒಂದು ಉದಾಹರಣೆ ಕೊಟ್ಟಿದ್ದೆ ನಾನು ಅಷ್ಟೆ. ನಮ್ಮ ನಿರೀಕ್ಷೆಗಳಲ್ಲಿ ಕೂಡ ತುಂಬ ಇಂಬ್ಯಾಲೆನ್ಸ್ ಇದೆ. ನಿಜವಾಗಿ ಸ್ಪೋರ್ಟ್ಸಿನ ಗ್ಲೋರಿ, ಸ್ಪೋರ್ಟ್ಸಿನ ಬಗ್ಗೆ ಸರ್ಕಾರ ಮಾಡಬೇಕು ಅಂತ ನಾವು ಅಪೇಕ್ಷೆ ತಪ್ಪಲ್ಲ, ಆದರೆ ಒಟ್ಟು ಸರ್ಕಾರಿ ಫಂಡಿಂಗು ಹೇಗೆ ಹೋಗಬೇಕು? ಕನ್ನಡ ಎಲಿಮೆಂಟ್ರಿ ಶಾಲೆಗಳೆಲ್ಲ ಕಷ್ಟದಲ್ಲಿವೆ, ಅಲ್ಲಿಯೂ ಪಠ್ಯ ಇದೆ, ಪಠ್ಯೇತರ ಚಟುವಟಿಕೆ ಇದೆ, ಆಟಪಾಠ ಇದೆ, ಇದ್ದ ಮೇಷ್ಟ್ರುಗಳೇ ಅದನ್ನು ಮಾಡ್ತಾರೆ.
ಎಲ್ಲಿ ಬರ್ತಾರೆ ಜನ? ಇಂಗ್ಲಿಷು, ಇಂಗ್ಲಿಷು ಮಾಧ್ಯಮ ಅನ್ನೋದು ಎಲ್ಲ ಪಠ್ಯೇತರ ಚಟುವಟಿಕೆಗಳನ್ನು ಒಂದು ರೀತಿ ಮೀರಿ ಒಂದು ಆಕರ್ಷಣೆ ಆಗಿದೆ. ಯಾಕಂದ್ರೆ ಅದು ಇನ್ಶೂರೆನ್ಸ್, ಇಂಗ್ಲಿಷಲ್ಲಿ ಕಲಿತರೆ ಮುಂದೆ ಕ್ಯಾರಿಯರ್ ಬೆಳಿಬಹುದು ಅಂತ. ಆದ್ದರಿಂದ ಒಂದು ಶೈಕ್ಷಣಿಕವಾದ ಧೋರಣೆಯ ಬ್ಯಾಲೆನ್ಸು, ಸಮತೋಲವನ್ನು ತರುವ ದೃಷ್ಟಿಯಿಂದ ಪಾಠ, ಸಹಪಠ್ಯ ಅಂತ ನೀವು ಹೇಳಿ, ಪಠ್ಯೇತರ ಅಂತ ಹೇಳಿ, ಕ್ರೀಡೆ, ಕಲೆಗಳ ಶಿಕ್ಷಣ, ಅದನ್ನು ಉಲ್ಲಾಸದಿಂದ ಪಾರ್ಟಿಸಿಪೇಟರಿ ಭಾವನೆಯಿಂದ ಮಾಡುವ ಅಗತ್ಯ ಉಂಟು. ಅತಿರೇಕಗಳ ಮೂಲಕ ಅಲ್ಲ. ಈಗಲೇ ಹೇಳಿದ್ರಲ್ಲ, ತಂತ್ರಜ್ಞಾನ ಎನ್ನುವುದು ಒಂದು ಚೂರಿ ಇದ್ದ ಹಾಗೆ. ಅದು ಹಣ್ಣು ಕೊಯ್ಲಿಕ್ಕೂ ಆಗ್ತದೆ, ಗಿಡ ಕೊಯ್ಲಿಕ್ಕೂ ಆಗ್ತದೆ, ಕಳೆ ಕೊಯ್ಲಿಕ್ಕೂ ಆಗ್ತದೆ, ಒಬ್ಬನಿಗೆ ಹಾಕ್ಲಿಕ್ಕೂ ಆಗ್ತದೆ. ಬಿಸತ್ತಿ ವಾಡ್ನೆ, ಅದು ನ್ಯೂಟ್ರಲ್ ಒಂದು ರೀತಿಯಲ್ಲಿ. ತಂತ್ರಜ್ಞಾನವೇ ಹಾಳಲ್ಲ. ಯಕ್ಷಗಾನಕ್ಕೆ ಎಲೆಕ್ಟ್ರಾನಿಕ್ ಒಳ್ಳೇದೋ ಹಾಳು ಅಂತ ಕೇಳಿದರೆ, ಲೈವ್ ಯಕ್ಷಗಾನ ನೋಡಿದ ಅನುಭವ ಖಂಡಿತ ನಿಮಗೆ ಯೂಟ್ಯೂಬ್ನಲ್ಲಿ ಬರುವುದಿಲ್ಲ. ಆದರೆ ಈಗ ನಾವು ಆಡ್ತಾ ಇದ್ದ ತಾಳಮದಲೆ ಆಟ ಇದೇ ಹೊತ್ತಿಗೆ ನೋಡಬಹುದು 10,000 ಮೈಲು. ಅದು ಫೆಸಿಲಿಟಿ. ಆದ್ದರಿಂದ ಇದು ಆರಂಭದಲ್ಲಿ ಕಂಪ್ಯೂಟರ್ ಹಾಳು, ರೇಡಿಯೋ ಹಾಳು, ಟಿವಿ ಹಾಳು, ಎಂಥದ್ದು ಮಾಗ ಓದಿ ಮಗ ಕೆಟ್ಟ, ಕಾದಂಬರಿ ಓದಿ ಹಾಳಾದ, ಕತೆ ಓದಿ ಹಾಳಾದ, ಟಿವಿ ನೋಡಿ ಹಾಳಾದ, ಅದು ಬೇಕಾಗಿಲ್ಲ. ಟೆಕ್ನಾಲಜಿ ಇಸ್ ಎನ್ ಇನ್ಸ್ಟ್ರೂಮೆಂಟ್, ಇಟ್ ಈಸ್ ಬೇಸಿಕಲಿ ನ್ಯೂಟ್ರಲ್. ಬಟ್ ಯೆಸ್, ಅದರ ಭಯ ಯಾಕೆ ಅಂದರೆ ಇಟ್ ಈಸ್ ನಾಟ್ ಬೀಯಿಂಗ್ ಯೂಸ್ಡ್ ಆಸ್ ನ್ಯೂಟ್ರಲ್. ಅದು ನ್ಯೂಟ್ರಲ್ ಆಗಿ ಬಳಕೆ ಆಗ್ತಾ ಇಲ್ಲ, ಈಗ ಡೆಟ್ರಿಮೆಂಟಲ್ ಆಗಿಯೇ ಬಳಕೆ ಆಗ್ತಾ ಇದೆ. ನಮ್ಮ ಹತ್ರ ಮಾತಾಡೋರಿಗೆ ಟೆಲಿಫೋನ್ ಬಂದರೆ ಕೂಡಲೇ ಮಾತಾಡ್ತಾರೆ, ಅಂದರೆ ನಮಗಿಂತ ಅವ ಮುಖ್ಯ ಅಂತ ಆಯ್ತು ಖಂಡಿತ. ಈಗ ಮನೆಯಲ್ಲಿ ಇದ್ದವರು ಟಿವಿ ನೋಡೋದು ಯಾಕೆ ಅಂತ ನಾನು ನೋಡಿ ತುಂಬ ಅಲ್ಲಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಮನೆಯಲ್ಲಿದ್ದವರ ಮುಖಕ್ಕಿಂತ ಟಿವಿಯಲ್ಲಿದ್ದವರ ಮುಖ ಒಳ್ಳೇದು ಅಂತ. ನಾನು ಟಿವಿಯಲ್ಲಿ ಇದು ನೋಡುವುದಿಲ್ಲ, ಧಾರಾವಾಹಿ ನೋಡುವುದಿಲ್ಲ, ನಾನು ಧಾರಾವಾಹಿ ನೋಡುವವರನ್ನು ನೋಡುದು. ನನ್ನದು ಪಠ್ಯೇತರ ಚಟುವಟಿಕೆಗಳಲ್ಲಿ ಅದು ಒಂದು. ಅವರಿಗೆ ಬರುವ ಭಾವನೆಗಳು, ಅವರಿಗಾಗುವ ಬೇಜಾರು, ಸಂತೋಷ, ಛೇ ಎಂಥ ಒಂದು ರಸಾನುಭವ. 8ರಲ್ಲಿ 6 ಜನ ಮಹಾದುಷ್ಟರು ಇರ್ತಾರೆ ಅದರಲ್ಲಿ, ಟಿವಿಯಲ್ಲಿ 2 ಜನ ಎಷ್ಟು ಪಾಪ ಅಂದರೆ ಕೈಕಂಜಿದಾತ ಪಾಪ. ಅಭಿರುಚಿ ತೆಳ್ಳಗಾಗ್ತಾ ಇದೆ ಟೆಕ್ನಾಲಜಿಯಿಂದ. ಮತ್ತು ನಿಮಗೆ ಪೇಪರ್ ಓದಿ ಆಲೋಚನೆ ಮಾಡುವ ಹಾಗಿಲ್ಲ, ಒಂದು ಆಕ್ರಮಣದ ಹಾಗೆ ಅದು ನಿಮಗೆ ಹೇಳ್ತಾ ಇರ್ತದೆ. ಸ್ವಾಧಿಕಾರ ಪ್ರಮತ್ತ, ತನ್ನ ಅಧಿಕಾರ ತನಗುಂಟು ಅಂತ. ಇದರಿಂದ ಡಿವಿಯೇಟ್ ಮಾಡಲಿಕ್ಕೆ ನಮಗೆ ಡೆಫಿನೆಟ್ಲಿ ಸ್ಪೋರ್ಟ್ಸ್ ಹೆಲ್ಪ್ ಮಾಡ್ತದೆ, ಪಠ್ಯೇತರ ಚಟುವಟಿಕೆಗಳು ಸಹಾಯ ಮಾಡ್ತವೆ. ಆದರೆ ಒಂದು ಅಪಾಯಕ್ಕೆ ನಾವು ತಯಾರಾಗಲೇಬೇಕು. ಎವ್ರಿಥಿಂಗ್ ಎಟ್ ಎ ಪ್ರೈಸ್, ಎಲ್ಲವೂ ಒಂದು ಬೆಲೆಯಿಂದ ಬರ್ತದೆ. ನಾನು ಅಧ್ಯಾಪಕನಾಗಿ ವಿದ್ಯಾರ್ಥಿಯಾಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇದ್ದವ, ತಕ್ಕ ಮಟ್ಟಿಗೆ ಹೈ ಮಾರ್ಕ್ ಸ್ಕೋರ್ ಮಾಡಿದವ, 1-2 ಸಲ ರ್ಯಾಂಕ್ ಪಡೆದವ. ನನ್ನೊಟ್ಟಿಗೆ ಇದು ರ್ಯಾಂಕ್ ಪಡೆದು ತುಂಬ ಆರ್ಥಿಕವಾಗಿ ನನ್ನಿಂದ ತುಂಬ ದೊಡ್ಡ ಸ್ಥಾನಗಳಲ್ಲಿ ಬಂದವರು, ನನ್ನಿಂದ ದೊಡ್ಡ ಅಚೀವರ್ಸ್ ಅಂತ ನನಗೆ ಎಂದೂ ಕಾಣಲಿಲ್ಲ. ಅಮೆರಿಕದಲ್ಲಿ 2 ಬಂಗಲೆ ಇದ್ದು ವರ್ಷಕ್ಕೆ $10,00,000 ಸಂಬಳದವರಿದ್ದಾರೆ. ಅವರೇ ನನ್ನನ್ನು ಕೊಂಡೋಗಿ ಆತಿಥ್ಯ ಮಾಡಿದ್ದಾರೆ, ಅವರೇ ನನ್ನ ಭಾಷಣಕ್ಕೆ ಸ್ವಾಗತ ಭಾಷಣ ಮಾಡಿದ್ದಾರೆ. ಅವರು ಹೆಚ್ಚು ದೊಡ್ಡ ಅಚೀವರ್ಸ್ ಅಂತ ನನಗೆ ಕಾಣಲಿಲ್ಲ. ಅವರ ಅಚೀವರ್ಸ್ ಅವರ ದೃಷ್ಟಿಯಿಂದ ಇದೆ, ನನ್ನ ಅಚೀವ್ಮೆಂಟ್ ನನ್ನ ದೃಷ್ಟಿಯಿಂದ ಇದೆ. ಕಲೆ ಪಠ್ಯೇತರ ಚಟುವಟಿಕೆ ಹೋಗುವ ವಿದ್ಯಾರ್ಥಿ, ಅದಕ್ಕೆ ಕಲಿಸುವ ಪೇರೆಂಟ್ಸು ಅದಕ್ಕೆ ತಯಾರಾಗಿರಬೇಕು. ಮತ್ತು ಅಧ್ಯಾಪಕನಾಗಿ ನನ್ನ ಅನುಭವ ಖಂಡಿತ, ಯಕ್ಷಗಾನಕ್ಕೆ ಹೋದ್ರಿಂದ, ಸಾಹಿತ್ಯ ಚಟುವಟಿಕೆಗಳು ಹೋದ್ರಿಂದ ನಾನು ಹೆಚ್ಚು ಒಳ್ಳೆಯ ಅಧ್ಯಾಪಕನಾಗಿರ್ಬೋದೇ ಹೊರತು ಕೆಟ್ಟ ಅಧ್ಯಾಪಕ ಅಂತೂ ಖಂಡಿತ ಆಗಲಿಲ್ಲ. ಶಿಕ್ಷಣದ ಉದ್ದೇಶ ಏನು ಅಂತ ತುಂಬ ಜನರು ತುಂಬ ಹೇಳಿದ್ದಾರೆ, ಯಾ ಸಾವಿದ್ಯಾ ಯಾ ವಿಮುಕ್ತಯೇ, ಮೋಕ್ಷಕ್ಕಾಗಿ ವಿದ್ಯೆ ಅಂತ. ಅದನ್ನು ಲೌಕಿಕವಾಗಿ ಹೇಳಿದರೆ ಸಾವಿದ್ಯಾ ಯಾ ವಿಮುಕ್ತಯೇ, ಅಜ್ಞಾನದಿಂದ, ರೋಗದಿಂದ, ಬಡತನದಿಂದ ಯಾ ವಿಮುಕ್ತಯೇ. ಇಫ್ ಎಜುಕೇಷನ್ ಕಾಂಟ್ ಮೇಕ್ ದ ವರ್ಲ್ಡ್ ಎ ಬಿಟ್ ಬೆಟರ್ ಆಫ್ಟರ್ 1 ಇಯರ್, 1 ಇಯರ್ಸ್ ಎಜುಕೇಷನ್ ಇಸ್ ಯೂಸ್ಲೆಸ್ ಅಂತ. ಇಷ್ಟೆಲ್ಲ ಶೈಕ್ಷಣಿಕ ಚಟುವಟಿಕೆಗಳಿದ್ದು ಈಗ ನಾವು ನೋಡ್ತಾ ಇರುವ ಜಗತ್ತು ಇದಕ್ಕಿಂತ ಸ್ವಲ್ಪ ಒಳ್ಳೇದಾಗದಿದ್ದರೆ ಪ್ರಯೋಜನ ಇಲ್ಲ. ಸ್ವಚ್ಛ ಭಾರತ ಒಂದು ಒತ್ತಾಯವಾಗಿ, ಒಂದು ಚಳವಳಿಯಾಗಿ ಬರಲಿಕ್ಕೆ 70 ವರ್ಷ ಹೋಗಬೇಕಾಯ್ತು. ಶಿಕ್ಷಣದಲ್ಲಿ ಅರಿವು ಬೇಕು, ಜ್ಞಾನ ಬೇಕು, ಸ್ಕಿಲ್ ಬೇಕು. ಬರೀ ಜ್ಞಾನವೂ ಪ್ರಯೋಜನ, ಹಳೆ ಕನ್ನಡ ಕಲಿತು ಏನು ಮಾಡ್ತೀರಿ ಅಂತ. ಹಳೆಗನ್ನಡ ಬೇಕು, ಪ್ರೇರಣೆಗಾಗಿ ಬೇಕು. ಯಾರಿಗೆ ಗೊತ್ತಿಲ್ಲ ಈಗ ಪುರಾಣ, ಪುರಾಣ ಗೊತ್ತಿದ್ದವ ಏನು ಮಾಡಿದ್ದಾನೆ ಅಂತ ಕೇಳ್ತಾರೆ ಮಕ್ಕಳು. ಆದ್ದರಿಂದ ಒಂದು ಸಮನ್ವಯ ದೃಷ್ಟಿಯಿಂದ ಹೋಗಬೇಕು. ಸ್ಕಿಲ್ ಬೇಕಂತೆ, ವಿವೇಕ ಬೇಕಂತೆ, ಮೌಲ್ಯ ಪ್ರಜ್ಞೆ ಬೇಕಂತೆ. ವ್ಯಕ್ತಿಯ ಮನಸ್ಸು ಹೆಚ್ಚು ವಿಶಾಲವಾಗಬೇಕು, ಹೆಚ್ಚು ಉದಾರವಾಗಬೇಕು. ಇನ್ಫಾರ್ಮೇಷನ್ ಕೂಡ ಬೇಕು. ಬಾಯ್ಪಾಠದ ಶಿಕ್ಷಣವನ್ನು ತಮಾಷೆ ಮಾಡುವವರಿಗೆ ನಾನು ವಿರೋಧಿ. ಬಾಯ್ಪಾಠ ಒಳ್ಳೆಯದು,
ಮಗ್ಗಿ ಒಳ್ಳೆಯದು. ಒಂದು ಕಾಲದ ಬಾಯ್ಪಾಠ, ಇನ್ನೊಂದು ಕಾಲದ ವಿವೇಕವಾಗ್ತದೆ. ನಾನು ಸಣ್ಣ ಪ್ರಾಯದಲ್ಲಿ ಕಲಿತ ಒಂದು ಶ್ಲೋಕ ನನಗೆ ಈಗ ಕೊಡುವ ಅರ್ಥವೇ ಬೇರೆ. ಭಾವ ಸಂತಿ ಮೂರ್ಖ ಕ್ವಚಿದೇಕೋ ವಿಶುದ್ಧದಿ ಸ್ವಭಾವೋ ದುರತಿಕ್ರಮ ಸುಲಭಾ ಪುರುಷ ರಾಜನ್ ಸತತಂ ಪ್ರಿಯವಾದಿನ. ನನಗೆ ಆಗೇನು ಅರ್ಥ ಆಗಿರಲಿಲ್ಲ, ಈಗ ಅದು ಕೊಡುವ ಅರ್ಥ ಬೇರೆ. 20ನೇ ಪ್ರಾಯಕ್ಕೆ ಬೇರೆ, 40ನೇ ಪ್ರಾಯಕ್ಕೆ ಬೇರೆ, 60ನೇ ಪ್ರಾಯಕ್ಕೆ ಬೇರೆ, ಹೋದ ಮೇಲೆ ಬೇರೆ, ಬೇರೆಯವರಿಗೆ ಅದು, ನನಗಲ್ಲ. ಆದ್ದರಿಂದ ಬಾಯಿಪಾಠ ಬೇಕು, ಮಗ್ಗಿ ಬೇಕು, ಕಂಪ್ಯೂಟರ್ ಬೇಕು. ನಾನು ಮಗ್ಗಿ ಶಿಕ್ಷಣದ ವಿರೋಧಿ ಅಲ್ಲ,

0: ಶಿಕ್ಷಕರು, ವಿದ್ಯಾರ್ಥಿಗಳು, ಅಧ್ಯಾಪಕರು ಗುರುತಿಸಿ ಮತ್ತೆ ಅವರು ಒಂದೊಂದು ಎರಡು ಕ್ಷೇತ್ರದಲ್ಲಿ ಬೆಳೆಯುವ ಹಾಗೆ ಮುಂದೆ ಅವರಿಗೆ ಮಾರ್ಗದರ್ಶನ ಕೊಡಬೇಕು. ತುಂಬ ಮೈ ಮೇಲೆ ಎಳೆದಾಕೊಂಡು ಒಂದೇ ಸಲ ಬಾಚಿಕೊಳ್ಳುವ ಪಠ್ಯೇತರತೆ ಅಲ್ಲ ನಮಗೆ ಬೇಕಾದ. ಪಠ್ಯೇತರ ಮೂಲಕ ಪಠ್ಯಕ್ಕೂ ನಮ್ಮ ಜೀವನ ಕ್ರಮಕ್ಕೂ ಶಿಕ್ಷಣದಿಂದ ನಮಗೆ ಬರಬೇಕಾದ ವಿವೇಕ, ಜ್ಞಾನ, ಮಾಹಿತಿ, ಕೌಶಲ, ನಾಗರಿಕ ಪ್ರಜ್ಞೆ ಇವುಗಳಿಗೆ ಹೇಗೆ ಕಂಟ್ರಿಬ್ಯೂಟ್ ಆಗ್ತದೆ, ಹೇಗೆ ಅದು ಕೊಡುಗೆಯನ್ನು ಕೊಡುತ್ತದೆ ಅನ್ನೋದು ಮಹತ್ವದ್ದು. ಈ ದೃಷ್ಟಿಯಿಂದ ಎಲ್ಲಿಂದಲೋ ಆರಂಭಿಸಿ ಎಲ್ಲಿಯೋ ನಿಲ್ಲಿಸ್ತಾ ಇದ್ದೇನೆ. ಈ ಪ್ರೀತಿಯ ಅವಕಾಶಕ್ಕಾಗಿ ವಂದನೆಗಳು.
1: ಇಷ್ಟವರೆಗೆ ರತ್ನೋತ್ಸವ 2017 ಇಲ್ಲಿ ಮಾತನಾಡಿದ ಶ್ರೀ ಎಂ ಪ್ರಭಾಕರ್ ಜೋಶಿ ಇವರ ಮಾತುಗಳನ್ನು ಕೇಳಿದ್ರಿ. ಇದಿವತ್ತಿನ ಕನ್ನಡ ಕಾರ್ಯಕ್ರಮದ ವಿಶೇಷ ಕೇಳ್ತಾರೆ ರೇಡಿಯೋ ಸರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಹಲೋ, ಹಾಯ್, ನಮಸ್ಕಾರ ಕೇಳುಗ್ರಿ. ಕೇಟೊಂಡ್ರಲಾರಿದ್ ರೇಡಿ ಸಾರಂಗ್ 107.8 FM. ಇದೆ ರಂಗ್ ರಂಗ್ರು ಜೀವನ. ಎಲ್ಲರೂ ಒಂದೈತು ಒಟ್ಟೈತು ಮುಂಡ್ರೋ ಏಕೈಕ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಮೇ ಇದು. ಮೈಕಲ್ ತವಲ್ಕ ಕಾರ್ಯಕ್ರಮ. ಸೊ ಎಪ್ಪ ಮೈಕಲ್ ತವಲ್ಕ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಬಿಸಿಯೊತ್ತೊಟ್ಟಿಗೆ ನಾನು ಗಂಟೆ ಮುಂಡಿ ಹೊಂಟಿದ್ದೆ ಪಲ್ಕ ಬರ್ನಿ ಹೊಟ್ಟಿದ್ದೆ. ಸೊ ಅದೇ ಬಲಮೆ ಪ್ರಶ್ನೆಗಳು ಕೇಟು ನಿಮ್ಮ ಕೂಡ ಆನ್ಸರ್ ಹಾಕಿ ಹೊಂಟು ಕೂಡ ಇದ್ದಾರೆ. ಎನಿವೇ, ಹಿಂಡ ಎಪ್ಪ ಮೈಕಲ್ ತವಲ್ಕ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಬಿಸಿಯೊತ್ತೊಟ್ಟಿಗೆ ಕೂಡ ಮುಂಡಿ ಹೊಂಟು ಬಂದು ಹೊಂಟಿದ್ದೆ. ಬಹುಶಃ ಇಪ್ಪರ್ತಿಗೂ ಕೂಡ ಖಂಡಿತ ಮಾಡಿ ಪಲ್ಕ ಬರೀ ಏನವ್ರಿ ಎಂಚೇನಂತ ಹೆಂಗೆ ಒರ್ ಸೈಡ್ಲಿ ಮಳೆ ಕೂಡ ಹೊರತಲ್ಲಿ ನಂಗೆ ನಿರೀಕ್ಷಿಸಿದ್ರೆ ಅಂಟಿ ತಲೆ ಯಾರ ಬಂದೋಂಟುಂಡು ನಿರೀಕ್ಷಿಸಿದ್ರೆ ಅಂಟಿ ಯಾರ ಬಂಡ ಚಂದಂಟ ಕನಟಾಯಂ ಪೋಯ ವರ್ಷದ ಪೋಲೆ ಆ ಮಳೆ ವಾಡಿಕೆ ಅಂದ್ರೆ ಅದು ಮಾತ್ರ ಭಾರಿ ಕೊರೋಡಿ ಉಂಡು. ಆಯಂಗು ಹೊರಭಾಗದ ನಂಗೆ ಇಪ್ಪರ್ತಿಗೆ ಚಂದೋಂಟಿದ್ದೆ ಅಂದ್ರೆ ಚಂದಂಗೆ ಮಳೆ ಏನಿ ಬಂಡಿಲ್ಲ ಕಾಂಡು ಮಳೆರೆ ಟೈಮ್ ತಿಂತು ಎಂಚಂದಂಗೆ ಜೂನ್ ಜುಲೈ ಆಗಸ್ಟ್ ಈ ಸಂದರ್ಭದಲ್ಲಿ ಅದು ಅಲ್ಲ ಅಂತಿ ಆಟಿ ಒಂದು ತಿಂಗಲ್ಲೂ ಕೂಡ ಎಂದ್ರುಂಡ. ಸೊ ಆ ಸಂದರ್ಭದಲ್ಲಿ ನಲ್ಲ ರೂಪದಲ್ಲಿ ಮಳೆ ಬರ ನಿಂತು ಸೊ ಅದರದ್ದು ಕಂಡೊಂಟಿಲ್ಲ. ಆಯಂಗು ಒಂದು ಭಾಗದಲ್ಲಿ ಅವರು ನಂಕೆ ಅವರು ತೃಪ್ತಿದಾಯಕ ಅವರ ರೂಪದಲ್ಲಿ ಐಟಿಕ್ರಿ ಇಪ್ಪರ್ತಿಗೆ ನಂಕೆ ಕಂಡೊಂಟುಲ್ಲದೆ ಮಳೆ ಬಂದೊಂಟುಲ್ಲದೆ. ಎನಿವೆ, ಈ ಮಳೆರೆ ಸಂದರ್ಭದಲ್ಲಿ ನಂಗೆ ನೋಕೋ ಪೋಂಡದು ಪಿನೋರು ವಿಚಾರ ಅಂದ್ರೆ ಚಂದಂಟ ಹೆಂಗೆ ವೈರಲ್ ಪಣಿ ಬಹುಶಃ ಚೊಮ್ಮೆಲ್ಗೂ ವೈರಲ್ ಪನಿ ಓರೋರವತ್ತಲ್ಲಿ ಇಪ್ಪ ಜಂಜಂಡಾಲ್ಗ ಹೆಂಗು ಪನಿ ಬಂಡದು ಕೂಡ ಉಂಡು. ಸೊ ಈ ಪನಿ ಬರ್ಬತ್ತು ಗೊರತಲ್ಲಿ ಜಾಗ್ರತೆ ಆಕ್ರಂಕಿತ್ತು ಚೊಮ್ಮೆ ಅವಶ್ಯಕತೆ ಖಂಡಿತ ಮಾಡಿಟ್ಟು ಕೂಡ ಉಂಡು. ಹೆಂಚಂದಂಗೆ ಚೊಮ್ಮೆಲು ಚಂದೊಂಟುಲ್ಲದೆ ಒಂದೇ ಪನಿ ಬಂದಂಟ ಹೆಂಗೆ ಚಮೆಮ್ ನಿಕ್ಕಿಲ್ಲ ಪನಿ ಬಂದಂಟ ಹೆಂಗೆ ಅದು ಬೇಗ ತೋರದ್ಕ ನಿತ್ರಾಣಂ ಕೂಡ ಆಯೊಂಟಿಕ್ರಿ ಪನಿ ಬಂದಂಟ ಹೆಂಗೆ ಬೇಗ ನಂಕದ್ರೆ ಇದು ಕಿಟ್ಟಿಲ್ಲ ಅಂಟು. ಬಹುಶಃ ಚೊಮ್ಮೆಲು ಪನಿ ಬಂದಂಟ ಕರೆಟೆ ಮೆಡಿಕಲ್ಗೆ ಬೈತಾ ಅವರು ಮಾತ್ರೆ ಇರ್ತಂಬಂಡಾರೆ ಗ್ಯಾಸ್ಟ್ರಿಕ್ ಚಂದ ಪ್ಯಾಂಟಾಪ್ ಉಂಟು ಇರ್ತಂಬಂಡಾರೆ ಅಥವಾ ಇನ್ನಿತರ ಶೀತ ಅಂಟು ಚಂದಂಟ ಕರೆಟೆ ಶೀತತೆ ಮಾತ್ರ ಕೂಡ ಇರ್ತಂಬಂಥದ್ದು ಒರ್ಕತೆಗೆ ಕುಡಿಕಿರಾರು. ಬಟ್ ಇದು ಬೆಲ್ಲೆ ಡೇಂಜರ್ ಕೂಡ ಇಟ್ಟಿಕ್ರಿ ಈ ಸಂದರ್ಭದಲ್ಲಿ. ಈ ವೈರಲ್ ಪನಿ ಚಂದಂಟ ಕರೆಟೆ ಅದು ಸಾಧಾರಣವಾಗಿಟ್ಟು ನಂಗೆ ಚಂದ ಪೋಲೆ ಅಲ್ಲ ಎಂಚಂದಂಟ ಹೆಂಗೆ ಎಲ್ಲ ಪನೀರ ಪೋಲೆ ವೈರಲ್ ಪನಿ ಕೂಡ ಅವ್ರತಲ್ಲಿ ಡಿಫ್ರೆಂಟ್ ಐತಿಕ್ರಿ. ಸೊ ಆಯ್ದುಕೊಂಡು ನಂಗೆ ವೈರಲ್ ಪನಿ ಬಂದಂಟ ಕನಟ ಹೆಂಗೆ ಅವತ್ತಲ್ಲಿ ನಂಗೆ ಕುಡಿಕಿರಂಗಿತ್ತು ಗ್ಲಾಸ್ ಕೂಡ ನಂಗೆ ಚಂದ ಕಲಗಿಬೇಕು ನಾವು ಎಂಚಂದ ಅದೇ ಗ್ಲಾಸ್ ರೀ ಪಿನೋರಲ್ಲ ಆ ತಣ್ಣಿ ಕುರ್ಚಂಟ ಕನಟ ಹೆಂಗೆ ಅಥವಾ ನಂಗಲೇ ತಣ್ಣಿ ತುಂಬಲಿಚ್ಚೆ ತಣ್ಣಿ ಅಂಕು ಪೋಯಿಂಟ್ ಕನಟ ಹೆಂಗೆ ಏ ಭಾಗದಲ್ಲಿ ಹೆಂಗು ಅದು ವೈರಲ್ ಪಿನೋರಾಲ್ಗೆ ಬಂತು ಅವತ್ತಲು ಲಂಕಿತ ಬಯಸ್ರಂಗ ಅವತ್ತಲು ಲಂಕಿತ ಚೆರಿಯ ಮಕ್ಕ ಅಂಕುಂ ಕೂಡ ವೈರಲ್ ಪನಿ ಬಂಡೆ ಸಾಧ್ಯತೆ ತಲೆ ಜಾಸ್ತಿ ಇಟ್ಟಿಕ್ರೆ. ಸೊ ಆಯ್ದುಕೊಂಡು ತಿಂಗಂತೆ ಸಂದರ್ಭದಲ್ಲಿ ನಂಗೆ ತಲೆ ಜಾಗರೂಕತೆ ಪಾಲಿಸನಾಯದು ಚೊಮ್ಮೆ ಅವಶ್ಯಕತೆ ಉಂಡು ಅವತ್ತಲು ಲಂಕಿತೋ ಎಂದ್ರೆಲ್ಲ ವಸ್ತುಂಗ ಉಂಟ ನಂಗೆ ಪನಿ ಬಂದಪ್ಪ ಆದರೆ ಆಯತರದಲ್ಲಿ ದೂರ ಬೇಕರು. ಸೊ ಅದೆಲ್ಲ ಕೂಡ ಭಾರಿ ನಲ್ಲದೆ ಇಟ್ಟಿಕ್ರೆ. ಸೊ ಅದು ಮಲ್ಲ ಅಂಟಿ ಸೀದ ಬೈತೆ ಸೀತ ಬಂತುಂಟ್ರೆ ಚಂತ ನಂಗೆ ಎಂದ್ರೆ ಹಾಕ್ರೆ ಸೀದ ಬೈತೆ ಮೆಡಿಕಲ್ಗೆ ಬೈತೆ ಅವರು ಟ್ಯಾಬ್ಲೆಟ್ ಎಡ್ಕ್ರೆ ಅದು ಕುಡಿಕ್ರೆ ಅದು ಎಂದ್ರೆ ಅವ್ರು ಚಂದಂಟ ವರ್ಕತ್ಗೆ ನಿಂಕೆ ನಿಪ್ಪಾಟು ಆ ಹೆಂಗೆ ಆ ಕಫ ಮಾತ್ರ ನಿಂಕೆ ಬ್ಲಾಕ್ ಐತೆ ಕಫತ್ತಲೇ ನಿಂಡಿತು ನಿಂಕೆ ಪನಿ ಬಂಡೆ ಸಾಧ್ಯತೆ ಐಕ್ರೆ ಎಂಚಂದ್ರೆ ಉಳ್ಗತೆ ಪನಿ ಅದು ಬೇಗತ್ತಿಗೆ ನಿಂಕೆ ನಿಕ್ಕರೆ ಸಾಹಚರ್ಯವೂ ಕಾಣಲೆ ಅಪ್ಪ ನಿಂಗೆ ಚಪ್ಪೆ ತನ್ನಲ್ಲಿ ಕುಳ್ಚಂಡ್ ಕನಟ ಅದು ಎನ್ನಿಯೂ ಕೂಡ ಜಾಸ್ತಿ ಅವರು ಅಥವಾ ಮಲೆಯಲ್ಲಿ ನಿಂಗೆ ನೆಂಚಂಡ್ ಕನಟ ಅದು ಎನಿಯೂ ಕೂಡ ಜಾಸ್ತಿ ಅವು. ಸೊ ಆಯ್ದುಕೊಂಡಿತು ಸೀತ ಬಂದಂಟ ಕನಟ ಸೀತ ಅಂಗನಮೇ ಇಲ್ಲಿ ಹೋಗು ನಿಂಗೆ ಸಹಕರಿಕರು ಅದು ಮಲ್ಲಾಂಟಿ ಕಫ ಉಂಡುಂಟು ಕನಟ ನಿಂಗೆ ಆಯ್ತರ ಡಾಕ್ಟರ್ಗೆ ನಲ್ಲ ಡಾಕ್ಟರ್ ನಿಂಗೆ ಮುಟ್ಟತ್ತೆ ಲೋಕಲ್ ಡಾಕ್ಟರ್ ಐತಿಕ್ಕು ಅಂಕ ಕಾಟ್ರದು ಕೂಡ ನಲ್ಲೆ ಡಾಕ್ಟರ್ನಾಗ ನೋಕಿತು ಬಿರ್ಚಿತು ಎಂದ್ರಾವನು ಏದಾವನು ಏದು ಪನಿ ಅದೆಲ್ಲ ನೋಕಿತು ಹಂಗೆ ನಿಂಕೆ ಟ್ಯಾಬ್ಲೆಟ್ ತಂದೆ ಸಾಜರಿ ಐಕ್ರಿ. ಇಪ್ಪ ವೈರಲ್ ಪನಿ ಚಂದ್ರ ಕನಟ ಎಲ್ಲವೂ ಕೂಡ ವೈರಲ್ ಪನಿ ಐತಿಕ್ವ ಇಲ್ಲ ಈ ಭಾಗದಲ್ಲಿ ನಂಕು ನೋಕೋ ಪಾಯಿಂಟ್ ಕನಟ ಮಲೇರಿಯಾ ಡೆಂಗ್ಯೂ ಹಿಂಗಂತ ಸಾಧಾರಣ ಬೇರೆ ಬೇರೆ ಪನಿಂಗ ಕೂಡ ಉಂಟು. ಬಟ್ ಇಪ್ಪ ನಂಗೆ ಹಂಗಂತ ಅವರು ಬಿಲ್ಲೋರು ಪ್ರಕರಣ ನಂಗೆ ಇಪ್ಪರ್ತಿಗೆ ಕಂಡು ಬಂತಿಲ್ಲ ಎಲ್ಲವೂ ಕೂಡ ವೈರಲ್ ಪನಿ ಅಂತ ಕೂಡ ಚಂದ ಉಂಟುಲ್ಲೋ ಡಾಕ್ಟರ್ಸ್ ಮಾರು ಆಯ್ದುಕೊಂಡು ತೀ ವೈರಲ್ ಪನಿ ಬಂದಪ್ಪ ಸೀದು ಬೈತು ನಂಗಮೇ ಅವರು ಮೆಡಿಕೇಷನ್ ಎಡ್ಕರದು ಅದು ಚೊಮ್ಮೆ ತಪ್ಪೈತಿಕ್ರೆ ಆಯ್ದುಕೊಂಡು ಡಾಕ್ಟರ್ಸ್ಗೆ ಕಾಟಿದೆ ಅದು ಎಡ್ಕರದು ಭಾರಿ ನಲ್ಲದೆ ಇಟ್ಟಿಕ್ರೆ. ಅಪ್ಪ ಡಾಕ್ಟರ್ಸ್ ಮಾರು ಕೂಡ ಚೆಲ್ರಾರು ನಿಂಗೆ ಎಂದ್ರೆ ಹಾಕುನಿ ಏದ ಹಾಕುನಿ ಈ ವೈರಲ್ ಪನಿ ಪಿನೋರಾಲ್ಗೆ ತಟ್ಟೋತೀರ ಇಪ್ಪ ನಕ್ಕು ಮುರ್ಕ ಪನಿ ಬಂತಿಂತು. ಸೊ ಅದು ಕೂಡ ನಂಗಲೆ ಅಜಾಗರೂಕತೆಲ್ಲ ಎಂಚದಂಟ ಹೆಂಗೆ ನಂಗಲೆ ಉಮ್ಮ ಮಾರು ಎತ್ತರ ಹೆಂಗೆ ಗುಂಪಿರಿಸ ಪಾಡಲಿ ಇಕ್ಕರಂಗ ಅಪ್ಪ ಎಂದ್ರೆ ಹಾಕ್ರಾರ ಚಂದ ಹೆಂಗೆ ನಂಗೆ ಚಂಡಿ ತುನಿ ಹಾಕಿದ್ರೆ ನಂಗಲೆ ಮೇಲೆ ಬೆಕ್ಕೋಗು ಬಂಡು ಸೊ ನಂಗಲೆ ಆರೈಕೆ ಹಾಕೋಗು ಬಂಡು ಅದೆಲ್ಲ ಮಕ್ಕಳ ಮೇಲೂ ಲಂಕೆತ ಅವರು ಪಿರಿಸತ್ತಲ್ಲ ಇಟ್ಟಿಕ್ರೆ ಬಂಡು ಅಪ್ಪ ಎಂದ್ರೆ ಅವ್ರು ಚಂದಂಟ ಹೆಂಗೆ ಏದಾವರು ಅಚಾತುರಿ ಹಾಕೊಂಡತು ಅಂಕೂ ಕೂಡ ವೈರಲ್ ಪನಿ ಬಂಡೆ ಸಾಧ್ಯತೆ ಇಕ್ಕರೆ. ಸೊ ಅದೇ ಪೋಲೆ ಮೇಲೆ ನಂಡೆ ಉಮ್ಮಗೂ ಕೂಡ ಅದೇ ಪೋಲೆ ಬಂತಿದ್ದೆ ಅಪ್ಪ ಅಂಕ ಬಂದಪ್ಪ ಪನಿ ಬಂದಪ್ಪ ಯಪ್ಪ ಪನಿ ಬಂತ. ಸೊ ಅಪ್ಪ ನಾನು ಜಾಗೃತ ಆಗೋಕು ಶುರು ಹಾಕಿ ಎಂಚಿದಂಟ ಹೆಂಗೆ ಅಂಕ ಬಂದಂಟ ಕನಟ ಅದು ಬೇಗ ನಿಕ್ಕರದು ಅಲ್ಲ ಆ ಕಫ ಆ ನಿತ್ರಾನ ಸೊ ಅದೇ ಪೋಲೆಮೆ ಆ ಶೀತ ಅದೆಲ್ಲ ಬೇಗತ್ಗೆ ಅದು ಹಂಗಲೆ ಕಂಪ್ಲೀಟ್ ಆಯ್ತು ವರ್ಕಲ್ಲಿ ಎಡಪಾಲು ಇರ್ತಿತ್ತು ಬಿಡ್ರು. ಸೊ ಅಪ್ಪ ಅಂಕ ಇಮ್ಯುನಿಟಿ ಪವರ್ ಕೂಡ ಚೊಮ್ಮೆ ಕೊರಡಿ ಆಯಿಟ್ಟುಕೊಂಡು
ಸೊ ಬೇರೆ ಬೇರೆ ರೂಪದಲ್ಲಿ ತಂಗ ಸಮಸ್ಯೆ ಕೂಡ ಎದುರಿಸೋರು ಅವಶ್ಯಕತೆ ಕೂಡ ಬಂಡು. ಸೊ ಅಪ್ಪಂಗಲೆ CPR ಅದು ಕೂಡ ತಲೆ ಜಾಸ್ತಿ ಐತೆ ಉಂಡು ಎಂಚದಂಗೆ ಸಾರಿ ಇನ್ಫೆಕ್ಷನ್ ಕಫ ಇನ್ಫೆಕ್ಷನ್ ಅಂತ 6% ಎಂದು ಬೇನಿಕ್ರೆ ಸೊ ಅದು 60% 70%. ಸೊ ಇಂಗನಮೆ ಏರಿ ಉಂಟು ಪೌಂಡು ಅಪ್ಪ ಏ ರೋಗು ನಂಗೆ ಖಂಡಿತ ಮೈಟು ಕೂಡ ಬಡೋ ತೀರ. ಅಪ್ಪ ಡಾಕ್ಟರ್ಸ್ಗೆ ಕಾಟೆಂಡ್ ಕರೆಂಟ್ ಹಂಗೆ ಅದಕ್ಕೆ ಆ್ಯಂಟಿಬಯೋಟಿಕ್ ಮಾತ್ರ ಅಥವಾ ಇಂಜೆಕ್ಷನ್ ಅದೆಲ್ಲ ತಂತ ಅದರ ಆಯ್ತರ ಕೊರಡಿ ಹಾಕಿತ್ತು ತೆಲ ಪನ್ನೀರು ಕೂಡ ನಿಪ್ಪಾಟ್ರಾರ ಆಯಂಗ ಆ ಪನಿ ನಿಂಡ ಹೆಲ್ಪಿನ ಅವರು ಜನ ಅಲ್ಲಿ ಮಾತ್ರ ನಿಮಗೆ ನಿತ್ರಾನ ಇಕ್ಕರು. ಅಪ್ಪ ನಿತ್ರಾನ ಅದು ಶುಗರ್ಲು ಕೊಂಡತ್ತು ಅದು BP ಕೊಂಡತ್ತು ಬಂತಿಂಡು ಕೂಡ ಬೇರಿಕೆಂಡ ಅದರು ಸಾಧಾರಣ ನಿತ್ರಾನ ಐತಿಕ್ರಿ. ಅಪ್ಪ ಶುಗರ್ BP ಇಂದ ಕರೆಂಟೆ ಆದರೆ ಮಾತ್ರ ಕಂಟಿನ್ಯೂ ಐತಿ ಎರ್ತುಂಡು ಪೋಣ ಅವರು. ಸೊ ಹಿಂಗೆ ಈ ರೂಪದಲ್ಲಿಂಕಿತ ವೈರಲ್ ಪನೀರ ನಂಗೆ ನಿರ್ಲಕ್ಷ್ಯ ಹಾಕ್ರದ್ದು ಚೊಮ್ಮೆ ತಪ್ಪೈಟಿಕ್ರಿ ಎಂಚದಂಗೆ ಇಪ್ಪ ನಂಗೆ ಕಂಡು ಬಂದುಂಟುಲ್ಲ ಹೈಯೆಸ್ಟ್ ಇದು ಪ್ರತಿಯೊರ ಔತಲು ಕೂಡ ಇಂಡು ನಂಗೆ ನೋಕಿಂಟುಲ್ಲ ಈ ವೈರಲ್ ಪನೀರು. ಸೊ ಅಪ್ಪ ವೈರಲ್ ಪನಿ ಬಂದಪ್ಪ ಆಯ್ತರ ಜಾಗ್ರತೆ ಹಾಕೋನು. ಸೊ ನಂಗೆ ಕುಡಿಕಿರಂಕಿತ ತನ್ನಿ ಐಟಿಕ್ಕು ನಂಗೆ ಕುಡಿಕಿರೋ ಗ್ಲಾಸ್ ಐಟಿಕ್ಕು ಅದು ಆಯ್ತರದಲ್ಲಿ ಇದು ಕ್ಲೀನ್ ಹಾಕಿತ್ತು ಬೇಕರು. ಸೊ ಅಥವಾ ನಗಲ ಮುಟ್ಟವರು ನ್ಯಾಪ್ಕಿನ್ ಸೊ ಹಿಂಗಂಥದ್ದೆಲ್ಲ ಬೆಚ್ಚಂಡ ಕನಟ ಹೆಂಗೆ ಟಿಶ್ಯೂ ಪೇಪರ್ ಎಲ್ಲ ಬೆಚ್ಚಂಡ ಹೆಂಗೆ ನಂಗೆ ಏದಗ ಹೆಂಗು ಕೈತು ಅದು ಇದ್ದ ಗಂಟೆ ಎಲ್ಲದಕ್ಕೂ ಕೂಡ ಉಪಕಾರ ಅವರು. ಪಿನ್ನ ನಂಗಲೇ ತಟ್ಟ ಯೂಸ್ ಹಾಕ್ರು ನಂಗಲೇ ಸೋಪ್ ಅದೇ ಪೋಲೆಮೆ ಯೂಸ್ ಹಾಕ್ರು. ಸೊ ಅದೆಲ್ಲದಲ್ಲಿ ಅವಾಯ್ಡ್ ಹಾಕಿರೋದು ಚೊಮ್ಮೆ ಅಗತ್ಯ ಖಂಡಿತ ಮಾಡಿ ಕೂಡ ಉಂಡು. ಸೊ ಅಪ್ಪ ವೈರಲ್ ಪನಿ ಬಂದಪ್ಪ ನಲ್ಲ ಡಾಕ್ಟರ್ಸ್ ಕಾಟಿದ್ದು ಅವ್ರ ಜನಲ್ತೆ ಮಾತ್ರ ಇರ್ತಂಟು ಕರೆಂಟೆ ಅದ್ರಲ್ಲಿ ಚೊಮ್ಮೆ ಕೊರಡಿ ಆವರೆ ಸಾಧ್ಯತೆ ಜಾಸ್ತಿ ಇಟ್ಟಿಕ್ರೆ. ನಿಂಗೆ ಮೆಡಿಕಲ್ ಡೇ ಮಾತ್ರ ಇರ್ತು ಮಂಡಾರು ಕುಡಿಕಿರಾರು ಪಿನ್ನ ಅದು ಕೊರಡಿ ಆಗಲ್ಲ ಅದು ಇನ್ನೊಂದು ಗಡಿಕಿರಿ ಶೀತತೆ ಮಾತ್ರ ಇಡ್ಕರಾರು ಅದು ಪಿನ್ನೊಂದು ಗಡಿಕಿರಿ. ಪಿನ್ನ ನಿಂಗೆ ಕಫತ್ ಇನ್ಫೆಕ್ಷನ್ ಜಾಸ್ತಿ ಇಟ್ಬೋದು ಅದು ಏದು ಕೂಡ ನಿಂಗೆ ವರ್ಕೌಟ್ ಆವರೆ ಸಾಧ್ಯತೆ ಭಾರಿ ಕೊರಡಿ ಇಟ್ಟಿಕ್ರಪ್ಪ. ಆ್ಯಂಟಿಬಯೋಟಿಕ್ ಅದು ಇದೆಲ್ಲ ಮಾತ್ರ ಅದು ಡಾಕ್ಟರ್ಸ್ ಮಾಡ್ತಂದೇ ಇರ್ತಂಟ ಹೆಂಗೆ ಅದು ನಿಂಕೆ ಚೊಮ್ಮೆ ಕ್ರಮೇಣ ಇತ್ತು ಕೊರಡಿ ಆವರೆ ಸಾಧ್ಯತೆ ತಲೆ ಜಾಸ್ತಿ ಇಟ್ಟಿಕ್ರೆ. ಅಪ್ಪ ವೈರಲ್ ಪನಿ ಬಂತಂಟು ಚಂತೆ ಎಂಚದಂಗೆ ಈ ಮಳೆಗಾಲತ್ತೆ ಈ ಸಂದರ್ಭದಲ್ಲಿ ಚೊಮ್ಮೆ ನಂಗೆ ನೋಕ್ಯೊಂಟುಲ್ಲ ಸುತ್ತಮುತ್ತಲೆಲ್ಲ ಬೇರೆ ಬೇರೆ ರೂಪದಲ್ಲೆಲ್ಲ ಐಟಿಕ್ರೆ. ಪಿನ್ನ ನಂಗಲೆ ಮಳೆಗಾಲ ಬಂತಂಟು ಚೊಲ್ ಮತ್ತು ಸುತ್ತಮುತ್ತಲುಲ್ಲಂಕಿತ ಎತ್ತರಮ ಕ್ಲೀನ್ ಬೇಕಾದ ಜಾಗ ಕೂಡ ಇಕ್ರೆ. ಚೊಮ್ಮೆ ಪ್ರಾಬ್ಲಮ್ ಇಕ್ಕರಂಗಿತ್ತು ಗಲೀಜಿ ತನ್ನಿ ಇಕ್ಕರಂಗಿತ್ತು ಅಥವಾ ಕಾಟ ಕಸ ಎಲ್ಲವೂ ಕೂಡ ಒಂದು ಭಾಗದಲ್ಲಿ ನಿಂಡಿತ್ತು ರಾಶಿ ಬೆಚ್ಚಂಗಿತ್ತು ಬೊಂಡತೆ ತೊಟ್ಟು ಐಟಿಕ್ಕು ಅಥವಾ ಇದು ಚಗರಿ ಐತಿಕ್ಕು ಹಂಗಂತದ್ದು ಸೊಮ್ಮೆ ನಮ್ಮಂತೆ ಕೊರಿಯ ವಸ್ತುಂಗ ನಂಗಲೆ ಔತ್ರೆ ಜಾಲು ಸುತ್ತಮುತ್ತಲು ನಂಗೆ ಬೆಕ್ಕರದು ಕೂಡ ನಂಗೆ ನೋಕ್ಯತಿಕ್ಕು. ಸೊ ಆದರೆ ಆಯತ್ತರ ಕ್ಲೀನಾಗಿ ಬೆಕ್ಕರದು ಕೂಡ ಭಾರಿ ನಲ್ಲದೆ ಇಟ್ಟಿಕ್ರೆ. ಎಂಚಂದೆ ಮಳೆಗಾಲ ಚಂದ್ರ ಕನ್ನಡ ಅದು ಸಾಧಾರಣವಾಯ್ತು ನಂಗೆ ಖಾಲಿ ಮಳೆ ಬಂದು ಮಾತ್ರ ಬಂದೋಂಟು ಇಲ್ಲದಂಟು ನಂಗೆ ಬೇರಿಕಿರ. ಈ ಮಳೆ ರೆಕೊಂಡತ್ತು ನಂಗೆ ಚೊಮ್ಮೆ ಉಪಕಾರ ಖಂಡಿತ ಮಾಡಿಟ್ಟು ಕೂಡ ಉಂಡು. ಆಯಂಗ ಮಳೆ ಮಿತಿ ಮೀರಿ ಅಂಟು ಕನ್ನಡ ಅದು ಕೇವಲ ಪ್ರವಾಹ ಪ್ರಾಕೃತಿಕ ವಿಕೋಪ ಹೆಂಗಂಥದ್ದು ಮಾತ್ರ ಅಲ್ಲ ನಂಗಲೆ ಆರೋಗ್ಯತೆಗೂ ಕೂಡ ಬೆಲ್ಲೆ ಮಟ್ಟದವರ ಸಮಸ್ಯೆ ಕೂಡ ಐತಿಕ್ರೆ ಬಂಡು. ಅಪ್ಪ ಮಳೆ ಕಂಟಿನ್ಯೂ ಐತೆ ಬಂದೋಂಟಿಂದಂಟ ಹೆಂಗೆ. ಸೊ ಅಪ್ಪ ನಂಗಲೆ ಈ ಸುತ್ತಮುತ್ತಲು ಲಂಕಿತ ಗಲೀಜಿ ತನಿಲ್ಲ ಅದು ಇದ್ಲಂಟಲ್ಲ ದೆಚ್ಚಂಟ ಹೆಂಗೆ ಅವಡ ಕೊದುಂಗ ಉತ್ಪತ್ತಿ ಆಯಿತು. ಆ ಕೊದು ಐಟಿಕ್ರೆ ನಂಗೆ ಬಂತು ಅವತ್ತಲ್ಲಿ ಬಂತು ಉಪದ್ರ ಹಾಕ್ರು ಅದ್ರಲ್ಲಿ ನಿಂಡಿತು ಮಲೇರಿಯಾ ಡೆಂಗ್ಯು ಪೋಲೋತ ಕೊರಿಯ ಆರೋಗ್ಯ ಸಮಸ್ಯೆ ಕೂಡ ಬಂಡೆ ಸಾಧ್ಯತೆ ಜಾಸ್ತಿ ಐಟಿಕ್ರೆ. ಅಪ್ಪ ಅದರೆಲ್ಲ ನಂಗೆ ನಿರ್ಲಕ್ಷ್ಯ ಹಾಕ್ರದ್ದು ಚೊಮ್ಮೆ ತಪ್ಪೈಟಿಕ್ರೆ. ಆದರೆ ಆಯತ್ತರ ಕ್ಲೀನಾಗಿ ಬೇಕರದು ಚೊಮ್ಮೆ ಅಗತ್ಯತೆ ಉಂಡು. ಸೊ ಅಪ್ಪ ಮಾತ್ರ ಅವತ್ತರ ಸುತ್ತಮುತ್ತಲು ಜಾಗಲ್ಲಿ ಎಲ್ಲವೂ ಕೂಡ ಕ್ಲೀನ್ ಐತಿಂದ ಹೆಂಗೆ ಸ್ವಚ್ಛತೆ ಐತಿಂದಂಟ ಹೆಂಗೆ ನಂಗೂ ಕೂಡ ಖಂಡಿತ ಮಾಡಿ ಆರೋಗ್ಯ ಮುಕ್ತರ ಐಟಿಕ್ಕು. ಆಯಂಗ ಆರೋಗ್ಯ ಮುಕ್ತರು ಚಂದಂಟ ಕನಟೆ ಅವತ್ತಲು ನಂಗೆ ಕರೆಕ್ಟ್ ಐತೆ ಲೈಫ್ ಸ್ಟೈಲ್ ಅಂದ್ರೆ ಅದ್ರ ನಂಗೆ ಕರೆಕ್ಟ್ ಆಗಿಬೇಕು ಅನ್ನೋ ತನ್ನಿ ಯಾರ ಹತ್ತಲು ಕುಡಿಕೋಣ ಅವರು. ಮಳೆಗಾಲ ಬಂದಪ್ಪ ತನ್ನಿ ಚೊಮ್ಮೆ ಕೊರಡಿ ಐತಿಕ್ಕೆ ನಂಗೆ ಕುಡಿಕಿರು. ಅಪ್ಪ ಅದು ಚೊಮ್ಮೆ ಪ್ರಾಬ್ಲಮ್ ಅವರು ಎಂಚದಂಗೆ ಈ ಮಳೆಗಾಲದ ಸಂದರ್ಭದಲ್ಲಿ ನಂಗೆ ಪಸಿ ಇಕ್ಕಿಲ್ಲ ಅಂತೂ ನಿಜ. ಆಯಂಗ ಮಳೆಗಾಲದ ಈ ಸಂದರ್ಭದಲ್ಲಿ ಮೂತ್ರ ಅಂತೂ ಖಂಡಿತ ಮಾಡಿಟ್ಟು ಜಾಸ್ತಿ ಐತೆ ಬೋಂಡು. ಸೊ ಅಪ್ಪ ನಂಗೆ ತಲೆ ಜಾಸ್ತಿ ಐತೆ ತನ್ನಿ ಕುಡ್ಚಂಡ ಅದು ಕೂಡ ಚಪ್ಪೆ ತನ್ನಿ ಅಲ್ಲ ಉಗುರು ಬೆಚ್ಚ ತನ್ನಿ ನಲ್ಲಂಗೆ ನಲ್ಲ ಬೆಚ್ಚ ತನ್ನಿ ಕುಡುಕಿರತ್ತರೆ ಭಾರಿ ನಲ್ಲದೆ ಇಟ್ಟಿಕ್ರೆ. ಸೊ ಅಪ್ಪ ಬೆಚ್ಚ ತನ್ನಿ ಆಯತ್ತರ ನಂಗೆ ಕ್ರಮೇಣಮಾಯಿತು ಒಂದು ಗಂಟೆಗೆ ಒಂದು ಗ್ಲಾಸ್ ಹಿಂಗೆ ಕುರ್ಚೊಂಟು ಪಾಯಿಂಟ ಹೆಂಗೆ ಅದು ನಂಗೆ ಚೊಮ್ಮೆ ಬೆನಿಫಿಟ್ ಐತಿಕ್ರೆ ನಂಗೆ ತಂಡು. ಸೊ ಅಪ್ಪ ನಂಗೆ ಇಮ್ಯುನಿಟಿ ಪವರು ಕೂಡ ಕರೆಕ್ಟ್ ಇಕ್ರಿ ನಂಗಲೆ ಹೆಲ್ತು ಕೂಡ ಕರೆಕ್ಟ್ ಇಕ್ರಿ. ಪಿನ್ನ ನಂಗೆ ಒರಂಗ್ರೆ ಟೈಮಲ್ಲಿ ಒರಂಗನು 10 ಗಂಟೆ 11 ಗಂಟೆ ಅಂಬತ್ತಿಗೆ ನಂಗೆ ಒರಂಗಿತ್ತು ಸುಬೆ ಅಂಬತ್ತಿಗೆ ಎಂಚಿಕಿರಿ. ಅವ್ರ ಲೈಫ್ ಸ್ಟೈಲ್ ಅದು ನಂಗೆ ರೂಢಿಗತ ಹಾಕಿ ಬೆಚ್ಚಂಟ ಹೆಂಗೆ ಅದನ್ನಲ್ಲೇ ಒಂದು ಗಂಟೆಗೆ 2 ಗಂಟೆಗೆ ಒರಂಗರು 4 ಗಂಟೆಗೆ 5 ಗಂಟೆ 6 ಗಂಟೆಗೆ ಎಣಿಕಿರು. ಸೊ ಅಪ್ಪ ಎಂದ್ರೆ ಅವ್ರು ಚಂದಂಟ ನಂಗೆ ಅವರು ವೀಕ್ನೆಸ್ ಪೋಲೆ ಇಕ್ರಿ ತಡಿಲಿ ನಿಂಡಿತು ಅವರು ಬೇರೆ ಮೇ ರೂಪದಲ್ಲಿ ಲಂಕಿತವರು ಎಂದ್ರಮ್ಮ ಅವರು ಮಾಟ ನಂಗೆ ಅವ್ರ ಚೇಂಜಸ್ ನಂಗೆ ಕಂಡು ಬಂಡಪ್ಪ. ಅದು ನಂಗಲೆ ಆರೋಗ್ಯದ ಮೇಲೆ ಬೆಲ್ಲೋರು ಪ್ರಾಬ್ಲಮ್ ಐತಿಕ್ರೆ ಬೀರಿ ಉಂಟುಲ್ಲ ಅದು ನಂಗೆ ಗಮನಿಸೋಣ ಅವರು. ಅಪ್ಪ ನಂಗಲೆ ಲೈಫ್ ಸ್ಟೈಲ್
ഞങ്ങളുടെ ഫുഡ് സ്റ്റൈൽ എല്ലാം കൂടെ ഞങ്ങൾ ചേഞ്ചസ് ആക്കേണ്ട ഞങ്ങൾക്ക് കണ്ടിത്തമായിട്ടും ആരോഗ്യത്തിലേക്കൊക്കെ സാധ്യതയ്ക്കുകയും ചെയ്യുന്നത് ഈ എസ്പെഷ്യലി മഴകാല ഓക്കെ ഇപ്പം മഴകാല തീന്നോട്ട് വന്ന് ഇനി ചളികാല ആരംഭാവും ആയങ്ക ഒരുഭാഗത്തിലെ തജ്ഞന്മാരെ പ്രകാര ചളികാലം കൂടെ വ്യതിരിക്തമായ രൂപത്തിൽ പരിണാമ ബീരരംഗത്ത് ഒരു സാഹചര്യം ഉണ്ട് അപ്പോൾ ഈ ചളികാല അത് ആർക്കല്ല വലിയൊരു പ്രോബ്ലം ആർക്കല്ല വലിയ മട്ടത്തിൽ സമസ്യ ഉണ്ട് ഞങ്ങൾ ഫസ്റ്റിക്ക് അതിനെ അറിഞ്ഞെത്തി വെക്കരുത് ചുമ അകത്യത ഉണ്ട് സുബൈത്തെ ഞങ്ങൾ എനിക്കര സോ ആ സന്ദർഭത്തിൽ ബണ്ടെങ്കിൽ ഈ ചളി അത് വേറെ വേറെ രൂപത്തിലുള്ളെങ്കിൽ ആരോഗ്യ സമസ്യയും കൂടെ ശീത കഫ അതെല്ലാം കല്ല് കെട്ടിടങ്കിത്തോ ഇങ്ങനെ വേറെ വേറെ രൂപത്തിലുള്ളെങ്കിൽ സമസ്യ ബണ്ട് സാധ്യതയ്ക്കും അപ്പോൾ ഇപ്പമേണങ്ങ അതിക്ക് സംബന്ധപ്പെട്ടെങ്കിൽ എല്ലാ മുൻജാഗ്രത ക്രമം എടുത്തുണ്ടായെങ്കിൽ ഞങ്ങൾക്ക് ഭാരി സേഫ് ആയിത്തിക്ക ഞങ്ങൾക്ക് ആരോഗ്യത്തിൽ ഇക്ക ചൊല്ലറെങ്കിത്ത ഒരു വിചാര നിങ്ങളെ മുന്നിലോ ചൊല്ലു നിന്ന് സോ അതിരെ ഇട്ടിക്കറി ഞാനിപ്പോൾ ചെന്നോണ്ടിരുന്നു എനിവേ അനേക വിചാരങ്ങൾ കണ്ടിത്തമായിട്ടും കൂടെ മുണ്ട് സോ അയക്ക് മുന്നിലൊരു ചെറിയൊരു വിരാമ കേട്ടോണ്ട് പറയും ഇത് റേഡിയോ സാരംഗ് 107.8 FM ഇത് രംഗ് രംഗ് ജീവന

ನೀವು ಕೇಳ್ತಾ ಇದ್ರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ನಾಗರ ಪಂಚಮಿ, ತುಳು ಯಕ್ಷಗಾನ. ಪದ್ಯ ರಚನೆ ಮಾಧವ ಭಂಡಾರಿ ಕುಳಾಯಿ. ಪ್ರಸಂಗ ರಚನೆ ರವಿಕುಮಾರ್ ಸುರತ್ಕಲ್. ಭಾಗವತರು ದಿನೇಶ್ ಅಮ್ಮಣ್ಣಾಯ, ಸತ್ಯನಾರಾಯಣ ಪುಣಿಚಿತ್ತಾಯ, ಬಾಲಕೃಷ್ಣ ಕಡಪ. ಚೆಂಡೆ ಹಾಗೂ ಮದ್ದಳೆ ಪದ್ಯಾಣ ಶಂಕರನಾರಾಯಣ ಭಟ್, ಲಕ್ಷ್ಮೀಶ ಅಮ್ಮಣ್ಣಾಯ, ಶ್ರೀವತ್ಸ ಕುಂಟಾರು. ಪಾತ್ರಧಾರಿಗಳು ಅರ್ವ ಕೊರಗಪ್ಪ ಶೆಟ್ಟಿ, ಕೊಳ್ತಿಗೆ ನಾರಾಯಣಗೌಡ, ಬೆಳ್ಳಾರೆ ವಿಶ್ವನಾಥ ರೈ, ಬೋಳಾರ ಸುಬ್ಬಯ್ಯ ಶೆಟ್ಟಿ, ಬಂಟ್ವಾಳ ಜಯರಾಮ ಆಚಾರ್ಯ, ಕೆದಿಲಾ ಜಯರಾಮ್ ಭಟ್, ಗಣೇಶ್ ಕುಂದಾರ್ ಕೊಳಂಬೆ, ಉದಯನಾವುಡ ಮದೂರು, ಗಂಗಾಧರ್ ರೈ ನಾವೂರ, ಅಂಕದಡ್ಕ ರಘುನಾಥ ರೈ, ಕಿರಣ್ ಕುಮಾರ್ ಪಂಜ, ಬಾಲಕೃಷ್ಣ ಶೆಟ್ಟಿ ಉಪ್ಪಳ, ಸಂತೋಷ್ ಕುಮಾರ್, ದಿನೇಶ್ ರೈ ಕಡಬ, ಜೋಡುಕಲ್ಲು ಸದಾಶಿವ, ಕೃಷ್ಣರೈ ನೀರ್ಚಾಲು, ಸುರೇಶ್ ಹೆಗ್ಡೆ ಬಂಗಾಡಿ, ಜಯಕುಮಾರ್. ಇದೀಗ ನಾಗರ ಪಂಚಮಿ ತುಳು ಯಕ್ಷಗಾನದ 4ನೇ ಕಂತು.

0: ಅಂತ ಬಚ್ಚಿ ಭತ್ತ ಬಂದ್ಬಿಟ್ರೆ ಮುಖ್ಯ. ನಿನ್ನ ಊರು ಎಲ್ಲಿಯ? ಅವ್ಳು ಪಣ ಉಜ್ಜಿ
1: ಲಾಲಜ್ಜಿ
0: ಅವ್ಳು ಬಂಗ ಹತ್ತಿಂಡ್ರಿ
1: ಹಿಂಜಾರ
0: ಕಂಡ್ರಿ ಡಾಲಾ ಒಂಜಿ ಸೂಚನೆ ಕೊರಂದೆ ಏಕಾಏಕಿ ಲಡಾಯಿಗಿಂದ ಬತ್ತ ದಂಡದ ತಂದು ಬತ್ತದತ್ತ ಸಾಯಿ ಪುಣ ಕಾಲ ಬತ್ತಂಡ್ರಿ.

0: ಸಮಯಕ್ಕೂ ಸರಿಯಾದ ಬತ್ತಿಯನ್ನು ಮರ್ಯಾದಿರು ಬರ್ತಾರೆ. ಕೊಟ್ಟೆ ಬಂತಿರಂತಿರ ಸಕಲ ಸತ್ತನ್ನು ಕೊರತೆ
1: ಎಲ್ಲ ಜೀವನನೇ ಹಾಳಾಡಪ್ಪ. ಎಲ್ಲ ಬಾಳೆ ಎಲ್ಲ ಬಾಳೆ
0: ಸಮಾಧಾನ ಬಂತಲ್ಲ ಅರಸಲೆ, ಸಮಾಧಾನ ಬಂತಲ್ಲ. ಸೈ ತಿರಕ್ಲಿಕ್ಕೆ ಬಾಡೋದು ಗೊತ್ತಲ್ಲ ನಾನಮ್ಮ, ಬಲ್ತಿರಕ್ಕೂ ಸೈ ಅಂದೇ ಕುಲ್ವಾರೇ ಸ್ವಾಮಿ.
2: ಸಮಾಧಾನ ಬಿತ್ತಲ್ಲ ತೆರಿಕಲೆ, ಅತ್ತವರಿಗಾಗಿ ಸತ್ತರೆ ಸತ್ತವರು ಅತ್ತಾವರೇ ತೆರಿಕಲೆ.
1: ಅತ್ತಾರತ್ತಿನ ಕರ್ಮ ನಿನ್ನ ಯಾರು ಸಮಾಧಾನ ಬಾಳೆ
0: ಅರಸಲೆ. ಧೈರ್ಯ ಬಂತಲ್ಲ ಸ್ವಾಮಿ, ಕಳೆಯಿಂದ ಕಳಕ್ಕೆ ಬತ್ತಿರಂತಿರ ಬಾಲ್ಯದ ಜೀವನ ಒಲಿಪಾಡು ಬಂತಲ್ಲ ಉದ್ದೇಶ ನೋಡಿ ಯಾರು ಬಾರಂದು ಬತ್ತೆ ಮೋಸಗಾರನ ಕೈ ತಿತ್ತಿರಂತಿರ ಕತ್ತಿಗೀಗಿ ನಮಗೆ ಬಲಿಯಾದ ಯಾರು ಬದುಕ ದಿನ ಆತ ದಿನ ಮುಟ್ಟದ ಈ ಕಾರ್ದಿನ ನುಪ್ಪದ ಋಣನೇ ಯಾರು ಬಿಟ್ಟು
1: ಬರುವೆ.

ಕೊಡುವ ಪುಣ್ಯ ಮರುಪಡಿತು ನನ್ನ ಬಾಲದ ಈ ಪುಣ್ಯನ ಪತ್ತೊಂದು ಇಲ್ಲಿ ಪೋಪಿನ ಗತಿ ಬರ್ತಂದೆ ನನ್ನ ಜನ್ಮಡಾಳಂಚಿನ ಪಾಪಿ ಅಮ್ಮೆ ಆ ಬಾಲಕ ಪಡಿಸಿ ಆ ಸಂಕಲ್ಪಿಗೆ ಸಂತಾನ ಈ ಭಸ್ಮನು ಪತ್ತೊಂದು ಗೋಕರ್ಣದು ಬಿದ್ದಾಡಿದೆ

0: ನನ್ನ ಪ್ರಾಣ ಬರ್ತಾರಯ್ಯ, ಪೋಪಿಯನ್ನ ಜೀವನ ಇಲ್ಲಿ
1: ಬರ್ತೀರ
0: ಬರ್ತಿನ ಒಂಜಿ ಗಳಿಗೆ ತಡ ಪುಂಡ ಅಯ್ಯ ನನ್ನ ಕೆರ್ಪಿದೆ ಅಯ್ಯ ಮಂಡೆಗೆ ಒಂದು ಹಾಕನಿ ತಾಳೆ ತಿರ್ಗದು ಮುರಿದಿತ್ತೆ
1: ಅಂದ ಸ್ವಾಮಿಯ
0: ಆಪತ್ಕಾಲ ರಚನೆ ಬಂತೇ ಅಂತಾನೆ ಬಡ ನನಗೆ ಉಪ್ಪು ಮಾಡ್ನೆ ಆಶಯ ಕೊರ್ನೆ ದೇವರಿಗೆ ಸರಿಗೆ ದೇವರಿ ಎಡ್ಡೆ ಮನೆ ತಲ್ಲ ಬಿಟ್ಟ ಊರು ಅಪ್ಪ ಮೇಲೆ ಆ ಊರ ಅರಸನ ಬಗ್ಗೆ ಅಥವಾ

0: ಸ್ವಾಮಿ, ಒಂದು ಮನುಷ್ಯನ ಪರಿಚಯ ಮಲ್ಪಡಮಂಡ ಪರಮಾತ್ಮೆ ಇಂಚಿತ್ರ ಮಾರ್ಗಾಂಧ ದೈಪವರಿಗೆ ಇನಿ ಮುಟ್ಟ ಇರಣ ತೂತನ ಗುರ್ತ ಇಜ್ಜಿ ಕಾಡ ಸಾಧಿ ಬರಿಪಿ ಬರ್ತು ಕಲುವೆ ವರಿಯರ್ನ ತರಕ ಹಾಕದಿ ಮತಿಗಟ್ಟದಿ ಬುರ್ದಿತ್ತಾರೆ. ಎಚ್ಚರ ಎಚ್ಚರಾಯನಾರ್ಯನ ಪರಿಚಯ ಕೇಳಂದುಲ್ಲರೆ. ಅಯ್ಯ ನಾಡೋಡಿ ಬಿಡು ಮನಸಾಕೆಂದರೆ
1: ಭಾರಿ ಪ್ರಚಾರ ಉಂಡು
0: ಅಲ್ಪದರಸ ಗುಣರಾಜ ಪಂಡಯಾನ ಅಂದ ಸ್ವಾಮಿ.
1: ಧನ್ಯವಾದ.
0: ಮುರುಗಬೇಟೆಗೆಂದು ಕಾಡಗ ಬತ್ತೆ ಆಪುರ್ತುಡಿ ಬುರ್ದಿತ್ತಾರೆ. ಯಾನ ಅವೆನತ್ತ ಆಲೋಚನೆ ಮಲ್ಪನ ಒರಿಯನ ಮೋನೆ ತೂದು ಗುಣಯಂಚಿನಂದು ತೆರೆಯೋಳಿಗೆ ಮೋನೆನೆ ಕೈಗನ್ನಡ ಆದಿಪ್ಪುಂಡಿಗೆ ಒರಿಯನ ಸಾರ ಪಾತ್ರಕ್ಕೆ ನೋಡಿದ್ಜಿ ಒಂಜಿ ಮುತ್ತಲಕನ ಪಾತ್ರಕ್ಕೆ ಎಂಡಯ್ಯಾವು. ಅಯ್ಯ ಇರಣ ತೋನಗ ರಾಜಾಲಕ್ಷಣ ಕೈತಿಜ್ಜಿ ಆಯುಧ ಬರ್ಪನ ಕಾಡ ಸಾದಿ ಈರು ದೂರ ಒಪ್ಪನಾರೆ ಒಲ್ಪದ ಕೇನಡು
1: ಎನ್ನ ಊರತ್ತೆ ಚಿಲ್ಲೂರು ಪಾದೆಂದ ತೆರೆಯುವಮ್ಮ.
0: ಓಹೋ
1: ಅಂತ
0: ರಾಜೇಂದ್ರಿ ಇಂಚಿದಾನೆ ಬರ್ತಾರೆ
1: ಆಸ್ತಿನ ಕೊಡದು ಯಾರು ಗೋಕರ್ಣಿದಳೆ ಎಲ್ಲ ಮನಸ್ಸು ಸರಿಂಚಾಂದ್ರಿ ಎಲ್ಲ ಶರೀರ ಸರಿಂಚಾಂದ್ರಿ ಎಲ್ಲ ಬಹಳ ಚಿಂತಡಿ ಅಣಿದ್ದಯ್ಯ ಈ ಜನ ಕಳುವೆಲ್ಲ ಅದ್ರ ಕಾಡು ಮರೆದು ಬಿಟ್ಟು ಆ ಪಕ್ಕಗಳು ಬರ್ತಾರೆ ಗೋಕರ್ಣಗ ಬಿದಾಡಿದೀನಿ.
0: ಅಯ್ಯ ಈಗ ಮನಸ್ಸಿನ ವೇದನೆ ಎಂಕಿತ್ತ ಅರ್ಥಾಂಡಿ ಈ ಪರಿಸ್ಥಿತಿ ನೀರೇ ನಾನು ಕಡಪುಣ್ಣ ನಾಲ್ಕ ಮಟ್ಟಿಗೆ ಎನ್ನಾರ ಮನೆಗೆ ಬರ್ತದೆ ಇರಗಾಯ ಬೇರೆ ಬೇಜಾರಿಗೆ ಸರಿಯಾಗಿನ ವೈದ್ಯರ ಮರ್ದು ಮಾಡ್ತದೆ ಐದು ಮುಖ ಯಾನೇ ಕಡಪಡದು ಕೊರಪೆ ಅಪ್ಪನಾರ ಮನೆ ಮುಟ್ಟ ಬರುವರಿ ಖಂಡಿತ
1: ಬಾಲದ ಆಸ್ತಿನ ಪೆರತ್ತ ಮರತ್ತ ಗೆಲ್ಲಿಡು ಕಟ್ಟಕ ಕಟ್ಟಿ ಓಳ್ಳ ಮುಂತ ಅಪ್ಪಣ ಅಂಚನೆ

ఏ బొబ్బరు ఏ

0: നിലവിലുള്ള റേഡിയോ സാരംഗ് 107.8 FM ഇന്നത്തെ തുളു കാര്യക്രമം നിങ്ങളേക്ക് മാത്രമല്ല മോക്കി തിഞ്ചി സൊൽമിലോ ഇന്നത്തെ ഈ കാര്യക്രമം സോന തിങ്കുൽദ ഇസേ സൊലു ബൊക്ക ആചരണയിലോ ഈ ചാരത ബഗേട്ട് പാത്തിരുന്നാര് സുധാ നാഗേഷ്
1: ಸೋನ ತಿಂಗಳುದ ಇಸೇಸಲು ಬೊಕ್ಕ ಆಚರಣೆಯು ಆಟಿದ ಬಂಗದ ತಿಂಗಳು ಕರಿನಗ ಬರ್ಪಿನ ಸಂಭ್ರಮದ ತಿಂಗಳೇ ಸೋಣ ತುಳುನಾರದ ತುಳುವೆರೆಗೆ ಬಿಸು ಪರ್ಬನೇ ಹೊಸ ವರ್ಷ ತುಳುವೆರೆನ ವರ್ಷದ 16 ತಿಂಗಳಲ್ಲೂ ಪಂಡ ಪಗ್ಗು ಬೇಸ ಕಾರ್ತೆಲ್ ಆಟಿ ಸೋನ ನಿರ್ನಾಲ ಬೋಂತೆಲ್ ಜಾರ್ದೆ ಪೆರಾರ್ದೆ ಬೊಕ್ಕ ಪುಯಿಂತೆಲ್ ಮಾಯಿ ಸುಗ್ಗಿ ಪನ್ಪಿನವು ನೆಟ್ಟ ಐನ್ನೆ ತಿಂಗಳೇ ಸೋಣ ಅವು ದಿಂಜ ಪರ್ಬೋಲ್ ಬರ್ಪಿನ ಎಡ್ಡೆ ತಿಂಗಳು ಸೋಣ ತಿಂಗಳು ಮಸ್ತ್ ಆಚರಣೆಲು ಉಂಟು ಸೋಣ ಸಂಕ್ರಾಂತಿ ಸೋಣದ ಜೋಗಿ ಬರ್ಪಿನಿ ತಡ್ಡೆ ಬರಪಿನಿ ತಡ್ಡೆದ ಅಜ್ಜಿನಿ ಗಿಡಪುನಿ ಸೋಣದ ಪೂ ಸೋಣದ ಆರತಿ ಸೋಣದ ನಡಾವಳಿ ಸೋಣ ಶನಿವಾರ ಸೋಣದ ಪುಣ್ಣಮೆ ಸೋಣದ ಸೋಗಲೆ ಸೋಣದ ಮಜಿಮಾಲು ಸೋಣದ ಪರ್ಬೊಲು ಸೋಣದ ಕುರಲ್ ಪರ್ಬ ಸೋಣದ ಅಮಾಸೆ ಒಂದು ಮಾತ ಮುಖ್ಯವಾಯಿನವು ಸೋಣ ಸಂಕ್ರಾಂತಿ ತುಳುನಾಡ್ದ ದೈವುಳ್ಳೆನ ಸಾನೊಲೆಡು ಗರೊಡಿಡು ಆಟಿಡು ಬಾಕಿಲ್ ಪಾಡಂಡ ದೆಪ್ಪುನು ಸೋನ ಸಂಕ್ರಾಂತಿ ದಾನಿ ಆನಿ ಸಂಕ್ರಾಂತಿ ಕರಿಪೆರೆ ಉಂಡು ಕೊಡಮಂತಾಯಿನ ದೈವ ಸಾನುಡು ಬಲಿಬತದು ದರ್ಶನ ಆಪುಂಡು ಪ್ರಶ್ನೆ ದಾಲ ಇತ್ತಂಡ ಕೇನ್ವೇರು ದೈವ ಅಭಯದ ನುಡಿ ಕೊರ್ಪುಡು ಆನಿ ತುಳುವೇರು ತಡ್ಯ ಬರೆಯರೆ ಸುರು ಮಲ್ಪುವೇರು ಸೋಣದ ಜೋಗಿ ಬರ್ತೀನಿ ನಲ್ಕೆದಕ್ಕಳು ಜೋಗಿನ ಏಸೊ ಪಾರ್ದು ಇಲ್ಲಿಲ್ಲಡಪೋದು ನಲ್ತದು ಮಾರಿಗಿಡಪುನ ಆಚರಣೆ ತುಳುನಾಡು ಉಂಡು ದುಮ್ಮದ ಕಾಲಡು ಕೈಲಾಸಡು ಇಸರ ದೇವೇರು ಆಟಿ ತಿಂಗಳು ನರಮಾನ್ಯಗು ಕೈಕಂಜಿಲೆಗು ನಾಯಿ ಪುಚ್ಚೆಲೆಗು ಬರ್ಪಿನ ಮಾರಿ ಸೀಕ್ಲಿನ ಗಿಡಪೆರ ಮಿತ್ತ ಮಿದಿಲೋ ಕೊಡ್ತು ಆಟಿ ಕಳೆಂಜಿರು ಕಡಪುರ್ನಗ ಪಾರ್ವತಿಮ್ಮ ಪಂಡಿರಿಗೆ ಎಲ್ಲ ಭೂಲೋಕೋಗು ಪೋಡು ಸೋಣ ಸಂಕ್ರಾಂತಿಗೆ ಜೋಗಿನ ಒರುವ ಅದು ಪೋಪೆ ಅಂದು ಪಂಡಿರಿಗೆ ಐಕಿ ಇಸರ ದೇವೇರು ಆವು ಒಂದು ಪಂಡಿರಿಗೆ ಸೋಣ ತಿಂಗಳು ಪಾರ್ವತಿಯಮ್ಮ ಮಾರಿ ಸೀಕ್ಲಿನ ಗಿಡಪೆರೆ ಭೂಮಿಗೆ ಬರ್ಪಿರಿಂದು ಹಿರಿಯಕ್ಲೆ ನಂಬಲಿಗೆ ಈ ಏಸಗು ರಡ್ಡು ಜನ ಬೋಡು ಒರಿ ಪದಪನೊಂದು ಡೋಲು ಬೊಟ್ಟಿವೆ ಜೋಗಿ ಒಂಜು ಕೈಟು ಮಣಿಗಂಟೆ ನಲಂಜು ಕೈಟು ಮಿತ್ತು ತಿರ್ತು ತಿರಿ ಕಟ್ಟಿನ ಬೆತ್ತಪತ್ತೊಂದು ನಲಿಪುವೆ ಅಕ್ಲಿನ ಪಾತ್ರ ಕತ ಕನ್ನಡೊಡುಪ್ಪುಡು ಡೋಲು ಬೊಟ್ಟಿನ ಏಕೆನ್ವೆ ಎಲ್ಲಿಂದ ಬಂದೆ ಜೋಗಿ ಜೋಗಿ ಬನ್ಪೆ ಘಟ್ಟದ ಮೇಲಿಂದ ಬಂದೆ ಡೋಲು ಬೊಟ್ಟು ನಾಯಿ ಬನ್ಪೆ ಬೆಂತಾನ ಬೆದ್ರ ಕಾಂತಾನ ಕಣಿಪುರ ತಿರುಗಿಕೊಂಡು ಕನ್ಯಾರ ಚೌತಿಗೆ ಬಂದೆಯ ಜೋಗಿ ಜೋಗಿ ಹೌದು ಬನ್ಪೆ ಬೊಟ್ಟು ನಾಯಿ ಹಾಗೆ ಬಂದ ನಿನಗೆ ಭತ್ತ ತೆಂಗಿನಕಾಯಿ ಸೌತೆಕಾಯಿ ಅರಶಿನ ಮೆಣಸು ಹುಳಿ ಕೊಡ್ತಾರೆ ಇನ್ನೊಂದಾಟ ಆಡು ಜೋಗಿ ಬನ್ಪಿ ಜೋಗಿ ಪಜ್ಜೆ ಬಾರ್ದು ನಲಿಪುಯಿ ಇಲ್ಲದ ಕುಳಾಯಗು ಅರಿ ಬಾರು ತಾರಾಯಿ ಪುಳಿ ಮುಂಚಿ ಮಜ್ಜಿದ ತುಂಡು ಇಂಚಿತ್ತಿ ಸೊತ್ತಲೇನು ಕೊರೆದು ಕಡಪುಡುವಿರು ಆಯೆ ಇಲ್ಲದ ಮಾರಿ ಗಿಡಪು ಎಂದು ಹಿರಿಯಕಲ ನಂಬಲಿಕೆ ಸೋಣೋಡು ತಡ್ಡೆ ಬರೆಪಿನಿ ತುಳುವೇರು ಸೌರಮಾನ ಪಂಚೋಂಗನು ಆಚರಣೆ ಮಲ್ಪುವಿರು ಅಕಲು ಸೋಣ ಸಂಕ್ರಾಂತಿಯನ್ನು ತಡ್ಡೆ ಬಳಪಿರು ಮುಂದಿನ 31 ದಿನ ಸೇಡಿಡು ಬರೆಯೋಡು ಒಂಜಿ ಮೂಜಿ ಐನು ಇಂಚ ಮುಗುಲಿ ಸಂಖ್ಯೆದ ತಡ್ಡೆಲೆಗೆ ತಡ್ಡೆ ಬರೆಯೋಡು ಸಾಮಾನ್ಯವಾದ ತಡ್ಡೆಗೂ ಆಜ ಬಗೆತ ಪೂದೀಪಿರು ಪೂ ಕೊಯ್ದು ತೇವುದಿರೆಟ್ಟು ಕನವಡು ಅತ್ತಂಡ ಉಪ್ಪಲಿಗೆ ಬಾರದಿರೆಟ್ಲ ಕನವಲಿ ತಡ್ಡೆ ಬರೆಯರೆ 4 ದಿನಕ್ಕೂ ದುಂಬು ಕುಡನು ನೀರಿಡು ಬಾರ್ದು ಬುದುಲರೆ ಬಾಡುಡು ಅವು ಮುಂಗೆ ಕೊಡಿಪುನಾಗ ಅವೇನು ಮಣ್ಣೆಡು ಬಿರ್ಕದು ಒಂಜು ಮಣ್ಣದ ಕರ ಕಂಕನೆ ಬಾಡಿಂಡ ಐಕ ದೊಂಬು ಬೂರುಜಿ ಎರಡು ಮೂಜಿ ದಿನಟು ಮಂಜೋಲು ಬಣ್ಣದ ಬೊಲ್ದು ದಂಟದ ಕುಡುತದ ಈ ತಿಕ್ಕುನು ಬಾಕಿದ ಸೋಣದ ಪೂ ಮದಿಮಾಲ್ ಪೂ ಪೆರದನೆ ಪೂ ಪೊದ್ದೊಳು ಪೂ ನಟ್ಟಿ ಪೂ ಜರಿದೈ ಗುಲಾಬಿ ಬಣ್ಣದ ನೀರ್ಕಡ್ಡಿದೈ ಒಂದು ಪೂರ ನಮಕ್ ಅಗರ್ಲೆಡು ತಿಕ್ಕುನು ತಡ್ಡೆ ಬರೆನಗ ತಿಂಗಳದ ಸೂತಕ ಬತ್ತಂಡ ಸೂತಕ ಮುಗಿ ಒಕ್ಕ 5 ಬಯ್ಯಗ ತಡ್ಡೆ ಬರೆಯೋಡು ಒಟ್ಟುಗು 31 ದಿನಟು ಬರೆದು ಮುಗಿಪೋಡು ಅಕೇರಿದಾನಿ ತಡ್ಡೆದ ಅಜ್ಜಿನ ಗಿಡಪೋಡು ತಡ್ಡೆದ ಅಜ್ಜಿನ ಗಿಡಪುನಿ ಈ ಅಜ್ಜಿನ ಬಲಿನ ಅಪ್ಪೆಂದು ಬಂದಿರು ಸುರುತ್ತ ದಿನ ತಡ್ಡೆ ಬರೆಪಿನಾನಿ ಅಜ್ಜಿನ ಉಲೈಲೆಪ್ಪೋಡು ಅಕೇರಿದ ಪೂಜದಾನಿ ಉರ್ದುದ ದೋಸೆ ಮೀಂದ ಕಜಿಪು ಪೊರಿ ಬೆಲ್ಲ ತಾರಾಯಿ ಕರ್ಬು ಅರಿಟ್ಟು ಮಲ್ತಿನ ಉಂಡ್ಲುಕ ಮಾತ ದೀದು ಅಜ್ಜಿಗೆ ಮಿಸಲ್ ದಿವೋಡು ಒಡಿಪುದ ಕುಂದಾಪುರದ ಕಡೆತಕಲು ಈ ಕ್ರಮ ಮಲ್ಪುವೇರು ಆನಿ ಒಂಜಿ ಆಣತ್ತಂಡ ಪೊಣ್ಣಗು ಅಜ್ಜಿನ ಏಸ ಪಾರ್ದು ಅಕ್ಲೆನ ಕೈಟು ದೋಸೆ ಕೊಡ್ದು ತಡ್ಡೆ ಕಡಪವೇರು ಅಜ್ಜಿನ ಗಿಡಪೆರು ದುಂಬು ನಿನ್ನ ಕೈಟಿತ್ತಿನ ಬಂಗಾರದ ಬಟ್ಟಲು ಬೊಕ್ಕ ಬೊಳ್ಳಿದ ದಂಟಿನ ದೀದು ಪೋಲ ಅಂದು ಪನಡು ಬೊಕ್ಕ ನಾಯಿ ಕರ್ಮುದ ಕೋಲ್ ಪತದು ಅಜ್ಜಿನ ಗಿಡಪುವೇರು ಕೆಲವೇರು ಅಜ್ಜಿ ಓಡು ಓಡು ಬಂದ್ಪೇರು ನನ ಕೆಲವೇರು ಅಜ್ಜಿ ಓಡ್ತು ಓಡ್ತು ಬಂದ್ಪೇರು ಬೊಕ್ಕ ಮಿಸಲ್ ದೀತಿನೇನು ಮಾತಿರ್ಲ ಒಯ್ತೊಂದು ತಿನ್ಪೇರು ಏಸ ಪಾಡ್ದಿನ ಆಣು ತೋಟಗು ಪೋದು ದೋಸೆ ತಿಂದು ಏಸದ ತೊದು ಬರ್ಪೆ ಸೋಣದ ಆರತಿ ಆಟಿಡು ಮುಚ್ಚಿನ ಸಾನೋದ ಬಾಕಿಲೆನು ಸೋನೋಡು ದೆಪ್ಪುನ ಕ್ರಮ ಉಂಡು ಆನಿ ಭೂತದ ಸಾನಲೆಡು ದೀಪ ದೀಪೇರು ಅಂಚನೆ ದೇವಾಲಯಡು ರಾತ್ರಿಗೆ ದೀಪಧಾರತಿ ನಡಪೋಡು. ಸೋಣದ ನಡಾವಳಿ, ಸೋಣ ತಿಂಗಳು ಭೂತಲೆಗೆ ಕೊರ್ಪಿನ ಆರಾಧನಾ ನಡವಳಿ ಧರ್ಮ ನಡವಳಿ ಮಾತ ನಡಪೋಡು. ಸೋನ ಶನಿವಾರ ತಿರುಪತಿ ತಿಮ್ಮಪ್ಪ ದೇವಿರು ತನ್ಕುಲಿನ ಬಂಗದ ಕಾಲೋಡು ಕುಬೇರಡ ಪನೌದ ಸಾಲ ಕೇಂದಿತ್ತಿರಿಗೆ ಅವೇನು ಬೂಟರೆ ಅವಂದಿನ ಕಾಲೋಡು ದುಂಬುದ ಕಾಲದ ಸತ್ಯದ ನರಮೋನಿಲು ರಡ್ಡು ಪೊರ್ತು ವನಸು ಬುರ್ದು ದೇವರಿಗೆ ಪಣವು ಕೊಡ್ತಿರ್ಗೆ. ಆಯ್ತ ನೆನಪುಡು ಬೆನ್ನಿದಕ್ಕಲು ಇತ್ತೆಲ್ಲ ಸೋನ ಶನಿವಾರ ಬತ್ತಿವೇರು. ಬೆನ್ನಿ ಬೆಂತಿನ ತುಳುವೇರು ಕೂಡು ಕುಟುಂಬಡು ಬತ್ಕಿನಕ್ಕಲು ಅಕ್ಲೇನ ಕೂಡು ಕುಟುಂಬದ ಇಲ್ಲಡು ತಿರುಪತಿ ತಿಮ್ಮಪ್ಪಗೆ ಮುಡಿಪು ದೀಪಿನ ಕ್ರಮ ಉಂಡು. ಮುಡಿಪು ಇತ್ತಿನ ಇಲ್ಲದಕ್ಕಲು ಸೋನ ಶನಿವಾರ ಬತ್ತಿವೇರು. ಆನಿ ತುಳಸಿ ಕಟ್ಟದ ಎದುರುಡು ಮುಡಿಪು ಕಟ್ಟುವೇರು. ಸೋನ ಶನಿವಾರದಾನಿ ಋತೋಟು ಉಪ್ಪೋಡು ಇಲ್ಲಿ ಶುದ್ಧ ಮಲ್ಪೋಡು ವೆಂಕಟರಮಣ ದೇವಾಲಯದ್ದು ದೇವರ ತೀರ್ಥಕಂತು ತಲುಪುವಿರು. ಆನಿ ಸತ್ಯಾನ ಭಕ್ತಿದಾರ್ಥ ಪನವನು ಮುಡಿಪುಗು ಪಾಡುವಿರು. ಈ ಮುಡಿಪುನು ಮಣಿಪೂಜೆ ಇತ್ತಂಡ ಅತ್ತಂಡ ತಿರುಪತಿಗೆ ಕೊನೊಪಿನಾನಿ ಮಾತ್ರ ಗಿದ್ಪೋಡು. ಅವೇನು ವೆಂಕಟರಮಣನ ಭಕ್ತರಾಯಿನ ದಾಸಯ್ಯರು ಗಿದ್ಪೊಂದಿತ್ತಿರು. ಇತ್ತ ಭಟ್ರನಕ್ಕಲ್ಲ ಗಿದ್ಪುವಿರು. ಬೊಕ್ಕ ಅವೇನು ತಿರುಪತಿಗೆ ಕೊನಪಿರು. ಸೋಣ ಶನಿವಾರದ ಅಟಿಲೆಡು ತಿಮರದ ಚಟ್ನಿ ಆವಡಿ ಐತ ಒಟ್ಟಿಗೆ ಪತ್ಪೆ ತೇವುದ ದೇವದ ದಂಟು ಅಂಬಡೆ ಪೆಲತರಿಪಾರದು ಕೊದ್ದಿಲ್ ಮಲ್ಪಿರು. ತೆಕ್ಕರೆ ತಲ್ಲಿ ಪೀರೆ ಬೆಂಡೆ ಮನೊಲಿದ ಕಚ್ಪು ಮಲ್ಪಿರು. ಬುಳಂತರಿತ ನುಪ್ಪು ಮಲ್ಪಿರು. ಆನಿ ಸುರುಕು ಪೊಂಜೋಲು ಬಲಸುವಿರು ಆಂಜೋಲು ಉಣ್ಪಿರು. ಉನ್ನಗ ಮಾತ ಕಚ್ಪುದ ನುಪ್ಪುದ ಚೂರು ಚೂರು ದೇತದು ಉಂಡೆ ಮಲ್ತದು. ಆಯ್ತು ಮಿತ್ತೊಂಚೂರು ನೀರು ಪಾಡ್ದು ಇರತ ಸುತ್ತ ತಿರ್ಗದು ಇರತ ಕೊಡಿಯಿಟ್ಟು ದೀಪಿರು. ಸೋಣ ಶನಿವಾರ ಉನ್ಪೆ ಸೋಣ ಶನಿವಾರ ಉನ್ಪೆ ಅಂದು ಪಂಡದು ಉನ್ಪಿರು. ಉಂಡದಾದು ಇರೇನು ಫಲ ಬರ್ಪಿನ ದಯಟು ದೀಪಿರು. ರಾತ್ರಿ ಫಲಾರ ಮಲ್ತದು ಪಾಸ ಬುಟ್ಪಿರು. ಸೋಣದ ಪುಣ್ಣಮೆ ಬಲಿಂದ್ರೆ ಭೂಮಿಗೆ ಬರ್ಪೆ ಪನ್ಪುನ ಮೂಜು ಸಂದರ್ಭಡು ಒಂಜಿ ಸೋಣದ ಪುಣ್ಣಮೆ. ಆಟಿದ ಅಮಾವಾಸ್ಯೆಗೆ ಆಯೆ ಕೆಲಸದ ಕ್ಲೇನು ಕಡಪುಡ್ದು ಕೊರ್ಪಿ. ಸೋಣದ ಪುಣ್ಣಮೆಗೆ ಅಪ್ಪೆನ್ನು ಕಡಪುರುವೆ. ಬೋಂತೆಲ್ದ ಕೊಡಿ ಬರ್ಬೋಗು ಮೂಜು ದಿನ ಬಲಿಯೇ ಭೂಮಿಗೆ ಬತ್ತದು ಆಯನ ರಾಜ್ಯ ಬುಳೆಸಲೆ ಬದುಕು ಭಾಗ್ಯಲಿನ ತೂದು ಕುಸೀಟು ಪೋಪೆಗೆ. ಸೋಣದ ಪುಣ್ಣಮಿದಾನಿ ಬಲಿನ ಅಪ್ಪೆ ಬರ್ಪಲು ಆನಿ ದೈವ ಚಾವಡಿಲೆಡು ದೀಪದೀದು ಪ್ರಾರ್ಥನೆ ಮಲ್ಪುನ ಕ್ರಮ ಉಂಡು. ಸೋಣದ ಸೋಗಲೆ ಉನೊಂಜಿ ಅಜ್ಜಿ ಕತೆ. ಸೋಗಲೆ ವೈಪುನು ಬಂಡ ಒಯ್ಯಾರ ಮಲ್ಪುನು ಕುಸಲ್ ಪಾತೆರುನು ಅಂಗ ಮಸ್ಕಿರಿ ಮಲ್ಪುನು ಒಂದು ಅರ್ಥ. ನೆಕ್ಕೊಂಜಿ ಕತೆ ಉಂಡು. ಒಂಜಿ ಕೂಡು ಕುಟುಂಬದ ಇಲ್ಲಡ ಇರುವೆರು ತಗೆ ತಂಗಡಿ ಇತ್ತಿರು. ಆಣಗ ಗಡ್ಡ ಮೀಸೆ ಬತ್ತದು ಮಸಲಾದಿಗೆ ಬರ್ಪಿನ ಪೊರ್ತು ಪೊಣ್ಣು ಮದ್ಮಲಾಯರ ತಯಾರಾಪಿನ ಪೊರ್ತುಗೆ. ಇಂಚ ಉಪ್ಪುನಗ ತಗೆ ಸಂತೆಗೆ ಪೋದು ಬನ್ನಗ ಒಂಜಿ ಚೆಂಡು ಮಲ್ಲಿಗೆ ಪೂ ಕಂತದು ಗೋಡೆದಿಟ್ಟಿನ ಗಿಳಿ ಕಂಡಿಡಿದು ಇದು ಈ ಪೂತ ಚೆಂಡನು ಏರು ಮುಡಿಪೇರ ಅಕ್ಲೇನೇ ಯಾನು ಮದ್ಮೆ ಆಪಿನಿ ಪಂಡು ಮೀಯರ ಬೋಯಿಗೆ. ಇಲ್ಲಿ ನಿಲ್ಕೆ ಪೊಂಡು ಪೊಂಜೋಲು ಉಪ್ಪುನ ಕೂಡು ಕುಟುಂಬದ ಇಲ್ಲವು ಆತ ಜನ ಇತ್ತಂಡಲ ಏರ್ಲ ಆ ಮಲ್ಲಿಗೆದ ಸುದ್ದಿಗೆ ಪೋತಿಜೇರು. ಆಂಡ ಕಜವು ಅರ್ಥೊಂದು ಬತ್ತಿನ ತಂಗಡಿ ಆ ಪೂನು ತೂಯಲ್ಗೆ ಅವೇನು ತರಕು ಮುಡಿತಲ್ಗೆ ತಗೆ ಮೀದು ಬತದು ಪೂ ಏರ್ನ ತರಟುಂಡು ಒಂದು ತೂನಗ ಅವು ತಂಗಡಿ ಸೋಗಲಿನ ತರಟಿತ್ತನಿ ತಾನು ಪಂಡಿ ಬಾಸದಲ್ಲಿ ಕೊನೆ ಆಯೆ ಅಲ್ಲೇ ಮದ್ಮೆ ಆಪೆಂದು ಅಲ್ಲಿನ ಕೈತಲ್ ಬರ್ಪೆಗೆ. ಹಾಲು ಬಲಿಪೆರೆಸುರು ಪತ್ತಿಯಲು ತಗೆ ಬೆರಿ ಪತ್ತಿ ಹಾಲು ಇಲ್ಲದ ಮೊಡಂಕೆಲು ಜತದು ಜಾಲಿಗೆ ಬಲ್ತಲು ತಗೆಲ ಬಲ್ತಿ ಹಾಲು ಕಂಡದ ಪುಣಿಯೇ ಬಲ್ತಲು ಆಯೆಲ ಪೋಯಿ ಹಾಲು ಕಟ್ಟ ಪುಣಿ ತಡೆ ಬಲ್ತಲು ತಗೆಲ ಬಲ್ತಿ ತುದತ ಬರಿಕ್ ಬಲಿತಲು ತುದತ ಬರಿಟಿತ್ತಿನ ಕುಕ್ಕದ ಮರಕ್ಕು ಮಿತರಿಯಲು ಇಮೇಲ ಮಿತರಿ ಹಾಲು ಗೆಲ್ಲಡು ಪೋಯಲು ಗೆಲ್ಲಡ್ದು ಇರೇಕ ಪೋಯಲು ತಗೆಲ ಅಲ್ಲ ಬೆರಿ ಪತ್ತಿ ಅಕೇರಿಗಾಲು ತುದೆಕಲಾಗಿಯಲು ಆಯಲಾಗಿ ಇರುವೆರ್ಲ ಸಾಯ್ತಿರು. ಅಲ್ಪ ತಗೆ ಮುಗುಡು ಮೀನಾದು ತಂಗಡಿ ಬಾಲ ಮೀನಾದು ಪುಟ್ಟುವೆರ್ಗೆ. ಒಂಜು ದಿನ ಒರಿ ಮೀನು ಪತ್ತನಗ ಆಯಾಗೆ ಅಕಲು ತಿಕ್ಕುವೆರು. ಆಯವೇನು ಬೊಡೆದಿರ ಕೊಡ್ದು ಕಜಪು ಮಲ್ಪರ ಪನ್ಪೆ. ಬೊಡೆದಿ ಅರೆಪು ಕಡೆದು ಮೀನು ಪಾಡ್ದು ಬೇಪವಲು ಒದ್ಯನಗ ನೆತ್ತೆರು ಉರ್ಕೆರ್ರ ಸುರಾಡು ಬಿಸಲೆಡು ಕುಚು ಕುಚು ಒಂದು ಶಬ್ದ ಬರ್ಪುಣಿಗೆ. ಹಾಲು ಅವೇನು ತೂದು ಒಂದು ದಾದ ಮಾಯಾಂದು ಬಿಸಲೇನು ಇಲ್ಲದ ಬೆರ್ತಲೆ ಕೊನೋದು ಗುಪ್ಪುವಲು. ಅಲ್ಪ ಅಕಲು ಬಸಲೆ ಬೊಕ್ಕ ಪತ್ಪೆ ಆದು ಕೊಡಿತೆರಿಗೆ. ಹೊರ ಇಲ್ಲದ ಯಜಮಾನ್ದಿ ದೈ ಕುತ್ತುದು ಕಜಿಪ್ ಮಲ್ಪರೆ ಬೇಯರ ದಿನಾಗ ಬಿಸಲೆಡು ಕುಚು ಕುಚು ಒಂದು ಸೊರಲಕ್ಕಣಿಗೆ ನೆತ್ತೆರ್ದ ನೂರ ಉರ್ಕೊಂಡಿಗೆ. ಹಾಲು ಪೋಡಿದು ಅವೇನು ಬೆರ್ತಲಿ ಕೊನೋದು ಗುಟ್ಪುವಲು. ಅಲ್ಪ ತಗೆ ಪೆಜತ್ತ ಮರ ತಂಗಡಿ ಪೆಲತ್ತ ಮರ ಅದು ಪುಟ್ಟುವೆರು. ಒರಿ ಮರತ್ತ ಬೇಲೆದಾಯೆ ಆ ಮರನು ಕರ್ತದು ಕುತ್ತುದು ಮೂಪು ಮಲ್ಪು ಇಲ್ಲಗೆ ಜಂತಿ ಮಲ್ತು ಪಾಡುವೆ. ಒಂಜಿ ಕಡೆಟ್ಟು ಪೆಲತ್ತ ಬೊಕ್ಕ ಪೆಜತ ಸಂಧಿ ಪಾಡ್ದು ಸಂದು ಕೀಲು ಪಾಡ್ದು ಜಂತಿ ಪಾಡುವೆ. ಮನದಾನಿ ಆ ಜಾಗೆಡು ನೆತ್ತೆರು ಬೊಟಬೊಟ್ಟ ಅರಿಯರ ಶುರುವಾಡು ಅಕಲು ನಿಮಿತ್ತ ಕೇನ್ವಿರು. ಅಪಗ ತಗೆ ತಂಗಡಿ ಕಂಡನಿ ಬೊಡಿದಿ ಆತಿನ ವಿಷಯ ಅಕಲಿಗೆ ತೆರೆಯೋ. ಈ ಕತೆತ ಸಂದೇಶದಾದ ಬಣ್ಣ ತಗೆ ತಂಗಡಿ ಮದ್ಮೆ ಆಯದ ಬಲ್ಲಿ ಪೊಣ್ಣು ದುಡ್ಡು ಅವಳು ಬಂಗಾರವಾಡು ಪೂ ಪಣವು ಪದ್ದೇನು ಗುರ್ತ ದಾಂತಿನ ಕಳ್ಳದೆ ತೊಂಡ್ರೆ ಬಲ್ಲಿ ಏರು ಕೊರಿನಿಂದು ತೂದು ದೆತ್ತನೋಡು ಅವೇನೇ ಅಕಲು ಪೊಣ್ಣನ ಅಜೆ ಎಂದು ಬಂತೀರು. ಈ ಅಜೆ ತತ್ತಂಡ ಪೊಣ್ಣಗ ಕಷ್ಟ ಬರ್ಪಣು ತೊಂದರೆ ಬರ್ಪಣು. ಈ ಕತೆ ಕೂಟು ಕುಟುಂಬದ ಸ್ವಚ್ಛ ಸಂಬಂಧಲೇನು ಸೋಗಲೆ ರೂಪುಡು ನಮ್ಮ ದುಂಬು ದೀಪುಣು ಸೋನದ ಮದಿಮಾಲು ಮುಂದು ಒಂಜಿ ನಲಿಕೆ ನೆಟ್ಟು ರಡ್ಡ ಜನ ಉಪ್ಪುವೇರು ಎದುರುಡು ಒರಿ ಡೋಲು ಬೊಟ್ಟೊಂದು ಬರ್ಪೆ ಪಿರವುಡು ಸೋನದ ಮದಿಮಾಲು ಬತ್ತದು ನಲಿಪೋರು ಇಲ್ಲದಕ್ಕಳು ಅಕ್ಲೆಗೆ ಅರಿ ಬಾರು ತಾರಾಯಿ ಇಂಚಿತ್ತೆ ಸೊತ್ತಲೇನು ಕೊರ್ಪಿರು ಒಂಜಿ ಲೆಕ್ಕೊಡು ಸೋಣ ಬಂಪಿನವು ಆಟಿದ ಬಂಗದ ದಿನ ಕರಿದು ಬರ್ಪಿನ ಪೊರ್ಲುದ ತಿಂಗಳು ಒಂದು ಪನಿಯರೆ ಸೋಣದ ಮದಿಮಾಲು ಬರ್ಪಿನಿಲ್ಲ ಅಂತ ಸೋಣದ ಪರ್ಬೋಲು ಸೋನೋಡು ಅಷ್ಟಮಿ ಚೌತಿ ಮುಖ್ಯವಾದ ಪರ್ಬೋಲು ಸರ್ವ ಧರ್ಮದಕಲು ಉಪ್ಪುನ ತುಳುನಾಡು ಸೋಣ ತಿಂಗಳೊಡು ಓಣಮ್ಮಪುಡು ಈದ್ಮಿಲ ದಾಪುಡು ಕುರಲ್ ಪರ್ಬಲ ಅಪುಡು ಅಂಚನೆ ನೋಂಪು ಬರ್ಪುಡು ನೋಂಪು ದಾನಿ ವಿಷ್ಣು ದೇವೇರು ಅನಂತ ಪದ್ಮನಾಭ ದೇವರಾದ ಭೂಮಿಗೆ ಅವತಾರ ಆಯರು ಪನ್ಪಿನ ನಂಬಳಿಕೆ ಉಂಟು. ಸೋನದ ಕುರಲ್ ಪರ್ಬ ಚೌತಿ ದಾನಿ ಹೆಚ್ಚಿನ ತುಳುವೀರು ಇಲ್ಲಡು ಕುರಲ್ ಕಟ್ಟುವೀರು ಕುರಲ್ ಪರ್ಬ ಮಲ್ಪುವೀರು ಮುಂದೇನು ಪುದ್ದಾರು ಇಲ್ಲ ದಿಂಜವನು ಇಂಚಿತ್ತಿ ಪುದರ್ಲೇಡು ಪನ್ಪೀರು ಕುರಲ್ ದೊಟ್ಟಿಗೆ ಮೂಜು ಬಗೆದ ತಪ್ಪು ಕುಕ್ಕು ಪೆಲ ಉರ್ಕಿ ಈ ತಪ್ಪುಲಿನ ದೀದೆ ಯಜಮಾನೆ ತುಮೊಂದು ಉಲಾಯಿ ಕಣಪೆ ಮಾತೆರ್ಲ ಪೊಲಿ ಪೊಲಿ ಪಂಡ್ಯದ ಪೊಲಿ ಲೆಪ್ಪುವಿರು ದೇವರ ಕೋಣೆಗೆ ಕಿದೇಕು ಗುವೆಲ್ದ ಕಂಬೋಗು ದೇವಾಲ್ಯೋಡು ಈ ಕುರಲ್ಲೇನು ಕಟ್ಟುವಿರು ಆನಿ ಪೊಸ ಕುರಲದ ಅರಿಂದೆತ್ತದು ನುಪ್ಪು ಇಜ್ಜಂಡ ಪಾಯಸಗು ಪಾಡುವಿರು ಆನಿ ತೇವು ಪತ್ಪೆ ತೌತೆ ಇಂಥ ಕೊದ್ದೆಲು ತೆಕ್ಕರ್ ತಲ್ಲಿ ತಿಮರ ಚಟ್ನಿ ಇಂಚಿತ್ತಿ ಕಜಪ್ಲೇನು ಮಲ್ಪುವಿರು ಈ ಕುರಲ್ ಪರ್ಬನು ಕೆಲವೇರು ಮಾರನೆ ಮಿಡಿಲ ಮಲ್ಪುವಿರು. ಸೋನದ ಅಮಾಸೆ ಸೋನದ ಅಮಾಸೆ ದಾನಿ ಕೋರಿ ಕೆಲಪೆರೆ ದುಂಬೆ ಸೋಮೇಶ್ವರದ ಕಡಲಗ ಜನಕರು ಕಡಲ್ ಮೀಯರೆ ಬರ್ಪಿರು ಆನಿ ಕಡಲ್ ಮೀಂಡ ಭಾರಿ ಎಡ್ಡೆಗೆ ಆನಿ ಕಪ್ಪು ಎಣ್ಮೆ ಎಣ್ಮೆದೆನ್ನೆ ದಾನ ಕೊರ್ಪಿನ ಕ್ರಮಲ ಉಂಡು ಕೆಲವೇರು ಪಾಸ ಪತ್ತುನ ಕ್ರಮಲ ಉಂಡು ಆನಿ ಕಡಲ್ ಮೀಂಡ ಪಿತೃದೋಷದು ಮುಕ್ತಿ ತಿಕ್ಕುಣು ಒಂದು ನಂಬೊಳಿಗೆ ಉಂಡು ಒಂದು ಮಾತ ಸೋನದ ಆಚರಣೆಲು ಮಾತೆರೆಗ್ಲ ಸೊಲ್ಮೇಲು.
0: ಈತನೇಟ ಸೋನ ತಿಂಗುಲ್ದ ಇಸೇಸಲು ಬೊಕ್ಕ ಆಚರಣೆಲು ಈ ವಿಚಾರದ ಬಗ್ಗೆಟ್ಟು ಈತನೇಟ ಪಾತಿರ್ನಾರು ಸುಧಾ ನಾಗೇಶ್. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತೆಗ್ದ ಆತನೇಟ ಕೇನೊಂದು ಪುಲಿ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕ.

ಈತನೈಟ ಕೆಲವೊಂಜಿ ತುಳು ಪದಕುಲೇನೆ ಕೇನೊಂದು ಬರ್ತಾರೆ. ಇಡೆಗ ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಲುವುದು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಸಾಧನೆ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಜನಪದ ಗಮ್ಮತ್ತು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಪರೀಕ್ಷಾ ತಂಡ ಪುನರ್ರಚಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ, ನೂತನ ಪರಿಣಿತರ ಸೇರ್ಪಡೆ, ತನಿಖಾ ವ್ಯವಸ್ಥೆಯ ಬಲವರ್ಧನೆ. ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸೆಪ್ಟೆಂಬರ್ 1ರಿಂದ ಜಾರಿ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ದಿಗೆ ಬದ್ದತೆ ಪುನರುಚ್ಚರಿಸಿದ ಸದಸ್ಯ ರಾಷ್ಟಗಳು. ಭಾರತ ಜಪಾನ್ ದ್ವಿಪಕ್ಷೀಯ ಬಾಂಧವ್ಯ ವೃದ್ದಿ, ಬಂಡವಾಳ ಹೂಡಿಕೆಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಆಹ್ವಾನ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್, ಇಂದು ಭಾರತ ಪಾಕಿಸ್ತಾನ ಹಣಾಹಣಿ. ವಾರ್ತೆಗಳ ವಿವರ: ಸ್ಪರ್ಧಾತ್ಮಕ ಹಾಗೂ ಪ್ರವೇಶ ಪರೀಕ್ಷೆಗಳ ಪಾರದರ್ಶಕತೆ ಮತ್ತು ಭದ್ರತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ಪರೀಕ್ಷಾ ತಂಡವನ್ನು ಸಂಪೂರ್ಣವಾಗಿ ಪುನರ್ರಚಿಸಿದೆ. ಈ ಕ್ರಮದ ಭಾಗವಾಗಿ ಹಳೆಯ 600 ಪರಿಣತರನ್ನು ಪಟ್ಟಿಯಿಂದ ಕೈಬಿಡಲಾಗಿದ್ದು, ಹೊಸ ಪರಿಣತರನ್ನು ಸಂಸ್ಥೆಗೆ ಸೇರ್ಪಡೆಗೊಳಿಸಲಾಗಿದೆ. ಪರೀಕ್ಷಾ ಪ್ರಶ್ನೆಪತ್ರಿಕೆಗಳ ಕೂಲಂಕುಷ ಪರಿಶೀಲನೆಗಾಗಿ 4 ಹಂತದ ತನಿಖಾ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಜೊತೆಗೆ ಮುಂಬರುವ 2-3 ವಾರಗಳಲ್ಲಿ ಎನ್ಟಿಎ ಸಂಸ್ಥೆಗೆ 20-25 ನೂತನ ಅಧಿಕಾರಿಗಳನ್ನು ನಿಯೋಜಿಸಿಕೊಳ್ಳಲಾಗುವುದು, ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಎನ್ಟಿಎ ಕಚೇರಿಗಳನ್ನು ಹೊಸ ಆವರಣಕ್ಕೆ ಸ್ಥಳಾಂತರಿಸಲಾಗುತ್ತಿದ್ದು, ಅಲ್ಲಿ ಸಿಐಎಸ್ಎಫ್ ಪಡೆಯನ್ನು ಭದ್ರತೆಗೆ ನಿಯೋಜಿಸಲಾಗುವುದು. ಪರೀಕ್ಷೆಗಳನ್ನು ಯಾವುದೇ ಅಡೆತಡೆಗಳಿಲ್ಲದೆ ಸುಗಮವಾಗಿ ನಡೆಸುವುದು ಹಾಗೂ ಅಗತ್ಯ ಭದ್ರತಾ ಮತ್ತು ಮೂಲಸೌಕರ್ಯ ಸೌಲಭ್ಯಗಳನ್ನು ತಕ್ಷಣವೇ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನೀಡಿದ್ದ ಸ್ಪಷ್ಟ ನಿರ್ದೇಶನದ ಮೇರೆಗೆ ಎನ್ಟಿಎ ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ದೇಶದ ಪ್ರತಿಯೊಂದು ಮನೆಗೂ ಸ್ವಚ್ಛ ಹಾಗೂ ಕೈಗೆಟಕುವ ದರದಲ್ಲಿ ನಳೀಕೃತ ನೈಸರ್ಗಿಕ ಅನಿಲ ಪಿಎನ್ಜಿ ಪೂರೈಸುವ ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದ್ದು, ಇದು ಮುಂದಿನ ತಿಂಗಳ 1ರಿಂದ ಜಾರಿಗೆ ಬರಲಿದೆ. ಪ್ರಸ್ತುತ ದೇಶದಲ್ಲಿ 1.74 ಕೋಟಿ ಗೃಹ ಬಳಕೆಯ ಪಿಎನ್ಜಿ ಸಂಪರ್ಕಗಳಿದ್ದು, ಈ ಹೊಸ ಯೋಜನೆಯು ನಗರ ಅನಿಲ ವಿತರಣಾ ಸಂಸ್ಥೆ ಸಿಜಿಡಿಗಳ ಮೂಲಕ ಹೊಸ ಪ್ರದೇಶಗಳಿಗೆ ಜಾಲವನ್ನು ವಿಸ್ತರಿಸಲು ಪ್ರೋತ್ಸಾಹ ನೀಡಲಿದೆ. 6 ತಿಂಗಳ ಅವಧಿಯಲ್ಲಿ 2 ಹಂತಗಳಲ್ಲಿ ಅನುಷ್ಠಾನಗೊಳ್ಳಲಿರುವ ಈ ಯೋಜನೆಯಡಿ ಸಕ್ರಿಯಗೊಳಿಸುವ ಪ್ರತಿಯೊಂದು ಹೆಚ್ಚುವರಿ ಗೃಹ ಬಳಕೆಯ ಸಂಪರ್ಕಕ್ಕೆ ಸಿಜಿಡಿ ಸಂಸ್ಥೆಗಳಿಗೆ 200 ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ಎಸ್ಸಿಎಂನಷ್ಟು ಕಡಿಮೆ ಬೆಲೆಯ ದೇಶೀಯ ಅನಿಲವನ್ನು ಹೆಚ್ಚುವರಿಯಾಗಿ ಹಂಚಿಕೆ ಮಾಡಲಾಗುತ್ತದೆ. ಇದರಿಂದ ಸಂಸ್ಥೆಗಳ ಅನಿಲ ಖರೀದಿ ವೆಚ್ಚ ತಗ್ಗಲಿದ್ದು, ಸಾರ್ವಜನಿಕರಿಗೆ ಸುರಕ್ಷಿತ ಅಡುಗೆ ಅನಿಲ ಸೇವೆಯು ಮತ್ತಷ್ಟು ವೇಗವಾಗಿ ತಲುಪಲಿದೆ. ಪರಿಸರ ಸಂರಕ್ಷಣೆ ಹಾಗೂ ಸುಸ್ಥಿರ ಅಭಿವೃದ್ದಿಯ ಕ್ಷೇತ್ರದಲ್ಲಿ ತಮ್ಮ ನಡುವಿನ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ಬ್ರಿಕ್ಸ್ ಒಕ್ಕೂಟದ ರಾಷ್ಟಗಳು ಪುನರುಚ್ಚರಿಸಿವೆ. ನವದೆಹಲಿಯಲ್ಲಿ ಮುಕ್ತಾಯಗೊಂಡ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯ ಅಂತ್ಯದಲ್ಲಿ ಅಂಗೀಕರಿಸಲಾದ ಜಂಟಿ ಹೇಳಿಕೆಯಲ್ಲಿ 2030 ಸುಸ್ಥಿರ ಅಭಿವೃದ್ದಿ ಕಾರ್ಯಸೂಚಿ, ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಚೌಕಟ್ಟು ಒಪ್ಪಂದ ಹಾಗೂ ಪ್ಯಾರಿಸ್ ಒಪ್ಪಂದದ ಪೂರ್ಣ ಹಾಗೂ ಪರಿಣಾಮಕಾರಿ ಅನುಷ್ಠಾನವನ್ನು ಮುನ್ನಡೆಸಲು ಬ್ರಿಕ್ಸ್ ದೇಶಗಳು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಅಭಿವೃದ್ದಿಶೀಲ ರಾಷ್ಟಗಳು ಎದುರಿಸುತ್ತಿರುವ ಪರಿಸರ ಮತ್ತು ಹವಾಮಾನ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಅಭಿವೃದ್ದಿ ಹೊಂದಿದ ದೇಶಗಳಿಂದ ಅಗತ್ಯ ಆರ್ಥಿಕ ನೆರವು ದೊರೆಯುವುದು ಸೇರಿದಂತೆ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವುದು ಅತ್ಯಗತ್ಯ ಎಂದು ಈ ದೇಶಗಳು ಸಭೆಯಲ್ಲಿ ಪ್ರತಿಪಾದಿಸಿವೆ. ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಅವರು 2 ದಿನಗಳ ಭೇಟಿಗಾಗಿ ತಮಿಳುನಾಡಿಗೆ ತೆರಳಲಿದ್ದು, ಚೆನ್ನೈ ಸಮೀಪದ ಕೋವಳಂನಲ್ಲಿ ನಾಳೆ ಆಯೋಜಿಸಲಾಗಿರುವ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ತಮಿಳುನಾಡು, ಕೇರಳಂ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಹಾಗೂ ಉನ್ನತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಸರ್ಕಾರ 44 ನೇಮಕಾತಿ ಪರೀಕ್ಷೆಗಳನ್ನು ರದ್ದುಗೊಳಿಸಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ 8 ಅಧಿಸೂಚನೆಗಳನ್ನು ಹೊರಡಿಸಿ ಈ ನಿರ್ಧಾರ ಪ್ರಕಟಿಸಿದೆ. 2014ರಿಂದ ಜಾರ್ಖಂಡ್ ಲೋಕಸೇವಾ ಆಯೋಗ ಹಾಗೂ ಹೊರಗುತ್ತಿಗೆ ಸಂಸ್ಥೆ ಟಿಎಸ್ಆರ್ ಡೇಟಾ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್ ನಡೆಸಿದ ಪರೀಕ್ಷೆಗಳು ಇದರಲ್ಲಿ ಸೇರಿವೆ. ಪ್ರಕರಣಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯ ರಚಿಸುವಂತೆ ಹೈಕೋರ್ಟ್ಗೆ ಮನವಿ ಮಾಡಲು ಸರ್ಕಾರ ನಿರ್ಧರಿಸಿದೆ. ಜಾರ್ಖಂಡ್ ಲೋಕಸೇವಾ ಆಯೋಗದಲ್ಲಿ ಆಂತರಿಕ ಜಾಗೃತ ದಳ ರಚಿಸಲಾಗುವುದು. ಸುಧಾರಣೆಗಳ ಕುರಿತು ಸಮಿತಿಯು 2 ತಿಂಗಳಲ್ಲಿ ವರದಿ ಸಲ್ಲಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವು ಅತ್ಯಂತ ಪ್ರಮುಖ ಹಾಗೂ ಆಳವಾದ ಸಂಬಂಧವನ್ನು ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಜಪಾನಿನ ನಿಯೋಗವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂಡೋ ಪೆಸಿಫಿಕ್ ವಲಯದ ಶಾಂತಿ, ಪ್ರಗತಿ ಮತ್ತು ಸಮೃದ್ದಿಯ ಜಂಟಿ ಆಶಯದೊಂದಿಗೆ ಉಭಯ ದೇಶಗಳ ಬಾಂಧವ್ಯ ಸದೃಢವಾಗಿ ಬೆಳೆದಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದಲ್ಲಿ ತಮ್ಮ ಹೂಡಿಕೆಗಳನ್ನು ಮತ್ತಷ್ಟು ವಿಸ್ತರಿಸುವಂತೆ ಜಪಾನಿ ಉದ್ಯಮಿಗಳಿಗೆ ಆಹ್ವಾನ ನೀಡಿದರು. 2025-26 ಹಣಕಾಸು ವರ್ಷದಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ 27.5 ಶತಕೋಟಿ ಡಾಲರ್ ತಲುಪಿದ್ದು, ಭಾರತದಲ್ಲಿ ನೇರ ವಿದೇಶಿ ಹೂಡಿಕೆ ಮಾಡುತ್ತಿರುವ ದೇಶಗಳಲ್ಲಿ ಜಪಾನ್ 5ನೇ ಅತಿದೊಡ್ಡ ಮೂಲವಾಗಿದೆ ಎಂದರು. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆ, ದೆಹಲಿ ಅಹಮದಾಬಾದ್, ಬೆಂಗಳೂರು ಹಾಗೂ ಚೆನ್ನೈ ಮೆಟ್ರೋ ಯೋಜನೆಗಳು ಮತ್ತು 8 ರಾಜ್ಯಗಳಲ್ಲಿ ವ್ಯಾಪಿಸಿರುವ 11 ಜಪಾನಿ ಕೈಗಾರಿಕಾ ಟೌನ್ಶಿಪ್ಗಳು ಈ ಯಶಸ್ವಿ ಸಹಭಾಗಿತ್ವಕ್ಕೆ ಸ್ಪಷ್ಟ ನಿರ್ದೇಶನಗಳಿವೆ ಎಂದು ಸಚಿವರು ವಿವರಿಸಿದ್ದಾರೆ. 2025-26 ಹಣಕಾಸು ವರ್ಷದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸಾಲ ವಿತರಣೆಯಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿವೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಬ್ಯಾಂಕ್ಗಳ ಒಟ್ಟು ಬಾಕಿ ಸಾಲದ ಪ್ರಮಾಣ ಶೇಕಡ 10.3 ಹೆಚ್ಚಳ ಕಂಡು 5.78 ಲಕ್ಷ ಕೋಟಿ ರೂಪಾಯಿಗಳನ್ನು ದಾಟಿದೆ. ಒಟ್ಟು ಸಾಲದಲ್ಲಿ ಕೃಷಿ ಮತ್ತು ಸಂಯೋಜಿತ ಚಟುವಟಿಕೆಗಳ ಪಾಲು ಶೇಕಡ 77% 3.78 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಹೊಂದಿದೆ. ಇನ್ನು ಎಂಎಸ್ಎಂಇ ವಲಯಕ್ಕೆ ಸುಮಾರು 67,000 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. ಇಂಡಿಯಾ ರೇಟಿಂಗ್ಸ್ ಅಂಡ್ ರಿಸರ್ಚ್ ಇಂಡ್ರಾ ಸಂಸ್ಥೆಯು 2026-27 ಆರ್ಥಿಕ ವರ್ಷಕ್ಕೆ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿಯ ಬೆಳವಣಿಗೆ ದರದ ಅಂದಾಜನ್ನು ಶೇಕಡ 6.7 ರಿಂದ ಶೇಕಡ 6.8 ಹೆಚ್ಚಿಸಿದೆ. ಆದರೂ ಎಲ್ನಿನೋ ಹವಾಮಾನ ವೈಪರೀತ್ಯ ಹಾಗೂ ಜಾಗತಿಕ ರಾಜಕೀಯ ಉದ್ವಿಗ್ನತೆಗಳು ಆರ್ಥಿಕ ಪ್ರಗತಿಯ ವೇಗಕ್ಕೆ ತಡೆಯೊಡ್ಡಬಹುದು ಎಂದು ಸಂಸ್ಥೆ ಎಚ್ಚರಿಸಿದೆ. ಇರಾನ್ ಒಪ್ಪಂದಕ್ಕೆ ಸಿದ್ದವಾಗುವವರೆಗೆ ಆ ದೇಶದೊಂದಿಗೆ ಮಾತುಕತೆ ನಡೆಸುವುದನ್ನು ತಡೆ ಹಿಡಿಯುವಂತೆ ತಮ್ಮ ಸಮಾಲೋಚನಾ ತಂಡಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚಿಸಿದ್ದಾರೆ. ಇರಾನ್ ಜೊತೆಗೆ ರಾಜತಾಂತ್ರಿಕ ಮಾತುಕತೆ ನಡೆಸುವ ವಿಚಾರದಲ್ಲಿ ಅಮೆರಿಕ ಆಡಳಿತದೊಳಗೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಎಂದು ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಸಿರಿಯಾ ವಾಯುವ್ಯ ಇಡ್ಲಿಬ್ ಪ್ರಾಂತ್ಯದಲ್ಲಿ ಅಬು ದಹೂರ್ ವಾಯುನೆಲೆಯ ಮೇಲೆ ಇಸ್ರೇಲ್ ವಾಯುದಾಳಿ ನಡೆಸಿದೆ. ವಾಯುನೆಲೆಯಲ್ಲಿ ಟರ್ಕಿ ಸೇನೆಯನ್ನು ನಿಯೋಜಿಸುವುದನ್ನು ತಡೆಯುವ ಉದ್ದೇಶದಿಂದ ಈ ದಾಳಿ ನಡೆಸಲಾಗಿದೆ ಎಂದು ಇಸ್ರೇಲ್ ತಿಳಿಸಿದೆ. ರನ್ವೇ ಮೇಲೆ 8 ದಾಳಿಗಳು ನಡೆದಿದ್ದು ವಾಯುನೆಲೆಗೆ ಹಾನಿಯಾಗಿದ್ದರೂ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಭದ್ರತಾ ವಿಚಾರದಲ್ಲಿ ಒಪ್ಪಿಕೊಂಡಿದ್ದ ಯಥಾಸ್ಥಿತಿಯನ್ನು ಸಿರಿಯಾ ಉಲ್ಲಂಘಿಸುವ ಹಂತದಲ್ಲಿದೆ ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಕಚೇರಿ ತಿಳಿಸಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ನಲ್ಲಿ ಭಾರತ ಇಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಡಿ ಗುಂಪಿನ ಈ ನಿರ್ಣಾಯಕ ಪಂದ್ಯದಲ್ಲಿ ಎರಡು ತಂಡಗಳು ಮುಂದಿನ ಸುತ್ತಿಗೆ ಅರ್ಹತೆ ಪಡೆಯುವ ಗುರಿ ಹೊಂದಿದೆ. 2 ಪಂದ್ಯಗಳಿಂದ 3 ಅಂಕ ಹೊಂದಿರುವ ಭಾರತ ಮುಂದಿನ ಹಂತ ತಲುಪಲು ಕನಿಷ್ಠ ಡ್ರಾ ಸಾಧಿಸಬೇಕಾಗಿದೆ. ಭಾರತ ತನ್ನ ಮೊದಲ ಪಂದ್ಯದಲ್ಲಿ ವೇಲ್ಸ್ ತಂಡವನ್ನು 3-1 ಸೋಲಿಸಿತ್ತು. ನಂತರ ವಿಶ್ವದ 3ನೇ ಶ್ರೇಯಾಂಕದ ಇಂಗ್ಲೆಂಡ್ ವಿರುದ್ದ 2-4 ಸೋಲು ಕಂಡಿತ್ತು. ಪಾಕಿಸ್ತಾನ 2 ಪಂದ್ಯಗಳಿಂದ ಕೇವಲ 1 ಅಂಕ ಗಳಿಸಿದೆ. ಇದೇ ವೇಳೆ ಭಾರತ ಮಹಿಳಾ ತಂಡ ದಕ್ಷಿಣ ಆಫ್ರಿಕಾವನ್ನು 6-1 ಸೋಲಿಸಿದೆ. ಈ ಗೆಲುವಿನೊಂದಿಗೆ ಭಾರತ ಡಿ ಗುಂಪಿನಲ್ಲಿ 4 ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಆಟಗಾರರು ಉತ್ತಮ ಪ್ರದರ್ಶನ ಮುಂದುವರೆಸಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯಸೇನ್ ಆಸ್ಟ್ರಿಯಾದ ಕ್ಯಾಲಿನ್ಸ್ ಫಿಲಿಮನ್ ಅವರನ್ನು ಮಣಿಸಿ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ನಂತರದ 2 ಸೆಟ್ ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಅಮೆರಿಕದ ಲಾರೆನ್ ಲ್ಯಾಮ್ ಮತ್ತು ಅಲಿಸನ್ ಲೀ ಜೋಡಿಯನ್ನು ನೇರ ಸೆಟ್ಗಳಿಂದ ಸೋಲಿಸಿ ಪ್ರೀಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಉನ್ನತಿ ಹೂಡಾ ಕೂಡ ಎರಡನೇ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರೀಕ್ಷಾ ತಂಡ ಪುನರ್ರಚಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ, ನೂತನ ಪರಿಣಿತರ ಸೇರ್ಪಡೆ, ತನಿಖಾ ವ್ಯವಸ್ಥೆಯ ಬಲವರ್ಧನೆ. ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸೆಪ್ಟೆಂಬರ್ 1ರಿಂದ ಜಾರಿ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಬದ್ಧತೆ ಪುನರುಚ್ಚರಿಸಿದ ಸದಸ್ಯ ರಾಷ್ಟಗಳು. ಭಾರತ ಜಪಾನ್ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ, ಬಂಡವಾಳ ಹೂಡಿಕೆಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಆಹ್ವಾನ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್, ಇಂದು ಭಾರತ ಪಾಕಿಸ್ತಾನ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
4: ಕೇಳುಗರೆ ಕೇಳ್ತಿರುವುದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡುವವರು ಸರಕಾರಿ ಆಯುರ್ವೇದ ಆಸ್ಪತ್ರೆ ಜೋಕಟ್ಟೆಯ ಇಲ್ಲಿನ ಆಯುರ್ವೇದಿಕ್ ಸರ್ಜನ್ ಹಾಗೂ ತಜ್ಞ ವೈದ್ಯೆಯಾಗಿರುವಂತಹ ಡಾಕ್ಟರ್ ಶ್ರೀವರ್ಷ ಪಿ. ವಿಷಯ, ಮೂಲವ್ಯಾಧಿಯ ಕಾರಣಗಳು, ಅದರ ಲಕ್ಷಣಗಳು ಮತ್ತು ಅದರ ಚಿಕಿತ್ಸೆಗಳು.
5: ಆತ್ಮೀಯ ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಶ್ರೀವರ್ಷ ಪಿ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಜೋಕಟ್ಟೆ ಇಲ್ಲಿ ತಜ್ಞ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ವಾರದಲ್ಲಿ 2 ದಿವಸ ಆಯುಷ್ ವೆನ್ಲಾಕ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಬುಧವಾರ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಶುಕ್ರವಾರದ ದಿವಸ ಮಾಡಲಿಕ್ಕೆ ನಾನು ಲಭ್ಯ ಇರ್ತೇನೆ. ಇವತ್ತು ನಾನು ಮೂಲವ್ಯಾಧಿ ಎಂಬ ವಿಷಯದ ಕುರಿತು ಕೆಲವು ಮಾತುಗಳನ್ನು ಆಡಲು ಇಷ್ಟಪಡ್ತಾ ಇದ್ದೇನೆ. ಮೂಲವ್ಯಾಧಿಯ ಕಾರಣಗಳು, ಅದರ ಲಕ್ಷಣ, ಅದರ ಇನ್ವೆಸ್ಟಿಗೇಷನ್ಸ್ ಮತ್ತು ಚಿಕಿತ್ಸೆಗಳು ಹೇಗೆ ಮಾಡಬಹುದು ಎಂಬುದನ್ನು ನಾನು ಚುಟುಕಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವ್ಯಾಧಿ ಗುಪ್ತಾಂಗದಲ್ಲಿ ಕಾಣುವ ಕಾರಣ ರೋಗಿಗೆ ಅದರ ಬಗ್ಗೆ ಅರಿವು ಮತ್ತು ಜ್ಞಾನ ಇರುವುದಿಲ್ಲ. ಸೊ ರೋಗ ಉಲ್ಬಣ ಆದಾಗಲೇ ವೈದ್ಯರ ಬಳಿಗೆ ಬಂದು ಚಿಕಿತ್ಸೆಗೆ ಬರ್ತಾರೆ. ಇದು ಒಂದು ಗುದ ಪ್ರದೇಶದ ಅಥವಾ ಮಲದ್ವಾರದ 4 ಸೆಂಟಿಮೀಟರ್ ಜಾಗವನ್ನು ನಾವು ಗುದ ಎಂದು ಕರೆಯುತ್ತೇವೆ. ಇದನ್ನು ನಾವು 3 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಸಾಧಾರಣವಾಗಿ ಮೂಲವ್ಯಾಧಿ ಪ್ರಥಮ 2 ಭಾಗಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಕಾರಣ ಮಲದ್ವಾರದ ಪೈಲ್ಸ್ ಎಂದು ಇದಕ್ಕೆ ಕರೆಯುತ್ತೇವೆ. ಸೊ ರಕ್ತನಾಳಗಳ ಉಬ್ಬುವಿಕೆಯನ್ನು ನಾವು ಸಾಧಾರಣವಾಗಿ ಮೂಲವ್ಯಾಧಿ ಎಂದು ಕರೆಯುತ್ತೇವೆ. ಇದರಲ್ಲಿ ಹಲವಾರು ವಿಧಗಳಿವೆ. ನಾವು ಇದನ್ನು ಚಿಕಿತ್ಸೆಗೆ ಮತ್ತು ತಪಾಸಣೆಗೆ ಸೂಕ್ತವಾಗುವ ರೀತಿಯಲ್ಲಿ ಹಲವಾರು ವಿಧಗಳನ್ನಾಗಿ ವಿಂಗಡಿಸಿದ್ದೇವೆ. ಒಂದು ಇಂಟರ್ನಲ್ ಪೈಲ್ಸ್ ಮತ್ತು ಎಕ್ಸ್ಟರ್ನಲ್ ಪೈಲ್ಸ್ ಎಂದು ಹೇಳ್ತೇವೆ. ಇಂಟರ್ನಲ್ ಪೈಲ್ಸ್ ಎಂದರೆ ಗುದಭಾಗದ ಒಳಭಾಗದಲ್ಲಿ ಡೆಂಟೇಟ್ ಲೈನಿನ ಮೇಲ್ ಕಾಣಿಸಿಕೊಳ್ಳುವಂತಹ ಒಂದು ರೋಗ. ಎಕ್ಸ್ಟರ್ನಲ್ ಪೈಲ್ಸ್ ಎಂಬುದು ಗುದಭಾಗದ ಹೊರಭಾಗದಲ್ಲಿ ತಕ್ಷಣವಾಗಿ ರೋಗಿಗೆ ಕಾಣಿಸಿಕೊಳ್ಳುವಂತಹ ಒಂದು ಕಾಯಿಲೆ. ಇದು ಸಾಧಾರಣವಾಗಿ ಖರ್ಜೂರದಷ್ಟು ಗಾತ್ರದಲ್ಲಿ ಹೊರಭಾಗದಲ್ಲಿ ಕಾಣಿಸಿಕೊಳ್ತದೆ. ಸೊ ಇನ್ನೊಂದು ವಿಧ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ ಮತ್ತು ಫೋರ್ತ್ ಡಿಗ್ರಿ ಎಂಬುದಾಗಿದೆ. ಫಸ್ಟ್ ಡಿಗ್ರಿಯಲ್ಲಿ ಪೈಲ್ಸ್ ಅವನಿಗೆ ರೋಗ ಮತ್ತು ಲಕ್ಷಣಗಳನ್ನು ಹೊಂದಿರ್ತದೆ, ಆದರೆ ಏನು ಹೊರಗಡೆ ಕಾಣಿಸಿಕೊಳ್ಳುವುದಿಲ್ಲ. ಸೆಕೆಂಡ್ ಡಿಗ್ರಿಯಲ್ಲಿ ಪೈಲ್ಸ್ ಒಂದು ಮೊಳೆಯ ಥರ ಹೊರಗೆ ಬರ್ತದೆ, ಮಲ ವಿಸರ್ಜನೆಯ ಬಳಿಕ ಅದು ತನ್ನಷ್ಟೇ ಒಳಗೆ ಹೋಗ್ತದೆ. ಥರ್ಡ್ ಡಿಗ್ರಿಯಲ್ಲಿ ಪೈಲ್ಸ್ ಹೊರಗೆ ಬರ್ತದೆ ಮತ್ತು ಅದನ್ನು ರೋಗಿಗೆ ಒಳಭಾಗಕ್ಕೆ ತನ್ನಷ್ಟೇ ಹೋಗಲಿಕ್ಕೆ ಆಗುವುದಿಲ್ಲ, ತನ್ನ ಕೈಯ ಮೂಲಕ ಅದನ್ನು ಅವನು ಒಳಗೆ ತಳ್ಳುತ್ತಾನೆ. ಫೋರ್ತ್ ಡಿಗ್ರಿ ಪೈಲ್ಸಲ್ಲಿ ಮೂಲವ್ಯಾಧಿ ಸಮಸ್ಯೆ ಕಂಪ್ಲೀಟ್ ಹೊರಗಡೆ ಬಂದಿರ್ತದೆ, ಅಂದರೆ ಕಂಪ್ಲೀಟ್ಲಿ ಪ್ರೊಲ್ಯಾಪ್ಸ್ ಪೈಲ್ಸ್ ಎಂದು ಕರೆಯುತ್ತೇವೆ ಇದನ್ನು. ಸೊ ಇದಕ್ಕೆ ಸಾಧಾರಣವಾಗಿ ಏನು ಕಾರಣಗಳು? ಕಾರಣಗಳು ಸಾಧಾರಣವಾಗಿ ಪಾರಂಪರಿಕವಾಗಿ ನಮ್ಮ ಹೆರಿಡೇಟ್ರಿ ಎಂದು ಹೇಳ್ತೇವೆ, ಅದರಿಂದನೂ ಬರಬಹುದು. ಅತಿ ಹೆಚ್ಚು ಕುಳಿತುಕೊಂಡು ಕೆಲಸ ಮಾಡುವವರಲ್ಲಿ ಕಾಣಿಸಿಕೊಳ್ತದೆ ಅಥವಾ ನಿಂತುಕೊಂಡು ಕೆಲಸ ಮಾಡುವವರಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ತದೆ. ಶರೀರದ ರೂಪವಿಜ್ಞಾನ ಅಂದರೆ ಮಾರ್ಫೊಲಾಜಿಕಲ್ ಎಫೆಕ್ಟ್ ಅಂತ ಹೇಳ್ತೇವೆ. ಸೊ ಕೆಲವರ ಶರೀರ ಪೈಲ್ಸ್ ರೋಗ ಕಾಣಿಸಿಕೊಳ್ಳುವುದಕ್ಕೆ ಸರಿಯಾದ ರೀತಿಯಲ್ಲಿ ಇರ್ತದೆ, ಅದರಿಂದಾಗಿ ಕಾಣಿಸಿಕೊಳ್ಳುವ ಚಾನ್ಸಸ್ ಇರ್ತದೆ. ಇನ್ನು ನಾರಿನಂಶ ರಹಿತವಾದ ಆಹಾರ ಸೇವನೆ ಅಥವಾ ಶುಷ್ಕ ಮಲ ವಿಸರ್ಜನೆ ಕೂಡ ಇದಕ್ಕೆ ಕಾರಣ ಆಗಿರ್ತದೆ. ಅತಿ ಹೆಚ್ಚು ನಿಂತುಕೊಳ್ಳುವವರಲ್ಲಿ ಅಂದರೆ ಪೊಲೀಸ್, ಟೀಚರ್ಸ್ ಇಂಥವರಲ್ಲಿ ಇದು ಜಾಸ್ತಿ ಕಾಣಿಸಿಕೊಳ್ತದೆ. ಇನ್ನು ಗರ್ಭಿಣಿಯರಲ್ಲಿ ಕೂಡ ಇದು ಕಾಣಿಸಿಕೊಳ್ತದೆ. ಕ್ಯಾನ್ಸರ್ ಮತ್ತು ಮದ್ಯ ಸೇವನೆ ಮಾಡುವವರಲ್ಲಿ ಕೂಡ ಈ ಪೈಲ್ಸ್ ಕಾಣಿಸಿಕೊಳ್ತದೆ. ಸೊ ಅತಿಸಾರ ಅಥವಾ ಮಲಬದ್ಧತೆ ಅಥವಾ ಅಧಿಕ ವ್ಯಾಯಾಮ, ಅಧಿಕ ಮೈಥುನ ಕೂಡ ಇದಕ್ಕೆ ಒಂದು ಕಾರಣ ಆಗಿರ್ತದೆ. ಸೊ ಇದರ ಲಕ್ಷಣಗಳೇನು? ಸಾಧಾರಣವಾಗಿ ರಕ್ತಸ್ರಾವ ಮತ್ತು ಮಾಸ್ ಪರ್ ರೆಕ್ಟಮ್ ಅಂತ ಹೇಳ್ತೇವೆ, ಮಾಸ್ ಪರ್ ಆನಮ್ ಅಥವಾ ರೆಕ್ಟಮ್ ಅಂತ ಹೇಳ್ತೇವೆ, ಗಡ್ಡೆಯ ತರ ಒಂದು ಖರ್ಜೂರದ ಗಾತ್ರದ ಮೊಳೆ ರೀತಿಯಲ್ಲಿ ಹೊರಗಡೆ ಬರ್ತದೆ. ಇನ್ನು ಕೆಲವರಿಗೆ ಪಸೆಯಂಶ ಇರುವ ಸ್ರಾವ ಅಥವಾ ಕೀವು ಅಥವಾ ನೀರಿನಂಶ ಯುಕ್ತ ಸ್ರಾವ ಅಂತ ಹೇಳ್ತೇವೆ. ಇನ್ನು ತುರಿಕೆ ಅಥವಾ ನೋವು ಹಾಗೂ ಮಲಬದ್ಧತೆ. ಇನ್ನು ಕೆಲವರಲ್ಲಿ ರಕ್ತಹೀನತೆ, ರಕ್ತಹೀನತೆಗೆ ಬಂದಿರ್ತಾರೆ ಪೇಷಂಟ್, ಆದರೆ ಅವರಿಗೆ ಪರೀಕ್ಷೆ ಒಳಪಡಿಸಿದಾಗ ಅವರಲ್ಲಿ ಪೈಲ್ಸ್ ಪ್ರಾಬ್ಲಮ್ ಅಥವಾ ಮೂಲವ್ಯಾಧಿಯ ಸಮಸ್ಯೆ ಇದೆ ಎಂಬುದು ನಮಗೆ ಗೊತ್ತಾಗ್ತದೆ. ರೋಗದ ಪತ್ತೆ ಹಚ್ಚುವಿಕೆಯ ಕ್ರಮ, ಸಾಧಾರಣವಾಗಿ ಇದನ್ನು ನಾವು ಪ್ರೋಕ್ಟೋಸ್ಕೋಪಿಕ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ, ಒಂದು ಯಂತ್ರದ ಮೂಲಕ ಗುದ ಪ್ರದೇಶವನ್ನು ಪರೀಕ್ಷೆ ಮಾಡಿದಾಗ ಇದು ಗೊತ್ತಾಗ್ತದೆ. ಇನ್ನೊಂದು ಹೆಮಟೋಕ್ರೇಟ್ ಅಂದರೆ ಹಿಮೋಗ್ಲೋಬಿನ್ ಅಥವಾ CBC ಬ್ಲಡ್ ಕೌಂಟ್ ಟೆಸ್ಟ್ ಮಾಡಿಸಿದಾಗ, ರೋಗಿಗೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇದ್ದಾಗ ಇದು ಮೂಲವ್ಯಾಧಿ ಎಂಬುದು ಒಂದು ಅರಿವಿಗೆ ಬರಬಹುದು. ಸಾಧಾರಣವಾಗಿ ಬೇರಿಯಂ ಎನಿಮಾ ಎಕ್ಸ್ರೇ ಅಥವಾ ಕೊಲೊನೋಸ್ಕೋಪಿ ಅಂತ ಇಂಗ್ಲಿಷ್ ವೈದ್ಯಾಧಿಕಾರಿಗಳು ಅಥವಾ ಅಲೋಪತಿ ಟ್ರೀಟ್ಮೆಂಟಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಈ ರೀತಿಯಲ್ಲಿ. ಇದರಿಂದಾಗುವ ಕಾಂಪ್ಲಿಕೇಶನ್ಸ್ ಅಥವಾ ಏನು ತೊಂದರೆಗೆ ಆಗ್ತದೆ, ಪೈಲ್ಸನ್ನು ಹಾಗೇನೆ ಬಿಟ್ಟರೆ ಸ್ವಲ್ಪ ಸಮಯದ ನಂತರ ಏನು ತೊಂದರೆ ಆಗ್ತದೆ ಎಂಬುದರ ಬಗ್ಗೆ ಹೇಳುವುದಾದರೆ, ರೋಗಿಗೆ ತುಂಬ ಸಮಯದಿಂದ ಪೈಲ್ಸ್ನಿಂದ ಬಳಗಿ ಅವನಿಗೆ ರಕ್ತಹೀನತೆ ಉಂಟಾಗುವ ಚಾನ್ಸಸ್ ಇರ್ತದೆ. ಇನ್ನು ಸ್ಟ್ರ್ಯಾಂಗ್ಯುಲೇಷನ್ ಅಥವಾ ಪೈಲ್ಸ್ ಸಿಕ್ಕಿ ಹಾಕಿಕೊಂಡು ಥ್ರೋಂಬೋಸಿಸ್ ಆಗಿ ನಂತರ ಅಲ್ಸರೇಷನ್ ಆಗಿ ಗ್ಯಾಂಗ್ರೀನ್ ಆಗಿ ಫೈಬ್ರೋಸಿಸ್ ಅಥವಾ ಸಪುರೇಷನ್ ಆಗಿ ಅದು ಬಾವು ರೀತಿಯಲ್ಲಿ ಹೊರಭಾಗದಲ್ಲಿ ಕಾಣಿಸಿಕೊಳ್ಳುವ ಚಾನ್ಸ್ ಕೂಡ ಇರ್ತದೆ. ಸೊ ಇದಕ್ಕೆ ಸರಿಯಾದ ಚಿಕಿತ್ಸೆಗಳು ಏನು ಎಂಬುದು, ಚಿಕಿತ್ಸೆಯಲ್ಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಮತ್ತು ಪ್ಯಾರಾಸರ್ಜಿಕಲ್ ಟ್ರೀಟ್ಮೆಂಟ್ ಅಂದರೆ ಎರಡು ವಿಭಾಗಗಳನ್ನಾಗಿ ಮಾಡಿದ್ದೇವೆ ನಾವು. ಪ್ಯಾರಾಸರ್ಜಿಕಲ್ ಟ್ರೀಟ್ಮೆಂಟ್ ಏನೆಂದರೆ ಕ್ಲಿರೋಥೆರಪಿ, ಕ್ರಯೋಥೆರಪಿ, ಲೇಸರ್ ಥೆರಪಿ ಅಥವಾ ಡಾಪ್ಲರ್ ಗೈಡೆಡ್ ಹೆಮರಾಯ್ಡಲ್ ಆರ್ಟರಿ ಲೈಗೇಷನ್ ಎಂಬುದು ಅಲೋಪತಿ ಸಿಸ್ಟಮ್ ಇದ್ದ ಹಾಗೇ. ಆಯುರ್ವೇದದಲ್ಲಿ ಕೆಲವು ಕ್ಷಾರಸೂತ್ರ, ಕ್ಷಾರಕರ್ಮ, ಜಲೌಕಾವಚರಣ, ಪಾಠನ ಎಂಬುವ ಹಲವು ರೀತಿಯ ಆಯುರ್ವೇದ ಚಿಕಿತ್ಸೆಗಳು ಸಿಗ್ತದೆ. ಸೊ ಸರ್ಜಿಕಲ್ ಟ್ರೀಟ್ಮೆಂಟಲ್ಲಿ ಅಲೋಪತಿಕ್ ಟ್ರೀಟ್ಮೆಂಟ್ ಓಪನ್ ಹೆಮರಾಯ್ಡೆಕ್ಟಮಿ ಅಥವಾ ಕ್ಲೋಸ್ಡ್ ಹೆಮರಾಯ್ಡೆಕ್ಟಮಿ ಎಂದು ಮಾಡ್ತಾರೆ. ಸ್ಟೇಪಲ್ಡ್ ಹೆಮರಾಯ್ಡೆಕ್ಟಮಿ ಇನ್ನೊಂದು ತರದ್ದು. ಏನಲ್ ಸ್ಟ್ರೆಚಿಂಗ್ ಅಥವಾ ಲಾಸ್ಟ್ ಡೈಲಿಟೇಷನ್ ಎಂಬುದು ಬೇರೆ ತರದ ಟ್ರೀಟ್ಮೆಂಟ್ ಆಗಿರ್ತದೆ ಸರ್ಜಿಕಲ್ ಅಲ್ಲಿ. ಸಾಧಾರಣವಾಗಿ ರೋಗಿಗಳಲ್ಲಿ ಆಯುರ್ವೇದ ಎಂದರೆ ಮನೆಮದ್ದು ಅಥವಾ ನಾಟಿ ಮದ್ದು ಎಂಬುದು ಒಂದು ಸಾಧಾರಣವಾದ ಒಂದು ಜನರಲ್ಲಿರುವಂತಹ ನಂಬಿಕೆ. ಆದರೆ ಆಯುರ್ವೇದದಲ್ಲಿ ಕೂಡ ಇದಕ್ಕೆ ಶಸ್ತ್ರಚಿಕಿತ್ಸೆ ಲಭ್ಯವಿದೆ. ಶಸ್ತ್ರಚಿಕಿತ್ಸೆಯನ್ನು ತಪಾಸಣೆಯ ಮೂಲಕ, ಸೂಕ್ತ ವೈದ್ಯರ ತಪಾಸಣೆಯ ಮೂಲಕ ಮಾಡಲಿಕ್ಕೆ ಸಾಧ್ಯ ಎಂಬುದು ಜನರಿಗೆ ಮನದಟ್ಟು ಮಾಡುವಂಥದ್ದು ತಜ್ಞ ವೈದ್ಯರ ಒಂದು ಕರ್ತವ್ಯ ಆಗಿರ್ತದೆ. ಇದನ್ನು ಹೇಗೆ ತಡೆಗಟ್ಟಬಹುದು, ರೋಗವನ್ನು ಬಾರದಂತೆ ಹೇಗೆ ತಡೆಗಟ್ಟಬಹುದು ಅಥವಾ ನಿಧಾನ ಕಾರಣಗಳನ್ನು ಸರಿಪಡಿಸಿಕೊಳ್ಳುವುದು, ಏನೆಲ್ಲ ಕಾರಣಗಳಿಂದ ಇದನ್ನು ಉಂಟು ಆಗ್ತದೋ ಆ ಕಾರಣಗಳನ್ನು ವ್ಯರ್ಜ್ಯ ಮಾಡುವಂಥದ್ದು, ಅಥವಾ ತುಂಬ ಸಮಯ ಕುಳಿತುಕೊಳ್ಳುವವರು ತಮ್ಮ ಆಸನಗಳಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥದ್ದು, ನಾರು ಪದಾರ್ಥಯುಕ್ತ ಆಹಾರ ಸೇವನೆ ಮಾಡಿ ಶುಷ್ಕ ಮಲ ವಿಸರ್ಜನೆ ಆಗದ ರೀತಿಯಲ್ಲಿ ನೋಡುವಂಥದ್ದು, ತುಂಬ ನೀರಿನ ಸೇವನೆ, ಜಾಸ್ತಿ ಪ್ರಮಾಣದಲ್ಲಿ ನೀರಿನ ಸೇವನೆ ಮಾಡುವಂಥದ್ದು. ಇದು ನಾಲ್ಕು ತರದ ಟ್ರೀಟ್ಮೆಂಟ್ ನಾವು ನಿಧಾನ ವರ್ಜನೆಯನ್ನು ಮಾಡಿ ಸರಿ ಮಾಡಬಹುದು. ಚಿಕಿತ್ಸೆಗೆ ಬಂದರೆ ಆಯುರ್ವೇದ ಪದ್ಧತಿಯಲ್ಲಿ ಇದನ್ನ ಮಹರ್ಷಿ ಸುಶ್ರುತಾಚಾರ್ಯವರು ನಾಲ್ಕು ತರದ ಚಿಕಿತ್ಸೆಯನ್ನ ಈ ರೀತಿ ವಿಂಗಡಣೆ ಮಾಡಿದ್ದಾರೆ. ಚತುರ್ವಿಧಂ ಅರ್ಷಾಂಸಿ ಸಾಧನೋಪಾಯ ಭೇಷಜಂ ಶಸ್ತ್ರಕ್ಷಾರ ಅಗ್ನಿಮಿತಿ ಎಂಬುದು ನಾಲ್ಕು ತರದ ಚಿಕಿತ್ಸಾ ಪದ್ಧತಿ. ಚಿಕಿತ್ಸಾ ಸಿದ್ಧಾಂತವನ್ನ ಸುಶ್ರುತ ಮಹರ್ಷಿ ಬಹಳ ಚೆನ್ನಾಗಿ ಈ ರೀತಿ ವಿವರಿಸಿದ್ದಾರೆ. ಪ್ರಥಮ ಮತ್ತು ದ್ವಿತೀಯ ಸ್ಟೇಜ್ಗಳಲ್ಲಿ, ಫಸ್ಟ್ ಅಥವಾ ಸೆಕೆಂಡ್ ಡಿಗ್ರಿ ಸ್ಟೇಜ್ ಅಲ್ಲಿ ಪೈಲ್ಸ್ ಕಾಣಿಸಿಕೊಂಡರೆ ಅದನ್ನು ಬಹಳ ಸುಲಭವಾಗಿ ಮದ್ದುಗಳ ಮೂಲಕ ಅಥವಾ ಕಾರಣಗಳನ್ನು ವ್ಯರ್ಜನೆ ಮಾಡುವುದರ ಮೂಲಕ ಸರಿಪಡಿಸಬಹುದು. ಫಸ್ಟ್ ಎರಡು ಸ್ಟೇಜಲ್ಲಿ ಪೇಷಂಟ್ ಬರಲಿಲ್ಲ, ಥರ್ಡ್ ಅಥವಾ ಫೋರ್ತ್ ಸ್ಟೇಜಿಗೆ ಬಂದಾಗ ವೈದ್ಯರು ವೈದ್ಯಕೀಯ ಸಲಕರಣೆಗಳ ಸಹಾಯದಿಂದ ಪರೀಕ್ಷೆಗೆ ಒಳಪಡಿಸಿ ಕೆಲವು ಚಿಕಿತ್ಸೆಗಳನ್ನು ಕೊಡ್ತೇವೆ. ಅದರಲ್ಲಿ ಛೇದನ ಅಥವಾ ತುಂಡು ಮಾಡಿ ತೆಗೆಯುವಂಥದ್ದು, ಇದನ್ನು ಇಂಗ್ಲಿಷ್ ನಾನಾಗಲೇ ಹೇಳಿದ ಹಾಗೆ ಓಪನ್ ಹೆಮರಾಯ್ಡೆಕ್ಟಮಿ ಅಥವಾ ಕ್ಲೋಸ್ಡ್ ಹೆಮರಾಯ್ಡೆಕ್ಟಮಿ ಎಂಬುದನ್ನು ಮಾಡ್ತಾರೆ. ಆಯುರ್ವೇದದಲ್ಲಿ ಛೇದನ ಎಂದು ಕರೆಯುತ್ತೇವೆ. ಭೇದನ ಎಂದರೆ ಇದು ಸಾಧಾರಣವಾಗಿ ಮಲದ್ವಾರದ ಹುಣ್ಣನ್ನು ಸರಿಪಡಿಸುವುದರಲ್ಲಿ ಉಪಯೋಗವಾಗ್ತದೆ. ಫಿಸ್ತುಲಾ ಎನ್ ಏನೋ ಅಥವಾ ಗುದಭಾಗದ ನಾಳವನ್ನು ತುಂಡು ಮಾಡಿ ತೆಗೆಯದು ಅಲ್ಲಿ ಇರುವಂತಹ ಫಿಸ್ತುಲವನ್ನು ತೆಗೆಯುವಂತಹ ವಿಧಾನವನ್ನು ಭೇದನ ಎಂದು ಕರೆಯುತ್ತೇವೆ. ಮೂರನೆಯದ್ದು, ಸಾಧಾರಣ ನಾನು ಆಗಲೇ ಹೇಳಿದ ಹಾಗೆ ಎಕ್ಸ್ಟರ್ನಲ್ ಪೈಲ್ಸ್ ಅಥವಾ ಹೊರಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ಖರ್ಜೂರದ ಗಾತ್ರದಂತಹ ಮೂಲವ್ಯಾಧಿ ಸಮಸ್ಯೆಗೆ ಜಲೌಕಾವಚರಣ ಎನ್ನುವ ಶಸ್ತ್ರಚಿಕಿತ್ಸೆಗೆ ಹೆದರುವ ಅಥವಾ ಸ್ತ್ರೀಯರಲ್ಲಿ ಅಥವಾ ಶಸ್ತ್ರಚಿಕಿತ್ಸೆಗೆ ಭಯಪಡುವ ವ್ಯಕ್ತಿಗಳಲ್ಲಿ ಈ ಚಿಕಿತ್ಸೆಯನ್ನು ಮಾಡುತ್ತೇವೆ. ಜಿಗಣೆಗಳನ್ನು ಕಚ್ಚಿಸುವುದರ ಮೂಲಕ ಅಲ್ಲಿರುವಂತಹ ಮೂಲವ್ಯಾಧಿಯನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾಲ್ಕನೇ ಥರದ ಚಿಕಿತ್ಸೆ ಅಂದರೆ ಪಾಟನ ಕ್ರಮ, ಅಂದರೆ ಕೀವುಗಳನ್ನು ಅಥವಾ ಬಾವುಗಳನ್ನು ಸೀಳಿ ತೆಗೆಯುವ ಚಿಕಿತ್ಸೆ. ಬಹಳ ಖ್ಯಾತಿಯಲ್ಲಿ ಪಡೆದಿರುವಂತಹ ಚಿಕಿತ್ಸೆಗಳಲ್ಲಿ ಒಂದು ಕ್ಷಾರಕರ್ಮ ಎಂಬುದಾಗಿದೆ. ಆಯುರ್ವೇದ ಪದ್ಧತಿಯಲ್ಲಿ ಕ್ಷಾರಕರ್ಮ ಎಂಬುದು ಒಂದು ಮೆಡಿಕೇಟೆಡ್ ಲಿಕ್ವಿಡ್ ಅಥವಾ ನಮ್ಮ ಶರೀರದ ನೀರಿನ pH ಅಂಶ

ಸ್ರಾವ ಕಡಿಮೆ, ಪುನಃ ಉತ್ಪತ್ತಿ ಆಗದೆ ಚರ್ಮ ಫೈಬ್ರೋಸಿಸ್ ಆಗಿರೋದ್ರಿಂದ ಈ ಚಿಕಿತ್ಸೆ ತುಂಬಾ ವೈಜ್ಞಾನಿಕವಾಗಿ ಹೆಸರಾಂತಾಗಿದೆ. ಚರ್ಮದ ಮೇಲೆ ಸುಟ್ಟು ಗಾಯ ಆದ ಹಾಗೆ ಅಲ್ಲಿ ಅದೇ ರೀತಿಯಲ್ಲಿ ಫೈಬ್ರೋಸ್ ಆಗಿ, ಮೂಲವ್ಯಾಧಿಯ ಮ್ಯೂಕಸ್ ಮೆಂಬ್ರೇನ್ ಅಲ್ಲಿ ಫೈಬ್ರೋಸಿಸ್ ಆಗಿ ರೋಗ ಪುನಃ ಕಾಣಿಸಿಕೊಳ್ಳುವುದಿಲ್ಲ. ಸೊ ಕ್ಷಾರ ಒಂದು ರೀತಿಯ ಚಿಕಿತ್ಸೆಯಾದರೆ, ಇನ್ನೊಂದು ಕ್ಷಾರ ಸೂತ್ರ ಎಂಬುದು, ಅಂದರೆ ಮೆಡಿಕೇಟೆಡ್ ಕ್ಷಾರವನ್ನ ಒಂದು ನೂಲುಗಳಿಗೆ ಅಥವಾ ಥ್ರೆಡ್ಗಳಿಗೆ ಸಿಂಪಡಿಸಿ ಅಪ್ಲೈ ಮಾಡಿ ಅದನ್ನು ಒಣಗಿಸಿ ಇದನ್ನು ತಯಾರಿ ಮಾಡ್ತಾರೆ. ದೊಡ್ಡ ಪೈಲ್ ಮಾಸ್ ಅಥವಾ ಗಂಟುಗಳಿಂದ ಕೂಡಿರುವಂತಹ ಮೂಲವ್ಯಾಧಿಗೆ ಬಂಧಿಸಿ ತೆಗೆಯುವಂತಹ ಕ್ರಮ ಕ್ಷಾರ ಸೂತ್ರವಾಗಿದೆ. ಇದು ಇದು ಆಯುರ್ವೇದ ವಿಜ್ಞಾನದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿರುವುದು ಫಿಸ್ತುಲಾ ಇನ್ ಎನ್ನು ಎಂಬ ಅಥವಾ ಬಗಂದರ ರೋಗದಲ್ಲಿ ಇದು ಜಾಸ್ತಿ ಉಪಯೋಗವಾಗ್ತದೆ. ಆಯುರ್ವೇದ ತಜ್ಞ ವೈದ್ಯರು ಇದನ್ನು ತುಂಬಾ ವರ್ಷಗಳಿಂದ ಚಿಕಿತ್ಸೆಯನ್ನು ಮಾಡ್ತಾ ಬಂದಿದ್ದಾರೆ. ಈವನ್ ಹೊರಭಾಗದಿಂದ ಈ ಚಿಕಿತ್ಸೆಗೆ ಭಾರತಕ್ಕೆ ಹೊರಗಡೆಯಿಂದನೂ ಬರ್ತಾರೆ. ಇದೊಂದು ವೈದ್ಯರಿಗೆ ಚಾಲೆಂಜಿಂಗ್ ಡಿಸೀಸ್ ಅಂತ ಹೇಳ್ತೇವೆ. ಅಂದ್ರೆ ವೈದ್ಯರ ಹೆಸರನ್ನು ಹಾಳು ಮಾಡಲಿಕ್ಕೆ ಈ ಫಿಸ್ತುಲಾ ರೋಗಿಯನ್ನು ಕರೆದುಕೊಂಡು ಹೋದರೆ ಅದು ಚಾಲೆಂಜಿಂಗ್ ಆಗಿ ಟ್ರೀಟ್ ಮಾಡಲಿಕ್ಕೆ, ಅಂದರೆ ಚಿಕಿತ್ಸೆಗೆ ತುಂಬ ಟ್ರೀಟ್ ಮಾಡಲಿಕ್ಕೆ ಚಾಲೆಂಜಿಂಗ್ ಆಗಿ ಕಂಡುಬರ್ತದೆ. ಕ್ಷಾರಸೂತ್ರ ಎಂಬುದು ಆಯುರ್ವೇದದ ಬಹಳ ದೊಡ್ಡ ಕೊಡುಗೆ. ಇದರಲ್ಲಿ ರೋಗದ ಮರುಕಳಿಸುವಿಕೆ ಬಹಳ ಕಡಿಮೆ. ಇದು ಫಿಸ್ತುಲಾ ಅಥವಾ ಬಗಂದರವನ್ನು ಏಕಕಾಲದಲ್ಲಿ ಸೀಳಿ ತೆಗೆದು ಗುಣಪಡಿಸ್ತದೆ. ಅಂದರೆ ಸೀಳಿ ತೆಗೆಯುವ ಕೆಲಸ ಮತ್ತು ಗುಣಪಡಿಸುವ ಕೆಲಸವನ್ನು ಏಕಕಾಲದಲ್ಲಿ ಮಾಡುವ ಕಾರಣ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಜನರಿಗೆ ಆಯುರ್ವೇದ ಎಂದ ಕೂಡಲೇ ಮನೆಮದ್ದು ಕಷಾಯ ಎಂಬುದು ಒಂದು ತಪ್ಪು ಕಲ್ಪನೆಯಿಂದ ಹೊರಗೆ ಬಂದು ಆಯುರ್ವೇದದಲ್ಲಿ ಕೂಡ ಶಸ್ತ್ರಚಿಕಿತ್ಸೆಗಳಿವೆ ಎಂಬ, ಇದು ದುಬಾರಿ ಚಿಕಿತ್ಸೆಯಲ್ಲ, ಅದೇ ದಿವಸ ಮನೆಗೆ ರೋಗಿಯನ್ನು ಕಳಿಸಿಕೊಡಬಹುದಾದ ಚಿಕಿತ್ಸೆಗಳಾಗಿವೆ. ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ ಹೇಳ್ತೇವೆ. ಸೊ ನಾಲ್ಕನೆಯದಾಗಿ ಶಸ್ತ್ರ ಕ್ಷಾರ ಅಗ್ನಿಕರ್ಮ ಎಂಬುದು ನಾಲ್ಕನೇ ತರದ ಚಿಕಿತ್ಸೆ. ಬೆಂಕಿಯಿಂದ ಸಲಕರಣೆಗಳನ್ನು ಅಥವಾ ಶಸ್ತ್ರಗಳನ್ನು ಬಿಸಿ ಮಾಡಿ ಚಿಕಿತ್ಸೆ ಕೊಡುವಂತಹ ಕ್ರಮ. ಕಾಟ್ರಿ ಮಿಷಿನ್ ಅಥವಾ ಲೇಸರ್ ಸರ್ಜರಿ ಎಂಬುದು ಅಗ್ನಿಕರ್ಮದ ಚಿಕಿತ್ಸೆಯ ಪ್ರಿನ್ಸಿಪಲ್ನಿಂದನೇ ಕೆಲಸ ಮಾಡುವಂತಹ ಚಿಕಿತ್ಸೆಗಳು. ಆದರೆ ಎಲ್ಲಾ ರೀತಿಯ ಚಿಕಿತ್ಸೆ ಎಲ್ಲರಿಗೂ ಸೂಕ್ತ ಆಗುವುದಿಲ್ಲ. ಸರಿಯಾದ ತಜ್ಞ ವೈದ್ಯರ ತಪಾಸಣೆ ಮತ್ತು ಸೂಕ್ತ ಸಲಹೆಯ ಪ್ರಕಾರವೇ ರೋಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು ಉತ್ತಮ. ವೈದ್ಯರ ಸಲಹೆಯ ಮೇರೆಗೆ ತಮ್ಮ ರೋಗದ ಅರಿವು ಮತ್ತು ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ರೋಗ ಬಾರದಂತೆ ಹೇಗೆ ತಡೆಗಟ್ಟಬಹುದು? ಕಾರಣವನ್ನು ವರ್ಜಿಸುವುದು, ನಾನಾಗಲೇ ಹೇಳಿದಾಗೆ ಕಾರಣವನ್ನು ವರ್ಜಿಸುವುದರ ಮೂಲಕ, ನಾರಿನಂಶಯುಕ್ತ ಆಹಾರ ಸೇವನೆ ಜಾಸ್ತಿ ಮಾಡುವುದರ ಮೂಲಕ, ಮೂಲಂಗಿ, ಹೀರೆಕಾಯಿ, ಪಡುವಲ, ಮಜ್ಜಿಗೆ ಇತ್ಯಾದಿ ಆಹಾರಗಳ ಜಾಸ್ತಿ ಸೇವನೆ ಮಾಡುವುದರ ಮೂಲಕ, ಜಾಸ್ತಿ ಹೊತ್ತು ಮುಕ್ಕದೆ ಮಲವಿಸರ್ಜನೆ ಆಗುವಂತಹ ಆಹಾರ ತೆಗೆದುಕೊಳ್ಳುವುದರ ಮೂಲಕ, ಅಥವಾ ಇಂಡಿಯನ್ ಕಮೋಡ್ ಯೂಸ್ ಮಾಡೋದ್ರಿಂದನೂ ಈ ಮೂಲವ್ಯಾಧಿ ಚಿಕಿತ್ಸೆಯನ್ನು ತಡೆದುಕಟ್ಟಬಹುದು. ಸೊ ಡ್ರೈವರ್, ಟ್ರಾಫಿಕ್ ಪೊಲೀಸ್ ಅಥವಾ ಟೀಚರ್ಸ್ ಇವರು ಜಾಸ್ತಿ ಹೊತ್ತು ಕುಳಿತುಕೊಳ್ಳದೆ ಕೂತ್ಕೊಂಡೇ ಇರಬೇಕಾದವರಲ್ಲಿ ಇದನ್ನು ಹೊಟ್ಟೆ ಮತ್ತು ಬೆನ್ನು ಅಥವಾ ಪೆಲ್ವಿಸ್ಗಳಿಗೆ ಸಂಬಂಧಪಟ್ಟಂತಹ ಕೆಲವು ಎಕ್ಸಸೈಸ್ಗಳನ್ನು ಮಾಡುವುದರ ಮೂಲಕ ತಡೆಗಟ್ಟಬಹುದು. ವೃತ್ತಿಯೊಂದಿಗೆ ಕಾಯಿಲೆಗೆ ಹಿತಕರವಾದ ಕೆಲವು ವ್ಯಾಯಾಮಗಳನ್ನು ವೈದ್ಯರು ಅವನಿಗೆ ಸಮಯ ಇದ್ದಾಗ ಹೇಳಿಕೊಡ್ತಾರೆ. ರೋಗಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಈ ರೋಗದ ತಪಾಸಣೆ ಚಿಕಿತ್ಸೆ ಹೇಗೆ ಮಾಡುತ್ತಾರೆ ಎಂಬುದು ರೋಗಿಗೆ ಅರಿವಿರುವುದಿಲ್ಲ. ರೋಗ ಲಕ್ಷಣಗಳನ್ನು ಕೇಳಿ ಚಿಕಿತ್ಸೆ ಕೊಡುವುದಕ್ಕಿಂತ ಪರೀಕ್ಷೆ ಅಥವಾ ತಪಾಸಣೆ ಮಾಡಿಕೊಡುವುದು ಇಂತಹ ಕಾಯಿಲೆಗಳಿಗೆ ಬಹಳಷ್ಟು ಪರಿಣಾಮಕಾರಿಯಾಗಿರುತ್ತದೆ. ಗುಪ್ತ ಪ್ರದೇಶದ ಕಾಯಿಲೆಯಾಗಿಯುದರಿಂದ ಮಹಿಳೆ ಅಥವಾ ಪುರುಷರಿಗೆ ಹೇಳಿಕೊಳ್ಳಿಕ್ಕೆ ಅಥವಾ ತೋರಿಸುವುದಕ್ಕೆ ಮುಜುಗರವಾಗಿರುತ್ತದೆ. ರೋಗದ ಬಗೆಗಿನ ಅಜ್ಞಾನ ಅವನಿಗೆ ಭಯಕ್ಕೆ ಕಾರಣವಾಗ್ತದೆ. ಇದರಿಂದ ಹೊರಗೆ ಬರುವುದಕ್ಕೆ ರೋಗಿ ಸೂಕ್ತ ವೈದ್ಯರನ್ನು ಭೇಟಿ ಮಾಡಿ ಸಲಹೆ, ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು ಸೂಕ್ತ. ತಪಾಸಣಾ ಕ್ರಮ ಹೇಗೆ ಮಾಡ್ತಾರೆ? ತಪಾಸಣಾ ಕ್ರಮವನ್ನು ಬಹಳ ವೈಯಕ್ತಿಕವಾಗಿರ್ತದೆ. ಓರ್ವ ಮಹಿಳೆ ತಪಾಸಣೆಯ ಸಂದರ್ಭದಲ್ಲಿ ಇನ್ನೋರ್ವ ನರ್ಸ್ ಅಥವಾ ನರ್ಸಿಂಗ್ ಅಟೆಂಡೆಂಟ್ ಪಕ್ಕದಲ್ಲಿ ಇರ್ತಾರೆ. ಅವರನ್ನು ಪ್ರತ್ಯೇಕ ಕೊಠಡಿಯೊಳಗೆ ಕರೆದುಕೊಂಡು ಹೋಗಿ ಸರಿಯಾದ ಪೊಸಿಷನ್ನಲ್ಲಿ ಮಲಗಿಸಿ ಉದಭಾಗವನ್ನು ಮಾತ್ರ ಕಾಣಿಸುವಂತೆ ವ್ಯವಸ್ಥೆ ಮಾಡುತ್ತಾರೆ. ಕುಪ್ತಾಂಗಗಳನ್ನು ಬಟ್ಟೆಯಿಂದ ಮುಚ್ಚುವಂತೆ ಮಾಡಿ ಮೇಲ್ ಅಥವಾ ಫಿಮೇಲ್ ಡಾಕ್ಟರ್ಸ್ ಕೊಠಡಿಯೊಳಗೆ ಆಗಮಿಸಿ ಪರೀಕ್ಷೆ ಮಾಡ್ತಾರೆ. ಕೈಗಳಿಗೆ ಗ್ಲೌಸ್ ಹಾಕಿ ಸಲಕರಣೆಗಳ ಸಹಾಯದಿಂದ ಗುಪ್ತ ಭಾಗದ ಪರೀಕ್ಷೆ ಒಳಪಡಿಸುತ್ತಾರೆ. ರೋಗಿಯ ಮತ್ತು ರೋಗದ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು ಓರ್ವ ವೈದ್ಯನ ಪ್ರಾಮುಖ್ಯ ಜವಾಬ್ದಾರಿಯಾಗಿರುತ್ತದೆ. ಇದನ್ನು ನಾವು ಮೆಡಿಕಲ್ ಎಥಿಕ್ಸ್ ಎಂದು ಕಾನೂನು ಎಂದು ಕರೆಯುತ್ತೇವೆ, ಅಥವಾ ಕಾನೂನು, ಇದು ನಮ್ಮ ವೈದ್ಯರ ಕಾನೂನು ಮತ್ತು ಧರ್ಮವಾಗಿರ್ತದೆ. ಈಗ ಅಡ್ವಾನ್ಸ್ ಆಗಿ ರೋಗಿಗೆ ಅರಿವು ಆಗುವುದಕ್ಕೋಸ್ಕರ ಕ್ಯಾಮರಾ ಇರುವಂತಹ ವಿಡಿಯೋ ಪ್ರೋಕ್ಟೋಸ್ಕೋಪಿ ಎಂಬ ಹೊಸ ಸಲಕರಣೆಗಳು ಲಭ್ಯವಿದೆ.

0: ಇದರ ಮೂಲಕ ತಪಾಸಣೆ ಮಾಡಿ ರೋಗಿಗೆ ಈ ವಿಡಿಯೋವನ್ನು ಪುನಃ ಕೊಟ್ಟು ಪುನಃ ಅದನ್ನು ನೋಡುವುದಕ್ಕೆ ಅವಕಾಶ ಕೊಟ್ಟು ತಮ್ಮ ನಿಲುವು ಮತ್ತು ಚಿಕಿತ್ಸೆಗೆ ಒಪ್ಪಿಕೊಳ್ಳಬಹುದಾಗಿದೆ. ಇದು ರೋಗಿಗೆ ತಮ್ಮ ರೋಗದ ಬಗೆಗಿನ ದ್ವಂದ್ವಗಳನ್ನು ಹೋಗಲಾಡಿಸುತ್ತದೆ. ಇದನ್ನು ಉತ್ತಮ ಸೇವಾ ಭಾವನೆಯುಳ್ಳ ವೈದ್ಯರು ಮಾತ್ರ ಮಾಡುವುದಕ್ಕೆ ಇಷ್ಟಪಡುತ್ತಾರೆ, ಯಾಕೆಂದರೆ ಇದು ರೋಗಿಗೆ ಮಾತ್ರ ಮುಜುಗರವಾಗುವಂಥದ್ದಲ್ಲ, ನೋಡುವ ವೈದ್ಯರಿಗೂ ಬಹಳ ಮುಜುಗರವಾಗಿರ್ತದೆ. ಸಹಾಯ ಬೇಕಾದ ಮನಸ್ಸಿರುವವರಿಗೆ ಮಾತ್ರ ನಾವು ಚಿಕಿತ್ಸೆ ಕೊಡಲಿಕ್ಕೆ ಅಥವಾ ಸಹಾಯ ಮಾಡುವುದಕ್ಕೆ ಇಷ್ಟಪಡ್ತೇವೆ. ಬಲವಂತವಾಗಿ ಯಾವುದೇ ಪರೀಕ್ಷೆ ಅಥವಾ ತಪಾಸಣೆಯನ್ನು ಮಾಡುವುದಿಲ್ಲ. ಕಾಯಿಲೆಯ ಬಗ್ಗಿನ ಅರಿವಿನ ಕೊರತೆಯಿಂದ ವರ್ಷಾನುಗಟ್ಟಲೆ ಕಾಯಿಲೆಗಳಿಂದ ಬಳಲಿ ಕೊನೆ ಹಂತದಲ್ಲಿ ಬರುವಷ್ಟರಲ್ಲಿ ಆಯುಷ್ಯ ಮುಗಿದು ಹೋಗಿರ್ತದೆ. ಸೊ ವೈದ್ಯರಿಗೆ ಚಿಕಿತ್ಸೆಗೂ ಕೂಡ ಸವಾಲಾಗಿರ್ತದೆ. ಆದುದರಿಂದ ಸಮಸ್ಯೆ ಕಾಣಿಸಿಕೊಂಡ ತಕ್ಷಣವೇ ಸೂಕ್ತ ವೈದ್ಯರನ್ನು ಸಂಪರ್ಕ ಮಾಡಿ ಚಿಕಿತ್ಸೆ ಪಡೆದುಕೊಂಡು ಗುಣಮುಖರಾಗಿ ಆರೋಗ್ಯವಂತರಾಗಿರುವುದು ಉತ್ತಮ. ನಮ್ಮ ಕುಟುಂಬ ಮತ್ತು ಸಮಾಜಕ್ಕೆ ನಾವು ಕೊಡುವ ಬಹಳಷ್ಟು ಮೌಲ್ಯಯುತವಾದ ಕೊಡುಗೆ ಅಥವಾ ಉಡುಗೊರೆ ಎಂದರೆ ನಿಸ್ವಾರ್ಥ ಸೇವೆ ಮತ್ತು ಆರೋಗ್ಯವಂತ ಸ್ವಸ್ಥ ಜೀವನ. ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ತಮ್ಮ ಪಾತ್ರವೇ ಪ್ರಾಮುಖ್ಯವ. ತನ್ನನ್ನು ತಾನು ಚೆನ್ನಾಗಿಟ್ಟುಕೊಂಡ್ರೆ ಮಾತ್ರ ತನ್ನ ಕುಟುಂಬ ಅಥವಾ ಸಮಾಜ ಚೆನ್ನಾಗಿರುತ್ತದೆ ಎಂಬುದನ್ನು ಮನಗಟ್ಟು ಮಾಡಿಕೊಳ್ಳಬಹುದು. ವೈದ್ಯರಿಗೆ ರೋಗಿಯ ಎಲ್ಲ ಅಂಗಗಳು ಒಂದೇ ರೀತಿ, ಗುಪ್ತಾಂಗ, ಕೈ, ಬಾಯಿ, ಇದರಿಂದ ಶರೀರದ ಇದು ಕೂಡ ಶರೀರದ ಇನ್ನೊಂದು ಭಾಗ ಎಂದು ಪರಿಗಣಿಸಿ ಚಿಕಿತ್ಸೆಯನ್ನು ನೀಡುತ್ತೇವೆ. ಇದರಲ್ಲಿ ರೋಗಿಯ ಸಹಕಾರ ಕೂಡ ಬಹಳ ಪ್ರಾಮುಖ್ಯವಾಗಿರ್ತದೆ. ಚರಕ ಮಹರ್ಷಿಯ ಪ್ರಕಾರ ವೈದ್ಯರು ರೋಗಿಯನ್ನು ತನ್ನ ಮಗುವಿನಂತೆ ಚಿಕಿತ್ಸೆ ಕೊಡಬೇಕು ಎಂಬುದು ಚರಕ ಮಹರ್ಷಿಯ ಹೇಳ್ತಾರೆ. ಎಲ್ಲ ಕಾಯಿಲೆಗಳಿಗೂ ಇದು ಕಿವಿ ಮಾತು ಎಂಬುದು ನನ್ನ ಭಾವನೆ. ತಪಾಸಣೆಯ ಸಮಯದಲ್ಲಿ ಬಿಲ್ಲಿಂಗಲ್ಲಿ ಪೇಮೆಂಟ್ ಎಲ್ಲ ವಿಷಯಕ್ಕೂ ಸೂಕ್ತ ವೃತ್ತಿಧರ್ಮದ ಪಾಲನೆಯನ್ನು ಮಾಡಲು ಸಹಯೋಗ ಆಗ್ತದೆ ಎಂಬುದು ನನ್ನ ಭಾವನೆಯಾಗಿದೆ. ಕೇಳುಗರೆ, ಮೂಲವ್ಯಾಧಿ ಅಥವಾ ಬಗಂದರ ಅಥವಾ ಗುದಕರ್ತಿಕ ಇನ್ನಿತರ ಗುದಭಾಗದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ರೋಗಿಗಳು ಸೂಕ್ತ ಸಲಹೆ ಮತ್ತು ಚಿಕಿತ್ಸೆಗೆ ಸೂಕ್ತ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆದು ತಮ್ಮ ರೋಗಗಳಿಂದ ಮುಕ್ತರಾಗಿ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೆ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಜೋಕಟ್ಟೆ ಇಲ್ಲಿನ ಆಯುರ್ವೇದಿಕ್ ಸರ್ಜನ್ ಹಾಗೂ ತಜ್ಞ ವೈದ್ಯ ಆಗಿರುವಂತಹ ಡಾಕ್ಟರ್ ಶ್ರೀವರ್ಷ ಪಿ ಇವರ ಮಾತುಗಳನ್ನು ಆಲಿಸಿದ್ರಿ. ಇದು ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮ.

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ನಾನು ಆರ್ಚೆ ಪ್ರಿಯಾ ಕುಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂತದ್ದು, ನಿಮ್ಮ ಒಲವಿನ ಹಾಡನ್ನ ಕೇಳಬೇಕು ಅಂತಿದ್ರೆ ಅಥವಾ ನಿಮ್ಮ ಇಷ್ಟದ ಹಾಡನ್ನ ಕೇಳಬೇಕು ಅಂತಿದ್ರೆ ನೀವು ಕರೆ ಮಾಡಬೇಕಾದಂತ ಸಂಖ್ಯೆ 6364240499. ಈ ಒಂದು ಸಂಖ್ಯೆ ಕರೆಯನ್ನ ಮಾಡುವ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮಾತಾಡ್ತಿರ್ಬೇಕಾದ್ರೆ ಮೊದಲ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ಸಂಕಪಣ್ಣ ಕಾರ್ಯಕ್ರಮ ಗೆದ್ದುಕೊಂಡಿಲ್ಲ ಪಲ್ಲೆ ಸಂಕಪಣ್ಣ.
1: ಅಂತ ಅಂದ್ರೆ ನಮ್ಮ ಪ್ರಕೃತಿನ ಬಗ್ಗೆ ನಮ್ಮ ದಾಖಲೆ ಮಾಡ್ತಾರ.

0: ಶಾಸ್ತ್ರರು ನನ್ನನ್ನು ಸರಿಮಾಡು ಅಂತ ನಡುವೆ ರಜನಿಕಾಂತನ ಆಕ್ಟಿಂಗ್ ಅಂತ ರಜನಿಕಾಂತ ವಿಷ್ಣುವರ್ಧನ್ ಆ ಪದ್ಯ ಹೇಮಂತನ ಪ್ರಸಾರ ಮಾಡ್ತೀವಿ.
1: ಖಂಡಿತ ಖಂಡಿತ ಒಂದು ಬಟ್ಟೆ ಪ್ಲೇ ಮಾಡ್ತಾರೆ.

0: ಹಾಡನ್ನು ಖಂಡಿತ ಸ್ವಲ್ಪ ಹೊತ್ತಲ್ಲಿ ಈ ಹಾಡನ್ನು ಪ್ರಸಾರ ಮಾಡ್ತೇನೆ. ಗೊತ್ತಿರ್ಬೋದು ನಿಮಗೆ, ಸಹೋದರರ ಸವಾಲ್ ಚಿತ್ರದಲ್ಲಿ ರಜನಿಕಾಂತ್ ಅವರು ಅಭಿನಯವನ್ನು ಮಾಡಿದ್ದಾರೆ. ಅದೇ ರೀತಿ ರಜನಿಕಾಂತ್ ಭವಾನಿ ಅವರು ಮುಖ್ಯ ಭೂಮಿಕೆಯಲ್ಲಿ ನಟನೆಯನ್ನು ಮಾಡಿದರೆ, ಇದರಲ್ಲಿ ಈ ಒಂದು ಚಿತ್ರ 1997 ತೆರೆಕಂಡಂತಹ ಚಿತ್ರ. ಸತ್ಯಮ್ ಅವರು ಸಂಗೀತ ನಿರ್ದೇಶನದಲ್ಲಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲಾ ಅವರು ಹಾಡಿರುವಂತಹ ಹಾಡು, ಜಿ ಉದಯ್ ಶಂಕರ್ ಅವರು ಈ ಒಂದು ಹಾಡಿಗೆ ಸಾಹಿತ್ಯವನ್ನು ನೀಡಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಪುಟ್ರಾಜ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಹೇಳಿ, ಹೇಗಿದ್ದೀರಾ? ಯಾವುದರಲ್ಲಿ, ಸಾಂಗ್ಗಳ, ಹಾಡುಗಳ, ಅಥವಾ ಈಗ ನೀವು ಫೋನಲ್ಲಿ ವರ್ಕ್ ಮಾಡ್ತಿರೋದ? ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಮಳೆ ಇವತ್ತು ಬೆಳಗ್ಗೆ ಮಳೆ ಬಂದಿದೆ, ಈಗ ಸ್ವಲ್ಪ ಬಿಸಿಲಿದೆ. ತುಂಬಾ ಕಡಿಮೆ ಆಗಿದೆ ಮಳೆ. ಹೇಳಿ ಸರ್, ಯಾವ ಹಾಡು ಕೇಳುವೆ ಇವತ್ತು?
1: ಮೇಡಮ್, ಒಂದು ಹಿಂದಿ ಸಾಂಗ್ ಬೇಕಿತ್ತು ಇವತ್ತು ನಂಗೆ.
0: ಓಕೆ ಹೇಳಿ.
1: ಬಾಬಿ ಚಿತ್ರದ್ದು.
0: ಯಾವುದು?
1: ಬಾಬಿ.
0: ಓಕೆ.
1: ಜೂಟು ಬೋಲೆ ಕವ್ವಾ ಕಾಟೆ ಅನ್ನ ಆಡ್ಬೇಕಿತ್ತು ಮೇಡಮ್.
0: ಜೂಟು ಬೋಲೆ ಕವ್ವಾ ಕಾಟೆಯ?
1: ಹಾ ಹೌದು ಹೌದು.
0: ಓಕೆ. ಈ ಒಂದು ಹಾಡು ಯಾಕೆ ಇಷ್ಟ?
1: ಹಳೆ ಸಾಂಗ್ ಅಲ್ವಾ ಮೇಡಮ್, ಸುಮಾರು 70ರ ದಶಕದಲ್ಲಿ ಬಂದಿದ್ದು. ಲತಾ ಮಂಗೇಶ್ಕರ್ ಮತ್ತೆ ಶೈಲೇಂದ್ರ ಸಿಂಗ್ ಈ ಹಾಡನ್ನು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಮ್ಯೂಸಿಕ್ ಕೂಡ ಅಷ್ಟೇ ಚೆನ್ನಾಗಿದೆ, ಕೇಳಕ್ಕೂ ತುಂಬಾ ಇಂಪ ಆಗಿದೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಮೇಡಮ್.
0: ಓಕೆ, ನೋಡೋಣ, ಸ್ವಲ್ಪ ಹೊತ್ತಲ್ಲಿ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಬಾಬಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರೆ, ಲತಾ ಮಂಗೇಶ್ಕರ್, ಅದೇ ರೀತಿ ಶೈಲೇಂದ್ರ ಸಿಂಗ್ ಅವರು ಹಾಡಿರುವಂತಹ ಹಾಡು, ರಿಷಿ ಕಪೂರ್, ಡಿಂಪಲ್ ಅವರು ಅಭಿನಯಿಸಿದಂತಹ ಚಿತ್ರ ಇದು. 1973 ತೆರೆ ಕಂಡಂತಹ ಈ ಒಂದು ಚಿತ್ರದ ಸಂಗೀತ ನಿರ್ದೇಶನವನ್ನ ಮಾಡಿದವರು ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರು. ವಿಠಲ್ ಭಾಯ್ ಪಾಟೇಲ್ ಅವರ ಒಂದು ಸಾಹಿತ್ಯ ಈ ಹಾಡಿಗೆ ಇದೆ. ಸ್ವಲ್ಪ ಹೊತ್ತಲ್ಲಿ ಎರಡು ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನ ಕೇಳಬೇಕು ಅಂತ ಅನ್ಕೊಳ್ತಾ ಇದ್ರೆ, ಕರೆ ಮಾಡಿ ಮಾತಾಡಿ 6364204949 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಪರಿಚಯ
1: ರೇಡಿಯೋ ಸಾರಂಗ್ನ ಪ್ರಿಯ ಕೇಳುಗರೆ, ನಮ್ಮ ಸುತ್ತಮುತ್ತಲಿನ ಪ್ರಾಚೀನ ಪರಂಪರೆಗಳನ್ನ ಉಳಿಸಿ ಬೆಳೆಸುವುದು ಅತಿ ಮುಖ್ಯ. ಈ ನಿಟ್ಟಿನಲ್ಲಿ ನಿಮ್ಮ ಸುತ್ತಮುತ್ತಲಿನ ಪ್ರಾಚೀನವಾದಂತಹ ಸಾಂಸ್ಕೃತಿಕ ಆಚರಣೆಗಳು, ಪುರಾತನ ಕಟ್ಟಡಗಳು, ಜನಪದ ಕಥೆಗಳು, ಹಬ್ಬಗಳು ಅಥವಾ ಕಲಾ ಪ್ರದರ್ಶನಗಳ ಬಗ್ಗೆ ನಿಮ್ಮಲ್ಲಿ ಮಾಹಿತಿ ಇದ್ದರೆ ನಮ್ಮ ಜೊತೆ ಹಂಚಿಕೊಳ್ಳಿ. ಮಾತಿನ ಮೂಲಕ, ಕತೆಗಳ ಮೂಲಕ, ಫೋಟೋಗ್ರಾಫ್ಸ್, ವಿಡಿಯೋದ ಮೂಲಕ ಕೂಡ ನೀವು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು.

0: ನಿಮ್ಮ ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಟ್ರಾ ಚಾನೆಲ್ಸ್ ಸಬ್ಸ್ಕ್ರೈಬ್ ಕರೆ ಬೆಲ್ ಐಕನ್ ಪ್ರೆಸ್ ಕರೆ.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಈಗಾಗಲೇ ಎರಡು ಗೀತೆಯನ್ನು ಕೇಳ್ತಾ ಬಂದಿದ್ದೀರಿ. ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಕರೆ ಮಾಡುವಂಥ ಸಂಖ್ಯೆ 6-3-6-4-0-4-9-9-9. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮಾತಾಡ್ತಿರ್ಬೇಕಾದ್ರೆ ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ ನಮಸ್ತೆ.
1: ವಿಜಯಪುರದಿಂದ ನವಾಜ್ ರೀ ಮೇಡಮ್.
0: ವಿಜಯಪುರದಿಂದ ನವಾಜ್ ಅವರು, ಹೇಗಿದ್ದೀರಾ?
1: ಆರಾಮದೀರಿ ಮೇಡಮ್? ನೀವು ಆರಾಮದೀರಿ ಮೇಡಮ್?
0: ನಾವು ಕೂಡ ಆರಾಮ.
1: ಊಟ ಗೀಟ ಮಾಡ್ಕೊಂಡು ಬಂದಿರಿ ಕಾರ್ಯಕ್ರಮಕ್ಕೆ?
0: ಹೌದು ಹೌದು, ಊಟ ಮಾಡಿ ನಿಮ್ ಜೊತೆ ಮಾತಾಡುವ ಅಂತ ಬಂದಿದ್ದು. ಸರಿ ಕೇಳಿಸ್ತಾ ಇರ್ಲಿಲ್ವಾ?
1: ಈ ಕ್ಲಿಯರ್ ಕೇಳಿಸ್ತಾರಿ ಮೇಡಮ್? ಮರೆ ಕುರ್ರೆ ಆವಾಜ್ ಬರ್ತಿದ್ರಿ, ಸರಿ ಕೇಳಿಸ್ತಿತ್ತಿಲ್ರಿ ಮೇಡಮ್. ಈ ಕ್ಲಿಯರ್ ಆದ್ರಿ?
0: ರೇಡಿಯೋಗೂ ಕೂಡ ಮಳೆ ಅಲ್ವಾ, ಹಾಗೆ ಜ್ವರ ಬಂದಿದೆ. ಇಲ್ಲ, ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ, ಬೆಳಗ್ಗೆ ಬರ್ತಿತ್ತು, ಸ್ವಲ್ಪ ಬಿಸಿಲಿದೆ.
1: ಪ್ರಾಬ್ಲಮ್ ಬಾಳ ಇತ್ತು ರೀ, ಒಂದ್ ಮೂರ್ ನಾಲ್ಕ್ ಮಂದಿ ಕೂಡ ಮಾತಾಡೋ ಟೈಮ್ ನಾಗ ಕೇಳಿದ್ರೆ ಒಟ್ಟ ಸರಿ ಬರ್ತಿತ್ತಲ್ರಿ ದನಿ.
0: ಹೌದಾ?
1: ಕ್ಲಿಯರ್ ಮಾಡಕತ್ತಾರೆ ಮೇಡಮ್, ಏನೆಲ್ಲ ಬಂದೈತೆ ನೋಡಿ.
0: ಓಕೆ ಹೇಳಿ, ಯಾವ ಹಾಡು ಕೇಳಿವತ್ತು
1: ನಮ್ಗೆ ನೋಡ್ರಿ ಮೇಡಮ್? ಇವತ್ತ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರರಿ ಮೇಡಮ್. ಅದ್ರಲ್ಲಿ ನಮ್ SPJ ಅವ್ರ ಹಾಡು ದಾಡದ ನೋಡ್ರಿ ಮೇಡಮ್. ಮುಂದೆ ಬನ್ನಿ ಇನ್ನಾದರೂ ಜೀವನದಲ್ಲಿ, ಮುಂದೆ ಬನ್ನಿ ಅಂತ ಹೇಳಿ ಒಂದ್ ಹಾಡಿದ್ರಿ ಮೇಡಮ್, ಬಹಳ ಬೆಸ್ಟ್ ಮಾರ್ಮೇಕ ಹಾಡ್ರಿ ಮೇಡಮ್.
0: ಆ ಹಾಡು ಪ್ರಸಾರ ಮಾಡ್ಬೇಕು.
1: ಹೌನ್ರಿ, ಆ ಹಾಡ್ರಿ ಮೇಡಮ್.
0: ನಿಮ್ಗೆ ಹಾಡುವ ಹವ್ಯಾಸ ಎಲ್ಲ ಇದೆಯಾ?
1: ಹಾಡು ಹವ್ಯಾಸ ಅಂದ್ರೆ ಇವ್ ಅಂತಾಕ್ಷರಿಗೆ ಅದು ಭಾಗವಹಿಸ್ತೇವ್ರಿ ಮೇಡಮ್. ಹಂಗೆ ನಾವು ರೈತರು ಅಲ್ರಿ, ಯಾವಾಗ ಹಂಗೆ ಕೆಲಸ ಮಾಡ್ಕೋತ ಗುಣಗುಣಿಸ್ತೇವ್ರಿ ಮೇಡಮ್. ಹಿಂದಿ ಕನ್ನಡ ಹಿಂಗೆ ಹಾಡುಗಳು ಹಾಡ್ತಿರ್ತೇವ್ರಿ, ಹಂಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಶಾರ್ಟ್ಕಟ್ ನಾಗ ರೀ.
0: ಹಾಗೆ
1: ಹೌನ್ರಿ ಮೇಡಮ್.
0: ಓಕೆ ಸರ್, ಖಂಡಿತ ನೀವು ಕೇಳಿರುವಂತ ಹಾಡನ್ನ ಪ್ರಸಾರ ಮಾಡ್ತೀನಿ.
1: ಹೌನ್ರಿ, ಧನ್ಯವಾದ. ನಮಸ್ತೆ ಮೇಡಮ್.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ.
0: ಓಕೆ ಓಕೆ. ಬೆಂಕಿಯಲ್ಲಿ ಅರಳಿದ ಹೂವು ಅನ್ನುವಂತಹ ಚಿತ್ರದಿಂದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೀವು ಕೂಡ ಇದೇ ರೀತಿ ಕರೆಯನ್ನು ಮಾಡಬಹುದು. ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದಲ್ಲಿ ಮುಂದೆ ಬನ್ನಿ ಮುಂದೆ ಬನ್ನಿ ಅನ್ನುವಂಥ ಹಾಡು, ಈ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇರುವಂಥದ್ದು. ಈ ಒಂದು ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರ ಏನಿದೆ, ಇದರಲ್ಲಿ ನಮ್ಮ ಸುಹಾಸಿನಿ ಅವರು, ಅದೇ ರೀತಿ ವಿಜಯಲಕ್ಷ್ಮಿ ಸಿಂಗ್ ಅವರು, ಎಲ್ಲ ಕಮಲ್ ಹಾಸನ್ ಅವರು ಈ ಚಿತ್ರದಲ್ಲಿ ನಟನೆಯನ್ನು ಮಾಡಿದ್ದಾರೆ. 1983 ತೆರೆ ಕಂಡಂತಹ ಚಿತ್ರ ಇದು. ಶ್ರೀ ಕಲಲಾಯ ಅನ್ನುವಂತಹ ಬ್ಯಾನರ್ ನಡಿಯಲ್ಲಿ ಮೂಡಿ ಬಂದಿರುವಂತಹ ಈ ಒಂದು ಚಿತ್ರದಲ್ಲಿ ಕೆ ಬಾಲಚಂದ್ರನ್ ಚಂದನ್ ಅವರು ಇದರಲ್ಲಿ ನಿರ್ದೇಶನವನ್ನು ಮಾಡಿದ್ದಾರೆ. ಅದೇ ರೀತಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಹಾಡು ಇದು. ಜಿ ಉದಯಶಂಕರ್ ಅವರು ಈ ಹಾಡಿಗೆ ಸಾಹಿತ್ಯವನ್ನು ಬರೆದಿದ್ರೆ MS ವಿಶ್ವನಾಥನ್ ಅವರು ಈ ಒಂದು ಹಾಡಿಗೆ ಸಂಗೀತವನ್ನು ನೀಡಿದ್ದಾರೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ. ಯಾರು ಮಾತಾಡ್ತಿರೋದು? ಕುಮಾರಿ ಅವರು. ಎಲ್ಲಿಂದ ಕಾಲ್ ಮಾಡ್ತಿದ್ರಾ? ತೋಕೂರಿನಿಂದ ಕುಮಾರಿ ಅವರು. ಓಕೆ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀರಾ?
0: ನಾವು ಕೂಡ ಆರಾಮ. ಊಟ ಆಯ್ತು ನಿಮ್ದಾಯ್ತಾ? ಹ್ಮ್. ನೀವು ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ?
2: ಇಲ್ಲ, ನಾನು ಮುಂಚೆ ಎಲ್ಲ ಮಾಡ್ತಾ ಇದ್ದೆ.
0: ಈಗ ಸ್ವಲ್ಪ ಕಡಿಮೆ. ಕಾರ್ಯಕ್ರಮವನ್ನ ಕೇಳ್ತಾ ಇರ್ತೀರಾ? ಓಕೆ ಹೇಳಿ ಕುಮಾರಿ ಅವರೇ, ಇವತ್ತು ನಿಮ್ಗೆ ಯಾವ ಹಾಡು ಕೇಳ್ಬೇಕು? ಯಜಮಾನದಿಂದ ಯಾವ ಹಾಡು? ಹೌದು. ಹ್ಮ್. ಓಕೆ, ನಿಮ್ಗೆ ಕುಮಾರಿ ಅಂತ ಯಾರು ಹೆಸರಿಟ್ಟದ್ದು? ಬಾರಿ ಚೆನ್ನಾಗಿದೆ ಕುಮಾರಿ. ಕುಮಾರಿ ಕುಮಾರಿ ಅಲ್ವಾ, ತುಂಬಾ ರೇರ್ ಅಲ್ಲ ಹೆಸರಿಡೋದು ಕುಮಾರಿ ಕುಮಾರ ಅಂತೆಲ್ಲ. ಎಲ್ಲದ್ರಲ್ಲಿ ಬರ್ತದೆ. ಚಿಕ್ಕ ಮಕ್ಕಳನ್ನ ಹೇಳುವ ಅಂದ್ರೆ ಚಿಕ್ಕ ಮಕ್ಕಳನ್ನ ಹೇಳುವಾಗ ಕುಮಾರಿ ಅಂತ ಹೇಳ್ತೇವೆ ನಾವು ಅಲ್ವಾ? ಹ್ಮ್. ಹೆಣ್ಣು ಮಕ್ಕಳನ್ನ. ಓಕೆ, ಧನ್ಯವಾದಗಳು. ನೀವು ಕೇಳಿರುವಂತ ಹಾಡನ್ನ ಪ್ರಸಾರ ಮಾಡ್ತೀನಿ. ಎಸ್ ಎಸ್. ಓಕೆ ಓಕೆ. ಯಜಮಾನ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದಾರೆ ಕುಮಾರಿ ಅವರು ತೋಕೂರಿಂದ ಕರೆಯನ್ನು ಮಾಡಿ. ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ ಎನ್ನುವಂಥ ಹಾಡು. ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದೆ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ರಾಡ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರ. ನಿಮ್ಮ ಒಲವಿನ ಹಾಡನ್ನ ಕೇಳೋದಕ್ಕೆ ಕರೆ ಮಾಡಬಹುದು. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ವಸಂತ.
0: ವಸಂತ ಅವರು. ವಸಂತ ಅಣ್ಣ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀರಾ ಮೇಡಮ್? ನೀವೆಲ್ಲ?
0: ನಾವೆಲ್ಲ ಆರಾಮ.
1: ಮೇಡಮ್,
0: ಊಟ ಆಯ್ತು? ನಿಮ್ದಾಯ್ತಾ?
1: ನಮ್ದಾಯ್ತು ಮೇಡಮ್.
0: ಹಾ ಹಾ ಹಾ, ಓಕೆ, ಹೇಳಿ ಯಾವ ಹಾಡು ಕೇಳುವ?
1: ಹಾಡು ತುತ್ತು ಅನ್ನ ತಿನ್ನೋಕೆ ಪುಗಸೆ ನೀರು ಕುಡಿಯೋಕೆ ಈ ಹಾಡು ಬೇಕು.
0: ಹ್ಮ್. ಯಾಕೆ ಈ ಹಾಡು ಇಷ್ಟ?
1: ಅದು ಹಾಡು ತುಂಬಾ ಇಷ್ಟ.
0: ಹ್ಮ್. ಸಾಹಿತ್ಯ ಇಷ್ಟನಾ?
1: ಸಾಹಿತ್ಯ ಎಲ್ಲ ಇಷ್ಟ.
0: ಹ್ಮ್.
1: ಒಳ್ಳೆ ಹಾಡುಗಳು, ಹಳೆ ಹಾಡುಗಳು ಕೇಳಲಿಕ್ಕೆ ತುಂಬಾ ಖುಷಿ
0: ಆಗ್ತದೆ. ಹ್ಮ್ ಹ್ಮ್ ಹ್ಮ್, ಹೌದು. ಓಕೆ, ಖಂಡಿತ ಸ್ವಲ್ಪ ಹೊತ್ತಲ್ಲಿ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಜಿಮ್ಮಿ ಗಲ್ಲು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರೆ, ವಿಷ್ಣುವರ್ಧನ್ ಅವರ ಅಭಿನಯದ ಗೀತೆ ಇದು. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಅನ್ನುವಂತಹ ಹಾಡು. ತುಂಬಾ ಅದ್ಭುತವಾದಂತಹ ಒಂದು ಸಾಹಿತ್ಯ ಇರುವಂತಹ ಗೀತೆ. ಹಾಗಿರುವಾಗ ಈ ಒಂದು ಸಾಹಿತ್ಯವನ್ನು ಬರೆದವರು ಯಾರಾಗಿರಬಹುದು ಅಂತ ನೀವು ಆಲೋಚನೆ ಮಾಡ್ತಿರಬೇಕಾದ್ರೆ, ಚಿ ಉದಯ ಶಂಕರ್ ಅವರ ಸಾಹಿತ್ಯ ಇದು. ಅದೇ ರೀತಿ ಈ ಹಾಡನ್ನು ಹಾಡಿದವರು ಯಾರಪ್ಪ? ಡಾಕ್ಟರ್ ವಿಷ್ಣುವರ್ಧನ್, ಅದೇ ರೀತಿ ಶ್ರೀಪ್ರಿಯಾ ಅವರು, ಲೋಕೇಶ್ ಅವರು ಅಭಿನಯಿಸಿದಂತಹ ಚಿತ್ರ ಆಗಿದ್ರು ಕೂಡ, ಇದನ್ನು ಹಾಡಿದಂತಹ ಗಾಯಕರು ಯಾರು ಅಥವಾ ಇದರ ಸಂಗೀತ ನಿರ್ದೇಶನ ಮಾಡಿದವರು ಯಾರು ಅಂತ ನೋಡುತ್ತಿದ್ರೆ, ವಿಜಯ್ ಭಾಸ್ಕರ್ ಅವರು ಈ ಸಂಗೀತವನ್ನು, ಈ ಒಂದು ಹಾಡಿನ ಸಂಗೀತವನ್ನು ನಿರ್ದೇಶನ ಮಾಡಿದ್ದಾರೆ. ಈ ಹಾಡನ್ನು ಹಾಡಿದವರು ಬೇರೆ ಯಾರೂ ಅಲ್ಲ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಡಿರುವಂತಹ ಒಂದು ಅದ್ಭುತವಾದಂತಹ ಗೀತೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಅನ್ನುವಂತಹ ಅದ್ಭುತವಾದಂಥ ಗೀತೆಯನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ವಸಂತ ಹೇಮಾಜ್ ಅವರು ಕೇಳಿರುವಂತಹ ಹಾಡು. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ.
2: ಹಲೋ,
0: ನಮಸ್ಕಾರ.
2: ನಮಸ್ಕಾರ ಮೇಡಮ್.
0: ಯಾರು ಮಾತಾಡ್ತಿರೋದು?
2: ಕಿನ್ಯದಿಂದ ವೆಂಕಪ್ಪ ಅಂತ.
0: ಕಿನ್ಯದಿಂದ ವೆಂಕಪ್ಪ ಅವರು?
2: ತಲಪಾಡಿಯಿಂದ.
0: ತಲಪಾಡಿ ಕಿನ್ಯದಿಂದ ಮೊದಲ ಸಲ ಕಾಲ್ ಮಾಡ್ತಾ ಇದೀರ ನೀವು? ತಾವೇನ್ ಮಾಡ್ಕೊಳ್ತಿರೋದು? ಏನ್ ಕೆಲಸ ಮಾಡ್ತಾ ಇದೀರಾ? ಹಾಗೆ ಅಲ್ವಾ. ಹಿಂದಿ ಪಿಕ್ಚರ್ ಇದ್ದ ಯಾವ್ದು ಹೇಳಿ?
2: ಮುಖಂದರ್
0: ಕಿ
2: ಸಿಕಂದರ್.
0: ಹ್ಮ್. ಅದರಲ್ಲಿ ಯಾವುದು? ಟೈಟಲ್ ಟ್ರ್ಯಾಕ್. ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು. ಓಕೆ, ಮುಖಂದರ್ ಕ ಸಿಕಂದರ್ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಟೈಟಲ್ ಟ್ರ್ಯಾಕ್ ಅನ್ನ ಕೇಳ್ತಾ ಇರುವಂತದ್ದು. ಅದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನ ಕೇಳೋದಕ್ಕೆ ಕರೆಯನ್ನ ಮಾಡಬಹುದು. 6-3-6-4-2-0-4-9-9 ಈ ಒಂದು ಸಂಖ್ಯೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ದೇಶ ವಿದೇಶ ಕಿ ಸೇರ್ ಕಾರ್ವಾ 2.0 ಪರ್.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು. ನೇರ ಪ್ರಸಾರದ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರ ನಿಮ್ಮ ಒಲವಿನ ಹಾಡನ್ನ ಕೇಳೋದಕ್ಕೆ ಕರೆಯನ್ನು ಮಾಡುವಂತಹ ಸಂಖ್ಯೆ 6364249499. ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಿಮ್ಮ ಒಲವಿನ ಹಾಡನ್ನ ಕೇಳ್ಬೋದು. ಕರೆ ಮಾಡಿ ಮಾತಾಡಿ 6364249499 ಈ ಒಂದು ಸಂಖ್ಯೆಗೆ ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು ಕೇಳ್ತಾ ಬಂದ್ರಿ. ಹಿಂದಿ ಹಾಡು, ಅದೇ ರೀತಿ ಕನ್ನಡ ಹಾಡುಗಳನ್ನು. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಕೊನೆಯ ಕಾಲರ್, ಹಲೋ, ನಮಸ್ತೆ.
1: ಹಲೋ,

0: ನಮಸ್ಕಾರ. ಹಲೋ ಹಲೋ, ನಮಸ್ತೆ. ಇಲ್ಲ, ಕರೆ ಮಾಡಿದವ್ರು ಯಾಕೋ ಮಾತಾಡ್ತಿಲ್ಲ. ಕರೆ ಮಾಡಿ ದಯವಿಟ್ಟು ಮಾತಾಡಿ, ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ನಿಂತ್ಕೊಳ್ಳಿ. ಕೆಲವೊಮ್ಮೆ ನೆಟ್ವರ್ಕ್ ಸಮಸ್ಯೆ ಇರುತ್ತೆ. ಈಗ ಇತ್ತೀಚೆಗಂತೂ ನೆಟ್ವರ್ಕ್ ಸಮಸ್ಯೆ ಜಾಸ್ತಿ ಇರುವಂಥದ್ದು. ಕಾಲ್ ಮಾಡಿದರೂ ಕೂಡ ಕಾಲ್ ಕನೆಕ್ಟ್ ಆಗೋದಿಲ್ಲ, ಅಥವಾ ನೆಟ್ವರ್ಕ್ ಕಟ್ ಆಗುವಂಥದ್ದೆಲ್ಲವೂ ನಡೀತಾ ಇದೆ. ಹಾಗಿರುವಾಗ ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿದರೆ ಸರಿಯಾಗಿ ಕೇಳಿಸುತ್ತೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಶಾಲಿನಿ,
0: ಶಾಲಿನಿ ಅವರು. ಎಲ್ಲಿಂದ ಕಾಲ್ ಮಾಡ್ತಿದ್ದೆ?
1: ಕಟ್ಟೆಯಿಂದ.
0: ಮಾರೇಮಕಟ್ಟೆಯಿಂದ. ಶಾಲಿನಿ ಅವರು, ಹೇಗಿದ್ದೀರಾ?
1: ಹಾ, ಸೌಖ್ಯ
0: ಸೌಖ್ಯ, ಆರಾಮ.
1: ಆರಾಮ.
0: ಓಕೆ, ಇವತ್ತು ಶಾಲಿನಿ ಅವರಿಗೆ ಯಾವ ಹಾಡು ಕೇಳಬೇಕು?
1: ಹಸಿರು ಸಿರಿಯಲಿ, ಮನಸ್ಸು ಕರೆಯಲಿ, ನವಿಲೇ ನಿನ್ನಂತೆ ಕಣಿವೆ, ನಿನ್ನಿಂದಲೇ
0: ಈ ಹಾಡು ಕೇಳಬೇಕಾ? ಓಕೆ, ಖಂಡಿತ. ಸ್ವಲ್ಪ ಹೊತ್ತಲ್ಲೇ ನೀವು ಕೇಳಿರುವಂತಹ ಹಾಡನ್ನು ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ, ಹಸಿರು ಸಿರಿಯಲಿ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡ್ತಾ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಿಂದ ಹೊರಡುವಂಥ ಹೊತ್ತು ಆಗ್ತಾ ಬಂತು. ಇನ್ನು ಮುಂದಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಿಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.

0: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು.

0: ನೀವು ಹಲವಾರು ನಾಟಕ ತಂಡಗಳಲ್ಲಿ ಅಭಿನಯಿಸಿದ್ದೀರಾ, ಅಂದ್ರೆ ಹೇಳುದಾದ್ರೆ ಹೆಚ್ಚಿನ ನಾಟಕ ತಂಡಗಳು ತುಂಬಾ ಹೆಸರಾಂತ ಕಲಾವಿದರದ್ದು, ಹೆಸರಾಂತ ಏನು ರಚನೆ ನಾಟಕ ರಚನೆಗಾರರದ್ದು.
1: ನನ್ನ ಸುತ್ತಮುತ್ತ ನನ್ನ ಗೆಳೆಯರಾದಂತಹ ಶೇಖರ್ ಶೆಟ್ಟಿ ಅವರು ಒಳ್ಳೆ ನಟರು ಅವರು ಕೂಡ, ಮತ್ತೆ ದಯಾನಂದ, ವಸಂತ ಮೀನ್, ಈ ನಾವೆಲ್ಲ ಬಾಲ್ಯ ಸ್ನೇಹಿತರು. ಅಲ್ಲಿ ಒಟ್ಟು ಕೂಡಿ ನಮ್ಮ ಇದು ಆಗ ಆಗ್ತಿರುವ ಆ ನಾಟಕಗಳನ್ನು ನೋಡಿ ನಾವೊಂದು ಪ್ರೇರಿತರಾಗಿ ಚಿಕ್ಕ ಚಿಕ್ಕ ಒಂದು ನಾಟಕವನ್ನು ನಾವೇ ಬರೆದು ನಾವೇ ಆಡಿ, ಈ ರೀತಿ ನಾವು ಒಂದು ಬಾಲಕ ನಾಟಕ ಸಭಾ ಎಂಬ ರೀತಿಯಲ್ಲಿ ನಾವು ಬಂದೆವು. ನಾನು ಮೊದಲು ನನ್ನ ಸ್ವರ ಸ್ವಲ್ಪ ಫಿಮೇಲ್ ವಾಯ್ಸ್ ಟೈಪ್ ಇತ್ತು,
0: ಮಾತಾಡೋಗಲೇ ಹೆದರಿಕೆ.
1: ನಾನು ಮೊದಲು ಫಿಮೇಲ್ ಪಾರ್ಟಿ ಮಾಡ್ತಿದ್ದೆ. ನಮ್ಮ ನನ್ನ ಫ್ರೆಂಡ್ ಶೇಖರ್ ಶೆಟ್ಟಿ ಅವರು ನನಗೆ ಹೀರೋ ಆಗಿ ಒಂದೆರಡು ಡ್ರಾಮಾದಲ್ಲಿ ದೇಶಬಂಧು ಈ ತರ ಬಳ್ಳಿ ಮೂಡೋಣ ಈ ನಾಟಕದಲ್ಲಿ ಅವರು ನನಗೆ ಹೀರೋ ಆಗಿ ಅವರು ಬಂದಿದ್ರು. ನಾನು ಅವರಿಗೆ ಸ್ತ್ರೀ ನಾಯಕಿಯಾಗಿ ಪಾತ್ರ ಮಾಡಿದ್ದೆ. ಆ ನಂತರ ನಂದು ನಾನೇ ಒಂದು ಪಿ ಯು ಸಿಯಲ್ಲಿರುವ ನಾನೇ ಬರೆದು ಒಂದು ಬೀದಿ ಬಿಕರಿ ನಾಟಕ ಅಂತ ಬರೆದೆ. ಅಲ್ಲಿ ಎಲ್ಲರ ಒಪ್ಪಿಗೆ ಮೇರೆಗೆ ನಾನೇ ಅದ ಆ ನಾಯಕನ ಪಾತ್ರ ಮಾಡಬೇಕಂತ ಹೇಳಿದರು. ಅಂದಿನಿಂದ ನಾನು ನಾಯಕನ ಪಾತ್ರವನ್ನು ಅಭಿನಯಿಸ್ತಾ ಬಂದೆ. ಅದರ ಜೊತೆ ಜೊತೆಗೆ ಕಳಾನಾಯಕ ಮುಂತಾದ ಅನೇಕ ನಾಟಕಗಳನ್ನು ಮಾಡಿದ್ದೇನೆ. 1984 ಅಂದರೆ ನಾನು 1970 ಈ ನನ್ನ ಬೀದಿ ಬಿಕರಿ ನಾಟಕದ ನಾಯಕನಾಗಿ ಬಂದೆ. 1970 ಸಾಧಾರಣ ಒಂದು 1982 ವರ್ಷಗಳ ಕಾಲ ನಾನಿದ್ದ ಆ ಕಾಲದಲ್ಲಿ, ಆವಾಗ ಏಕಂತೇಳಿದ್ರೆ ಪ್ರತಿಯೊಂದು ಅಲ್ಲಲ್ಲಿ ಸಂಘ ಸಂಸ್ಥೆಗಳು, ಯುವಕ ಸಂಘಗಳು, ಕೆಲವು ಸಂಘಟನೆಗಳು ಅವರವರ ಊರಲ್ಲಿ ನಾಟಕ ಮಾಡ್ತಾಯಿದ್ರು. ಅಲ್ಲಿ ಕೆಲವು ಪ್ರಮುಖ ಪಾತ್ರಗಳಿಗೆ ನನ್ನಂಥವರನ್ನು, ಆಗ ನಮ್ಮ ಬಹಳ ಫೇಮಸ್ ಆಗಿದ್ದ ಬಾಲಕೃಷ್ಣ ಕದ್ರಿ, ರೋಹಿದಾಸ ಕದ್ರಿ, ರವೀಂದ್ರಣ್ಣ ಅಂತ ಇಂಥವ್ರ ಜಿ ರವೀಂದ್ರ ಅವರು ಇವರನ್ನೆಲ್ಲ ಕರೆಸಿ, ಭವ್ಯ ಭವ್ಯ ಅಂದರೆ ಅವರು ಕೆ ವಿ ಭಟ್, ಇಂಥವರಿದ್ದ ನಮ್ಮ ಅಚ್ಯುತ್ ಕಲ್ಲಾಪು, ಇಂಥವರೊಟ್ಟಿಗೆ ನಾನು ಒಬ್ಬ ಸೇರಿಕೊಂಡೆ. ಸೊ ನಾನು ತುಂಬ ವರ್ಷ ಕಾಲ ನಾಯಕನಾಗಿ ಪಾತ್ರ ಮಾಡಿದೆ. ಆ ಸಂದರ್ಭಗಳಲ್ಲಿ ಹೆಣ್ಮಕ್ಳು ನಾಟಕದಲ್ಲಿ ಅಭಿನಯಿಸೋದು ಬಹಳ ಕಡಿಮೆಯಾಗಿತ್ತು. ಆಗ ನಮ್ಮ ಗೆಳೆಯರಾದ ಗಂಗಾಧರ್ ಶೆಟ್ಟಿ, ಹಾಗೆಯೇ ನಮ್ಮ ಗಣೇಶ್ ಕುಮಾರ್, ದಿನೇಶ್ ಅಪ್ತ ಅವರು ಇಂಥವರೆಲ್ಲ ಸ್ತ್ರೀ ಪಾತ್ರಗಳು ಮಾಡ್ತಿದ್ರು. ಅವರು ಸ್ತ್ರೀಯರಂತೆಯೇ ಅಭಿನಯಿಸ್ತಿದ್ರು. ಈ ರೀತಿಯಾಗಿ ಆಯಾಯ ಸಂಘಟನೆಗಳ ಆ ಕಲಾವಿದರ ಜೊತೆಗೆ ನಾವು ಸೇರಿಕೊಂಡು ನಾವು ಒಂದು ತುಂಬ ನಾಟಕಗಳನ್ನು ಮಾಡಿದ್ದೇವೆ. ಬಹುಶಃ ಪ್ರತಿ ಶನಿವಾರ ಆದಿತ್ಯವಾರ ನಾನು ನಾಟಕ ರಂಗದ ಮೇಲಿದ್ದೆ ಎಂಬುದು ನನ್ನ ನೆನಪು.

0: ஹாய் நமஸ்கார யா நிக்கல்ல அர்ஜுன் காபி கார்ட்.
1: நமஸ்கார யா நிக்கல்ல விஜயகுமார் கொடியால் பயில் பாத்திருந்தோம்ல
2: யானு லயன் கிஷோர் டிஷெட்டி லகுமி தண்ட குட்லா.
3: நமஸ்கார யா நிக்கல்ல தெலிக்கத பள்ளி தேவதாஸ் காபி கார்ட்.
4: நமஸ்கார யா நிக்கல்ல தின குசல்தர் சின்ன விண்டி படில்
5: நிக்கிற கிளந்து பிளே 107.8 FM ரங்க ரங்கதா பது.
6: ಇದು ಧ್ವನಿ ಮುದ್ರಿತ ಹೃದಯರಾಗ ಕಾರ್ಯಕ್ರಮ.
7: ನೀವು ಹೇಳಿದ್ರಿ ಡಿ ಎಸ್ ರವರೇ, ಮುಂಚೆ ಹೆಣ್ಣಿನ ಸ್ವರ ಇತ್ತು, ಈಗ ಅದು ಬದಲಾಯಿತು, ಈಗ ಗಡಸು ಸ್ವರ ಬಂದಿದೆ. ಅಂದ್ರೆ ಈ ಸ್ವರದಿಂದಾಗಿ ಇಷ್ಟೊಂದು ನಿಮಗೆ ಫೇಮಸ್ ಆಗಿದ್ರ, ಇಷ್ಟೊಂದು ಪಾತ್ರಗಳು ಬಂದಿವೆ, ಅದೆಲ್ಲ ನಿಮ್ಮ ಅಭಿನಯಕ್ಕಾಗಿಯೇ ಜಾಸ್ತಿ ಪಾತ್ರಗಳು ಬಂದಿದೆ. ಯಾವ ಏನು ನಿಮ್ಮಲ್ಲಿ ಏನು ಎನರ್ಜಿ ನೋಡಿ ಅವರು ನಿಮಗೆ ಪಾತ್ರ ಕೊಡ್ತಾ ಇದ್ದಾರೆ
8: ಸರ್? ಅದೇ ನೀವು ಹೇಳಿದಾಗೇನೆ, ಒಂದು ನನಗೆ ಈ ಕಲೆಯ ಮೇಲೆ ಇಚ್ಛೆ ಇತ್ತು, ಒಂದು ಅದರ ಮೇಲೊಂದು ಭಕ್ತಿ ಇತ್ತು. ಮತ್ತು ನೀವು ಹೇಳಿದ ರೀತಿಯಲ್ಲಿ ಆ ಸ್ವರ ಆಗಲಿ ಅಭಿನಯ ಆಗಲಿ, ಬಹುಶಃ ಆ ತಾಯಿ ಸರಸ್ವತಿ ನನಗೆ ಒದಗಿಸಿದ ಒಂದು ಒಂದು ಕರುಣೆ, ಒಂದು ಪ್ರಸಾದ ಅಂತ ಅನ್ನಿಸ್ಕೊಳ್ತೇನೆ. ತುಂಬ ಜನ ಹೇಳ್ತಾರೆ ನಿಮ್ಮ ಸ್ವರ ಕೆಲವೊಂದು ಪಾತ್ರಗಳೇ ಬಹಳ ಒಪ್ಪುತ್ತದೆ ಈ ರೀತಿಯಾಗಿ ನಿಮ್ಮದು ಅಂತ ತುಂಬ ಜನ ನನ್ನ ಹತ್ರ ಹೇಳಿದ್ದು ಇದೆ ಸರ್. ಅಷ್ಟು ಮಾತ್ರ ಹೇಳಬಲ್ಲೆ ಈ ಬಗ್ಗೆ.
7: ಈಗ ಹೆಣ್ಣಿನ ಸ್ವರ ಬರುತ್ತಾ?
8: ಇಲ್ಲ ಸರ್, ಖಂಡಿತ ಇಲ್ಲ, ಖಂಡಿತ ಇಲ್ಲ ಸರ್, ಬರೋದೇ ಇಲ್ಲ. ಮಾಡಿದ್ರು ಒಂಥರ ಅದು ಮಿಮಿಕ್ರಿ, ಒಂಥರ ಅಭಾಸ ಆರ್ಟಿಫಿಷಿಯಲ್ ಆಗುತ್ತೆ. ಅದರ ಮುಂಚೆ ರಿಯಲ್ ಆಗೊಂಥರ, ಅದೇ ನಾನು ಹೇಳಿದ ಶೇಖರ್ ಶೆಟ್ಟಿ ಒಂದು ಬಳ್ಳಿ ಮೂಡುಂಡು ದಂಡಕೇರಿಯವರ ಒಂದು ಭಾರತೀಯರು ಈಗ ನೆನಪಿದೆ. ಮತ್ತೆ ದೇಶ ಬಂದಲು ಅದು ನಾನು ಹೆಣ್ಣಿನ ಸ್ವರನೇ ಬರ್ತಾ ಇತ್ತು ಅವಾಗ. ಹೌದು.
7: ಈ ಹೆಣ್ಣಿನ ಪಾತ್ರ ಮಾಡುವಾಗ ಮನೆಯಲ್ಲಿ ಏನಾದರೂ ಅಡಚಣೆ ಇತ್ತಾ? ನಾಟಕಕ್ಕೆ ರಂಗಕ್ಕೆ ಹೋಗುವಾಗ ನೀವು ಪಾದಾರ್ಪಣೆ ಮಾಡಿದಾಗ
8: ಆಗ ಅದು ಬಹಳ ಕತ್ತೆ ಇದೆ ಸರ್, ದೊಡ್ಡ ಕತೆ. ಯಾಕೆಂದರೆ ನನ್ನ ತಂದೆ ತಾಯಿನ ಬಿಟ್ಟು, ಅಂದರೆ ನಾವು ಒಟ್ಟು 9 ಜನ ಮಕ್ಕಳು ಸರ್. ನಾನು ದೊಡ್ಡವ, ನನಗೆ 4 ಜನ ತಮ್ಮಂದಿರು, 4 ಜನ ತಂಗಿಯಂದಿರು. ಸೊ ನಾನು ಮೊದಲನೇ ಆಗಿದ್ದ ಕಾರಣ ನನ್ನನ್ನು ಅಜ್ಜ ಅಜ್ಜಿ ಹತ್ತಿರ ಬಿಟ್ಟುಬಿಟ್ರು. ನಾನು ಅಜ್ಜಿ ಅಜ್ಜಿ ಜೊತೆನೇ ಬೆಳೆದೆ. ನನಗೆ ಸತ್ಯ ಅಂತ ಹೇಳಿದರೆ ನನಗೆ ತಂದೆ ಮತ್ತು ತಾಯಿದ ಸಂಪರ್ಕ ಬಹಳ ದೂರ ಆಗಿತ್ತು. ನನ್ನ ಅಜ್ಜಿ ಅಜ್ಜಿ ನನಗೆ ತಂದೆ ತಾಯಿ ತರ
7: ಅಜ್ಜಿ ಸಂಕಿನ ಪುಳ್ಳಿ.
8: ಆದರೆ ನನ್ನ ಅಜ್ಜ ಬಹಳ ಒಂದು ಸ್ಟ್ರಿಕ್ಟ್ ಮನುಷ್ಯ, ಅವರಿಗೆ ಓದಬೇಕು, ಒಟ್ಟರಸಿ ಓದಬೇಕು, ಓದಿ ಮುಂದೆ ಬರಬೇಕು. ನಾವು ತುಂಬ ಆರ್ಥಿಕವಾಗಿ ತುಂಬ ಸ್ವಲ್ಪ ಹಿಂದೆ ಉಳಿದವರು, ಹೇಗೆ ಓದಿ ಬರಬೇಕಂತ ಆಸೆ. ಹಾಗಾಗಿ ಯಾವುದಕ್ಕೂ ಬಿಡ್ತಾ ಇರಲಿಲ್ಲ ಸರ್. ಆದರೆ ಈ ನಾಟಕಗಳಿಗೆ ನಾನು ಹೇಗೆ ರಾತ್ರಿ ಅವರು ಮಲಗಿದ ನಂತರ ಒಂದು 8-9 ಗಂಟೆ ನಂತರ ಎದ್ದು, ಇದೇ ನಮ್ಮ ಶೇಖರ್ ಶೆಟ್ಟಿ ಅವರ ಜೊತೆ ಎಲ್ಲ ಹೋಗಿ ರಾತ್ರಿ ಒಂದು 2 ಗಂಟೆವರೆಗೆ ಪ್ರಾಕ್ಟೀಸ್ ಮಾಡಿ ಈ ಥರ ಅವತ್ತರ ನಾಟಕ ನನಗೆ ಆ ಥರ ಈ ನಾಟಕ ರಂಗಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ನನ್ನ ಮೊದಲ ನಾಟಕ ಬೀದಿ ಬಿಕರ್ ನಾನೇ ಬರೆದ ನಾಟಕ, ಅದರಲ್ಲಿ ನಾಯಕನಾಗಿ ಅಭಿನಯಿಸಿದ ಮೇಲೆ ನನ್ನ ಅಜ್ಜ ಸ್ವಲ್ಪ ಸಾಫ್ಟ್ ಆದರು, ಬಹಳ ಖುಷಿ ಆಯಿತು. ಆಮೇಲೆ ನನಗೆ ನನ್ನ ನಾಟಕಗಳಿಗೆ ಅವರು ಅಡ್ಡ ಮಾಡ್ತಾ ಇರಲಿಲ್ಲ. ಇಲ್ಲ,
7: ಆ ಪಾತ್ರ ಅವರಿಗೆ ಅಷ್ಟು ಪ್ರಭಾವಶಾಲಿ ಆಗಿದೆ.
8: ಮೊದಲು ನಾನು ಯಾರಂತೂ ಗೊತ್ತಾಗಿರಲಿಲ್ಲ, ಯಾರು ಹೇಳಿದದ್ದು ನಿಮ್ಮನೆ ನಿಮ್ಮ ಮೊಮ್ಮಗನೇ ಅಂತ ಹೇಳಿದಾಗ, ಬಹುಶಃ ಆವಾಗ ಏನಂತ ಹೇಳಿದರೆ ನಮಗೆಲ್ಲ ಒಂದು ಕಪ್ ಮತ್ತೊಂದು ಹಾರ, ಬಹುಶಃ ಬಹಳ ಭಾರವಾದ ಒಂದು ಗೌರವ ಸನ್ಮಾನಗಳಿಂದ ಕೊಡುವಂಥದ್ದು, ಅದನ್ನು ತಂದು ನಾನೊಂದು ಕಪ್ಪನ್ನು ಅವರ ಕೈಯಲ್ಲಿ ಕೊಟ್ಟೆ, ಅವರಿಗೆ ಮಾಲೆಯನ್ನು ಅವರಿಗೆ ಹಾಕಿಬಿಟ್ಟೆ. ಆನಂತರದಿಂದ ಬಹಳ ಖುಷಿ ಆಯಿತು ಅವರಿಗೆ, ನನಗೆ ಬಹಳ ಪ್ರೋತ್ಸಾಹ ಕೊಟ್ಟರು, ಅವರದು ಏನು ತೊಂದರೆ ಆಗಿಲ್ಲ. ಹೀಗೆ ನನಗೆ ಈ ಕಲಾರಂಗದಲ್ಲಿ ಮುನ್ನಡೆಯೋದಕ್ಕೆ ನನಗೆ ಸಾಧ್ಯ ಆಯಿತು.
7: ಓಕೆ, ಬಾಲ್ಯದ ದಿನಗಳು ಹೇಗಿದ್ದವು? ನಿಮ್ಮ ಬಾಲ್ಯವನ್ನು ಹೇಗೆ ಕಳೆದ್ರಿ ನೀವು, ಎಲ್ಲಿ ಕಳೆದ್ರಿ, ಹೇಗೆ ಅಲ್ಲಿಯ ಅನುಭವಗಳು? ಹೇಗಾದರೆ
8: ನಾನು ಅದೇ ಹೊಯ್ಗೆಬೈಲ್, ನಮ್ಮ ಉರ್ವ ಹೊಯ್ಗೆಬೈಲ್ ಅಂತ ಹೇಳ್ತಾರೆ, ಅದು ಬೋಳು ಗ್ರಾಮಕ್ಕೆ ಸೇರುತ್ತೆ. ಸೊ ಅಲ್ಲಿ ನಾನು ಹುಟ್ಟಿದ್ದು. ಅಲ್ಲಿ ನಮ್ಮದು ಅಶೋಕನಗರ ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ನಾನು 7th ಸ್ಟ್ಯಾಂಡರ್ಡ್ ಮಾಡಿದೆ, ಮತ್ತು 6th-8th BM ಹೈಸ್ಕೂಲ್, ಅಲ್ಲಿ PUC ಮಾಡಿದೆ. ನೆಕ್ಸ್ಟ್ ಗೌರ್ಮೆಂಟ್ ಕಾಲೇಜ್, ಅಲ್ಲಿ BCOM ಮಾಡಿಕೊಂಡು ಅನಂತರ 1977 ನಾನು ಮತ್ತೆ ಕೆಲಸಕ್ಕೆ ಸೇರಿಕೊಂಡೆ.
7: ಓಕೆ, ಡಿ ಎಸ್ ಬಳ್ಳೂರವರೇ, ಇನ್ನಷ್ಟು ಮಾತಾಡುವ
8: ಸರ್.

0: யான் அம்ருத் சோமேஸ்வர் ரேடியோ சார் அங்கு ஏப்பல கேண்டு சந்தோஷப்படையிலே
1: கண்டொடே பல தூப்பே நாளெனு கிரிஞ்செடித்தின மாணிகோ இத்தே தோதக ஒப்ப பாடின பத்தைதல கல கல.
2: இது துவனி முத்ரித்த ஹிருதய ராக கார்யக்ரம.
3: டிஎஸ் ரவரே
4: சார்,
3: ತುಳುನಾಡಿನ ಹಲವಾರು ನಾಟಕ ತಂಡಗಳಲ್ಲಿ ಅಭಿನಯಿಸಿದಿರಿ, ಎಲ್ಲ ಅನುಭವ ಹೇಳಿದರೆ ಒಂದು ರಂಗ ಅನುಭವ ಹೇಗಿತ್ತು, ಆ ಜರ್ನಿ ಹೇಗಿತ್ತು ನಿಮ್ಮ ನಾಟಕ ರಂಗದ?
4: ಅದೇ ಸಾಧಾರಣ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿವರೆಗೆ ನಾನು 1970 ಆವಾಗ ಬೇರೆ ಬೇರೆ ಸಂಘಟನೆಗಳ ಇದರಲ್ಲಿ ಹೋಗಿ ನಾನು ಪಾತ್ರ ಮಾಡ್ತಿದ್ದೆ. ಹೀಗೆ ನನಗೆ ಹಲವಾರು ಸಂಘಟನೆಗಳ ನಮ್ಮ ಈ ತುಳುನಾಡು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಅವರದ್ದು ಪರಿಚಯ ಆಗಿತ್ತು. ಪ್ರತಿ ವರ್ಷ ವರ್ಷ ಮಾಡ್ತಾಯಿದ್ದೆ. ಹೀಗಿರುತ್ತಾ ನಾನು ಗೌರ್ಮೆಂಟ್ ಕಾಲೇಜಿನಲ್ಲಿ ನಾನು ಕಲಿತಾ ಇರುವಾಗ ಅಲ್ಲಿ ನೆಕ್ಕಿತಪ್ಪನಿ ಗೋಪಾಲಕೃಷ್ಣ ಅಂತ ಇದ್ದರು, ಅವರೊಂದು ಗೊಂಬಡ ದೇವರು, ನಾಟ್ಯರಾಣಿ ಶಾಂತಲ, ಈ ಥರ ಪವಿತ್ರ ಪಾಪಿ ಇಂಥ ನಾಟಕಗಳು ಬರೆದು ಅದರಲ್ಲಿ ನನಗೆ ಪಾತ್ರ ಕೊಟ್ಟರು. ಈ ಸಂದರ್ಭದಲ್ಲಿ ನಾವೊಂದು ನಮ್ಮ ಕಾಲೇಜಿದಕ್ಕೆ ಕೌನ್ಸಿಲರ್ ಕೊಗ್ಗಣ್ಣ ಅಂತ ಇವರು ದಿವಂಗತ ಮಚ್ಚಿದ್ರನಾಥ್ ಮಹೇಶ್ವರ ಅವರ ಅವರೊಂದು ನಾಟಕವನ್ನು ಅಭಿನಯಿಸಿ ಅದು ನಾನು ಕೌನ್ಸಿಲರ್ ಕೊಗ್ಗಣ್ಣನ ಪಾತ್ರ ಮಾಡಿದ್ದೆವು. ಅಲ್ಲಿ ಆ ದಿವಸ ಮಚ್ಚಿದ್ರನಾಥ್ ಬಂದಿದ್ದರು, ಬಂದು ನನ್ನ ಪಾತ್ರ ನೋಡಿ ನನ್ನ ಕೆಲವು ಪಾತ್ರಗಳಲ್ಲಿ ನೀವು ಪಾತ್ರ ಮಾಡೋಕ್ಕೆ ಬರ್ತೀರಾ ಅಂತ ಕೇಳಿದರು. ಆ ನಂತರದಿಂದ ಪುರ್ತುಕಂತಂಡು ನೆತ್ತೆರ ನೀರ ಹಲವಾರು ಸರ್ ತುಂಬ ಅವರು ಆ ನಂತರದಿಂದ ಬರೆದ ಎಲ್ಲ ನಾಟಕಗಳಲ್ಲಿ ಕೂಡ ನಾನು ಪ್ರಮುಖ ಪಾತ್ರಗಳನ್ನು ಮಾಡ್ತಾ ಬಂದೆ. ಹೀಗಿರುತ್ತಾ ಇರುತ್ತಾ 1985 ಆಚೆ ನಮ್ಮ ದೇವದಾಸ್ ಕಾಪಿಕಡ್ ಈಗಿನ ಪ್ರಖ್ಯಾತ ತೆಳಕ್ಕೆದು ಬೊಳ್ಳಿ ನಮ್ಮ ಆಸ್ತಿ ತುಳುವಿನ ಆಸ್ತಿ ಅವರು ಅವರು ಒಂದು ಚಾಪರ್ಕ ಅಂತ ತಂಡವನ್ನು ಕಟ್ಕೊಂಡ್ರು. ಇದಕ್ಕೆ ನನ್ನನ್ನು ನೀವು ಸಹ ಬರಬೇಕು ಅಂತೇಳಿ ಅಂದರೆ ಮಚ್ಚೇಂದ್ರನಾಥ್ ಸಮೇತವಾಗಿ ನಾವು ಅದಕ್ಕೆಲ್ಲ ಒಟ್ಟು ಸೇರಿ ಆಗ ಆನಂದ ಬೋಳೋರು ಅಂಥವರೆಲ್ಲ ಇದ್ದರು, ಎಲ್ಲ ಸೇರಿ ಪಾತ್ರ ಮಾಡಿದರು. ಅಲ್ಲಿಯ ಪ್ರಥಮ ಬಲೇಚಾ ಪರ್ಕ ಚಾಪರ್ಕ ತಂಡದ ಪ್ರಥಮ ನಾಟಕ ಬಲೇಚಾ ಪರ್ಕ, ಅದರ ಪ್ರಥಮ ಆ ನಾಟಕದ ವಕೀಲ ಆ ಪಾತ್ರವನ್ನು ನಾನು ಮಾಡಿದ್ದೆ. ಅಲ್ಲಿಂದ ನಾನು ಸತತವಾಗಿ ತಂಡಂತ ನಾನು ಸೇರಿಕೊಂಡು ಬಂದಿದ್ದು ದೇವದಾಸ್ ಕಾಪಿಕಾಡ್ ಅವರ ಚಾಪರ್ಕ ತಂಡ, ಬೇರೆ ಯಾವ ತಂಡದಲ್ಲೂ ನಾನು ಪಾರ್ಟ್ ಮಾಡಿಲ್ಲ.
3: ಹಾಗೆ ಅತಿಥಿ ನಟನಾಗಿ ಬೇರೆ ಎಲ್ಲ
4: ಯಾರಾದ್ರೂ ಕರೆದ್ರೆ ಕೆಲವು ಸಲ ಹೋಗ್ತಿದ್ದೇನೆ, ಮತ್ತು ತಂಡ ನಾನು ಚಾಪರ್ಕ ಕಲಾವಿದನಾಗಿ ಈ ದಿನದವರೆಗೂ ನಾನು ಅವರ ಜೊತೆನಿದ್ದೇನೆ.
3: ನೀವು ಗಿರೀಶ್ ಕಾರ್ನಾಡ್ರ ಏನು ನಾಟಕಗಳಲ್ಲಿ ಕೂಡ ಅಭಿನಯಿಸಿದ್ರೆ ಅಂತ?
4: ಹೌದು ಸರ್, ನಾನು ಗಿರೀಶ್ ಕಾರ್ನಾಡ್ರ ತೊಗಲಕ್ ಅದು 1980 ಸ್ವಲ್ಪ ಇಸ್ವಿ ಆಚೀಚೆ ಆಗಿರ್ಬೋದು. ನಮ್ಮ ಭೂಮಿಕಾ ತಂಡ ಅಂತ ನಮ್ಮ ಏರಿಯ ಲಕ್ಷ್ಮಣ ಆಳ್ವರು ಅವರ ಅಧ್ಯಕ್ಷರಾಗಿದ್ದರು. ನಾ ದಾಮೋದರ ಶೆಟ್ಟರೆಲ್ಲ ಮತ್ತು ಶರ್ಮಾ ಅಂತ ಇವರೆಲ್ಲ ಮಾಸ್ಟರ್ಗಳೆಲ್ಲ ಈ ತಂಡ ಮುಖಾಂತರ ಅವರು ಕಟ್ಟಿಕೊಂಡಂತ
3: ಈ ಕಾಲೇಜಿನಲ್ಲಿ ಅವರು.
4: ಹೌದು, ಭೂಮಿಕಾ ತಂಡ ಅಂತ. ಸೊ ಅದರಲ್ಲಿ ನನಗೆ ತೊಗಲಕ್ ಇದಕ್ಕೆ ಒಂದು ಪಾತ್ರ ಕೊಟ್ಟರು. ಆ ತೊಗಲಕ್ಕನ್ನು ನಾನು ಅದು ಎರಡು ಸೇರಿ ಡಾನ್ ಬಾಸ್ಕೋ ಹಾಲಿನಲ್ಲಿ ಅದು ಪ್ರದರ್ಶನ ಕಂಡಿತ್ತು, ಅದು ನಾನು ಮಾಡಿದ್ದೆ. ಬಹಳ ಒಳ್ಳೆಯ ನಾಟಕ ಸರ್, ಕಾವ್ಯಮಯವಾದಂತಹ ನಾಟಕ. ಆನಂತರ ನನಗೆ ಇನ್ನೂ ಒಂದು ಮೆಚ್ಚುಗೆ ಆದದಂದರೆ ಕೀರ್ತಿ ಶೇಷರಾದಂಥ ಎನ್ ಎಸ್ ರಾಯರು ಅವರ ಒತೆಲೋ ನಾಟಕ ಸರ್, ಬಹಳ ಒಂದು ಒಳ್ಳೆಯ ನಾಟಕ. ಸೊ ಅದರಲ್ಲೂ ಮಾಡಿದ್ದೆ ನಾನು ಅತ್ಯುತ್ತಮವಾದ ಒಂದು ಇದು. ಸೊ ಅದರ ಒಂದು ಡೈಲಾಗ್ ನನಗೆ
3: ಇನ್ನು
4: ಜ್ಞಾಪಕ ಇದೆ ಸರ್. ಅದು ಹೇಗೆಂದರೆ ಮತ್ತೆ ನಿಮ್ಗೆ ಗೊತ್ತು, ಒಬ್ಬ ನೀಗ್ರೋ ನಾಯಕ, ಅವು ಬಹಳ ಕಪ್ಪು ಕರ್ರಗೆ, ಅವನ ಹೆಂಡತಿ ಡೆಸ್ಟಿಮೋನ ಅಂತ ಬಹಳ ಚಂದದ ಹುಡುಗಿ, ಆದರೆ ಯಾವುದೋ ಒಂದು ದುರದೃಷ್ಟವಶಾತ್ ಏನೋ ಇವನಿಗೆ ತನ್ನ ಹೆಂಡತಿ ಮೇಲೆ ಏನೋ ಸಂಶಯ ಬರುತ್ತೆ. ಸಂಶಯ ಬಂದು ಅದೊಂದು ಸೀನ್ ನಮ್ಮ ಇದರಲ್ಲಿ ಟೌನ್ ಹಾಲಲ್ಲೇ ಅದ್ದು, ಬಹಳ ಒಂಥರ ರೋಮಾಂಚಕ ಅಂತ ಆಗ ಹೇಳ್ತಾ ಇದ್ರು. ಇವಳು ಮಲಗಿದ್ಲು, ಅವಳಿಗೆ ನಿದ್ದೆ ಆವರಿಸಿತ್ತು. ಆ ಸಂದರ್ಭಕ್ಕೆ ಇವಳನ್ನು ಕೊಂದೆ ಹಾಕ್ಬೇಕಂತ ಅವ್ ಬರ್ತಾ ಇದ್ದಾನೆ. ಆ ರೋಷಾವೇಶದ ಬಂದು ಅವನು ಒಂದು ಹೇಳುತ್ತಿರುವ ಒಂದು ಡೈಲಾಗ್
3: ಅನ್ನು
4: ಸಾಧ್ಯ ಇದ್ದಷ್ಟು ನಾನು ಅಷ್ಟೊಂದು ಪರ್ಫೆಕ್ಟ್ ಬರ್ತದೋ ಗೊತ್ತಿಲ್ಲ, ಪ್ರಯತ್ನ
3: ಮಾಡ್ತೇನೆ
4: ಮಾಡ್ತಾ ಇರ್ಬೇಕು. ಈಗ ನಾವು ಕೂತ್ಕೊಂಡಲ್ಲಿ ಅದು ಸ್ಟೇಜ್ ಅಲ್ಲಿ ಅದು ಸಾಧ್ಯತೆ ಇದೆ, ನಾನು ಬರ್ತ ಟ್ರೈ ಮಾಡ್ತೇನೆ ಸರ್. ನಾನು ಡೈಲಾಗ್ ಅನ್ನು ಹೇಳೋಕೆ ಟ್ರೈ ಮಾಡ್ತೇನೆ. ಬರ್ತ ಆವೇಶಭರಿತನಾಗಿ ಏದುಸಿರು ಬಿಡ್ತಾ ಬರ್ತಾ ಇರ್ತಾನೆ ಅವ. ಬಂದು ಹೆಂಡತಿ ನೋಡ್ತಾನೆ, ಅವನ ಹೆಂಡತಿ ಮುಖದ ಮೇಲೆ ಒಂದು ಮೊಂಬತ್ತಿ, ದೊಡ್ಡ ಮೊಂಬತ್ತಿ ಬೆಳಕು ಬಿದ್ದಿರುತ್ತೆ. ಕೊನೆಗೆ ಎಡೆಯಿಂದ ಚಂದ್ರನ ಬೆಳಕು ಬಂದು ಅವಳ ಆ ಸೌಂದರ್ಯ ಇನ್ನಷ್ಟು
3: ಮುಖದ ಕಾಂತಿ
4: ಆಗ ಅವನ ಸ್ವಾಗತನಾಗಿ ಮಾತಾಡ್ತಾ ಇದ್ದಾನೆ. ಕೋಪ ಆವೇಶಭರಿತನಾಗಿರ್ತಾನೆ. ಕೊಲ್ಲಬೇಕು, ಕೊಲ್ಲಲೇಬೇಕು. ಉಳಿಸಿ ನಲಿಸಿ ಬಾಳಿಸುವ ಕರುಣೆ ನನಗಿಲ್ಲ. ನನ್ನ ನೊಲಿಸಿ ನಂಬಿಸಿ ಬದುಕುವ ಕಾರಣವು ಇವಳಿಗಿಲ್ಲ. ಆದರೂ ಕೊಲ್ಲುವ ಕಟುಕತನ ಕೈಗಳಿಗೆ ಕಾರುಣ್ಯದ ಕಡಿವಾನ ಕಟ್ಟುತ್ತಿದೆ. ಸೇಡಿನ ಬೀಡಾದ ನನ್ನೆದೆಯ ಗೂಡಲ್ಲಿ ಈ ಪತಿತೆ ಪಾಪಿಷ್ಟಲನ್ನು ಉಳಿಸುವ ಹೋರಾಟ ಹುಟ್ಟುತ್ತಿದೆ. ಅವ್ಯಕ್ತ ಅಮಾನುಷ ದೈತ್ಯ ನನ್ನೆಲ್ಲ ಶಕ್ತಿ ಶೌರ್ಯವನ್ನು ಮೆಟ್ಟುತ್ತಿದೆ. ನನ್ನಿಂದ ದೂರ ದೂರ ಅಟ್ಟುತ್ತಿದೆ, ಪುಡಿಗುಟ್ಟುತ್ತಿದೆ. ಏಕೆ ಏಕೆ ಇದೇಕೆ ವಿಚಲಿತನಾಗುತ್ತಿರುವೆ? ನನ್ನ ಅಚಲ ನಿರ್ಧಾರದ ಕಲ್ಲೆದೇನು ಕರಗಿ ನೀರಾಗಿಸುವ ಶಕ್ತಿ ಯಾವುದು? ಸಮರಾಂಗಣದಲ್ಲಿ ಶತ್ರು ಸೈನಿಕರ ಸಾವನ್ನು ಕಂಡು ಅಸಂಖ್ಯಾತ ಶವಗಳ ರಾಶಿಯನ್ನು ನಿರ್ದಾಕ್ಷಿಣ್ಯ ನಿಷ್ಕರುಣೆಯ ನೋಟ ಚೆಲ್ಲಿ ನೋಡಿ ಹಿಗ್ಗಿ ಹಿಗ್ಗಿ ಸ್ವರ್ಗದ ಸವಿಯನ್ನುಂಡ ನನ್ನ ದಿಟ್ಟ ಗಂಡೆದೆಯನ್ನು ಮೆಟ್ಟಿದ ಆ ಅನಿಷ್ಟ ದುಷ್ಟ ಶಕ್ತಿ ಯಾವುದು? ಹೌದು, ಇದೇ ಆ ಶಕ್ತಿ. ಇದೇ ನನ್ನ ಶೌರ್ಯ ಧೈರ್ಯಗಳನ್ನೆಲ್ಲ ಹುಡುಗಿಟ್ಟ ದೈತ್ಯ ಶಕ್ತಿ. ಬೇರೆ ಯಾವುದೂ ಅಲ್ಲ, ಇವಳ ಸೌಂದರ್ಯ. ಸ್ವರ್ಗವನ್ನೇ ಸೂರೆಗೈದ ಡೆಸ್ಟಿ ಮೋನಲ ಜೀವಂತ ಶ್ರೀಮಂತ ಸೌಂದರ್ಯ. ಹೌದು, ಇವಳನ್ನು ಕೊಲ್ಲುವ ಅಮಾನುಷ ಆವೇಶ ಆಕ್ರೋಶವನ್ನೆಲ್ಲ ಕಳೆದು ಕರುಣೆಯ ಹಾದಿಯತ್ತ ಕೊಂಡೊಯ್ಯುತ್ತಿದೆ. ಇಲ್ಲ, ಉಳಿಯಗೊಡಬಾರದು. ನಾನುಳಿದು ಬಾಳುವ ಆಸೆಯನ್ನೇ ಅಳಿಸಿದ ಈ ಜಾರಿಣಿಯನ್ನು ಉಳಿಸಲೇಬಾರದು. ಹೋ, ಇವಳ ಶ್ರೀಮಂತ ಸೌಂದರ್ಯಕ್ಕೆ ಜೀವಂತ ಸಾಕ್ಷಿಯಾಗಿ ನಿಂತು ಬೆಳಗುತ್ತಿರುವ ದೀಪವೇ ನನ್ನ ಮನೆ ಮನಗಳನ್ನು ಬೆಳಗುವ ಈ ದೀಪವೇ ನನ್ನನ್ನು ವಂಚಿಸಿ ಕತ್ತಲೆಗೆ ದೂಡಿರುವಾಗ ನೀನು ಇವಳ ಸೌಂದರ್ಯಕ್ಕೂ ಸಾವಿಗೂ ಸಾಕ್ಷಿಯಾಗಿರುವುದು ಬೇಡ. ಮತ್ತಾವ ಕೊಬ್ಬಿನ ಮಬ್ಬು ಬೆಳಕಿದ್ದು ಓ ಇರುಳನ್ನು

0: ಜೀವಕ್ಕಿಂತ ಮಿಗಿಲಾಗಿ ಪ್ರೀತಿಸುತ್ತಿದ್ದ ನನ್ನನ್ನು ಮೋಸದಿಂದ ವಂಚಿಸಿದೆ. ನೀನು ಬದುಕಿ ನಿನ್ನಿಂದ ಮತ್ತಷ್ಟು ಗಂಡಸರು ವಂಚಿತರಾಗದಿರಲಿ. ನಿನ್ನ ಕಳಂಕದ ಕೊಳೆಯ ಮೈಯನ್ನು ನನ್ನ ಮಾತೃಭೂಮಿಯ ಮಣ್ಣು ಮೆಟ್ಟದಿರಲಿ. ಓ ಸೌಂದರ್ಯವೇ, ನನ್ನ ನೀಗೆ ಮೆಟ್ಟಿಸುತ್ತಿರುವೆ. ಮಂಜಿಗಿಂತ ಬಿಳುಪಾದ, ಅಮೃತ ಶಿಲೆಗಿಂತ ನುಣುಪಾದ ಮೈ ಇದು. ಆದರೂ ಈ ಸೌಂದರ್ಯದ ಹಿನ್ನೆಲೆಯಲ್ಲಿ ಎಂಥ ಅಪಾಯ, ಎಷ್ಟೊಂದು ಅನ್ಯಾಯ. ನನ್ನನ್ನು ಪ್ರೀತಿಸಿದ ಹೃದಯವೇ ನನ್ನೆದೆಗೆ ನೋವನ್ನು ತುಂಬಿತು, ಸೇಡಿನ ಸಿಡಿಲನ್ನು ಸೃಷ್ಟಿಸಿತು. ನಿನ್ನನ್ನು ಕೊಲ್ಲಲು ಬಂದ ನನ್ನನ್ನು ಕೊಲ್ಲುತ್ತಿರುವ ಸೌಂದರ್ಯವೇ. ಇಲ್ಲ ಇಲ್ಲ, ಇವಳ ಸೌಂದರ್ಯಕ್ಕೆ ಧಕ್ಕೆಯಾಗದಂತೆ ಕೊಂದು ಕೊನೆಗಾಣಿಸುತ್ತೇನೆ.
1: ಬಹಳ ಭಾವಪೂರ್ಣವಾಗಿ ಈ ಒಂದು ನಾಟಕದ ಇನ್ನು ಸಂಭಾಷಣೆಯನ್ನು ಹೇಳಿದಿರಿ. ಪಾತ್ರದಲ್ಲಿ ತಳ್ಳಿನರಾಗಿ ನೀವು ಅಭಿನಯಿಸಿದಂತೆ
0: ಸ್ಟೇಜ್ ಮೇಲೆ ಹೋದರೆ ಮತ್ತಷ್ಟು
1: ಅದಕ್ಕೆ ಭಾವ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ, ಶಕ್ತಿ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ.
0: ಇಂಥ ಈ ಥರದ್ದೆಲ್ಲ ನನಗೆ ಪಾತ್ರ ಸಿಕ್ಕಿದ್ರೆ ತುಂಬ ಒಂಥರ ನನಗೆ ತುಂಬ ಹುರುಪಾಗಿರುತ್ತೆ ನನ್ನ ಪಾತ್ರ ಅಭಿನಯಕ್ಕೆ.
1: ಹೌದು ಸರ್.

0: ನಾನು ರಿಚರ್ಡ್ ಕ್ಯಾಸ್ಟಲಿನೋ, ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಇದು ಧ್ವನಿ ಮುದ್ರಿತ ಹೃದಯರಾಗ ಕಾರ್ಯಕ್ರಮ.
2: ನಮಸ್ಕಾರ, ನಾನು ಭೋಜರಾಜ ಮಂಜೂರು ಮಾತಾಡ್ತೀನಿ. ಸಮುದಾಯ ಬಾನುಲಿ ಸಾರಂಗ್ ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ.

0: ಡಿ ಎಸ್ ಬೋಳೂರವರೇ, ಎಲ್ಲದಕ್ಕೂ ಎಲ್ಲ ಯಾವುದೇ ಒಂದು ಕಲಾವಿದನ ಹಿಂದೆ ಅವನ ಶಕ್ತಿಯಾಗಿ ಫ್ಯಾಮಿಲಿ ಇರುತ್ತೆ. ಒಂದು ಫ್ಯಾಮಿಲಿ ಫ್ಯಾಮಿಲಿ ಸಪೋರ್ಟ್ ಇಲ್ಲದಿದ್ರೆ ಆ ಕಲಾವಿದನ ಜೀವನ ಅಂತೂ ಬೇರೆ ಬೇರೆ ದುಶ್ಚಟಗಳಿಗೆ ಬಳಿಯಾಗಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ತಿರುವು ಪಡೆದುಕೊಂಡು ಅಂತ್ಯ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ನಿಮಗೆ?
1: ಅದೇ ಪ್ರಥಮವಾಗಿ ನನ್ನ ಅಜ್ಜ ಅಜ್ಜಿ ಸಪೋರ್ಟ್ ಮಾಡಿದ್ರು. ನಾನು ಮೊದಲು ಹೇಳಿದ್ದೆ, ನನಗೆ ಸ್ವಲ್ಪ ತಂದೆ ತಾಯಿಯವರ ಆರೈಕೆ ಅವರ ಇದಕ್ಕಿಂತ ಸ್ವಲ್ಪ ದೂರ ಇದ್ದೆ ಅಜ್ಜ ಅಜ್ಜಿ ಜೊತೆ. ಅಂದರೆ ನನಗೆ ಎಲ್ಲ ನನ್ನ ತಂದೆ ತಾಯಿ ಅಜ್ಜಿ ಆ ಚಿಕ್ಕ ಪ್ರಾಯದಲ್ಲಿ ಅವರೇ ಅಂತ ಆಗಿದ್ದರು. ಹಾಗೆ ನನಗೆ ನನ್ನ ಗೆಳೆಯರು ಅವರು ಮತ್ತು ನನ್ನ ಗುರುಗಳೆಲ್ಲ, ಗುರುಗಳಂದರೆ ಬಹುಶಃ ತುಳು ನಾಟಕ ರಂಗದ ಬಿ ರಾಮ್ ಕಿರೋಡಿಯನ್, ಕೆ ವಿ ಶೆಟ್ಟಿ, ಹೀಗೆ ಮಚ್ಚನಾಥ ಪಾಂಡೇಶ್ವರ್ ತುಂಬ ಸರ್, ಅದು ಹೇಳಿದ್ರೆ ತುಂಬ ಜನದ್ರೆ ಅವ್ರನ್ನ ನಾನು ಒಮ್ಮೆ ಸ್ಮರಣೆ ಮಾಡೋದು ಒಳಿತು. ನಾನು ಹೇಳ್ತೇನೆ ಅವರ ಹೆಸರು, ಕೆ ಎನ್ ಟೈಲರ್, ಮಚ್ಚನಾಥ ಪಾಂಡೇಶ್ವರ್, ಕೆ ವಿ ಶೆಟ್ಟಿಯವರು, ಬಿ ರಾಮ್ ಕಿರೋಡಿಯನ್, ಮಚೇಂದ್ರನಾಥ ಉಳ್ಳಾಳ್ರು, ವಿಶ್ವಕುಮಾರ್ ಅವರು, ಕೃಷ್ಣಪ್ಪ ಉಪ್ಪೂರ್ರವರು, ನೆಕ್ಕಿತಪ್ಪನಿ ಗೋಪಾಲಕೃಷ್ಣರು, ಎಂ ಕೆ ಸೀತಾರಾಮ್ ಕುಲ್ಲಾಳ್ರವರು, ರಾಮಾನಂದ ಚೂರ್ಯರು, ಸಂಜೀವ ಅಡ್ಡ್ಯ, ಶ್ರೀ ಗಂಗಾಧರ ಶೆಟ್ಟಿ, ಉಮಾನಾಥ ಶ್ರೀಯನ್, ವಸಂತ ಅಮೀನ್, ಸಂಜೀವ ದಂಡಿಕೇರಿ, ರಂಗಪ್ಪ ಶ್ರೀಯನ್, ಹೀಗೆ ಕೊನೆಗೆ ದೇವದಾಸ್ ಕಾಪಿಗಳು. ಇಂಥವರ ಇವರ ಎಲ್ಲ ಹೆಚ್ಚಿನ ನಾಟಕಗಳಲ್ಲಿ ನಾನು ಪಾತ್ರ ಮಾಡಿದ್ದೇನೆ. ಸೊ ಅವರದ್ದೆಲ್ಲ ನನಗೆ ಅವರದ್ದೇ ಒಂದು ಸ್ನೇಹಪೂರ್ವಕವಾದ ಒಂದು ಸಪೋರ್ಟ್ ಸಹಕಾರ ಇದು ಇತ್ತು. ನನಗೆ 1986 ಶ್ರೀಮತಿ ವೀಣಾ ಅವರ ಹತ್ರ, ವೀಣಾ ಜೊತೆಗೆ ಮದುವೆ ಆಯಿತು. ಆನಂತರ ನನ್ನ ಶ್ರೀಮತಿಯವರು ಮಾತ್ರ ನನ್ನ ಕಲಾರಂಗಕ್ಕೆ ಸಂಪೂರ್ಣವಾದಂತಹ ಒಂದು ಸಹಕಾರ ಕೊಟ್ಟಿದ್ದಾರೆ ಸರ್. ಬಹುಶಃ ಅವರ ಸಹಕಾರ ಇಲ್ಲದಿದ್ದರೆ ಮತ್ತೆ 2000 ಅನವರತ 1972 ಅನವರ್ತ ನಾಟಕ ರಂಗದಲ್ಲೇ ಇದ್ದೆ. ಬಹುಶಃ ಆಗಿನ ನಾಟಕ ಅಭಿಮಾನಿಗಳಿಗೆ ಗೊತ್ತಿರ್ಬೋದು, ನನ್ನ ಸತತವಾಗಿ ಅವರು ಸ್ಟೇಜನ್ನು ನೋಡಿರ್ತಾರೆ. ಇದಕ್ಕೆಲ್ಲ ನನ್ನ ಶ್ರೀಮತಿ ಕೂಡ ಬಹಳ ಅವರ ಸಹಕಾರ ಕೊಟ್ಟಿದ್ದಾರೆ ಸರ್. ಅವರ ಸಪೋರ್ಟಲ್ಲಿ ನಾನು ಇಷ್ಟೊಂದು ಬಹುಶಃ ಮತ್ತೊಮ್ಮೆ ಕಲಾವಿದನಾಗಿ ಚಿತ್ರ ನಟನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ನಂಬಿದ್ದೇನೆ.
0: ಮನೆಯಲ್ಲಿ ಏನಾದರೂ ಆ್ಯಕ್ಟಿಂಗ್ ಮಾಡ್ತೀರಾ?
1: ಅಂದರೆ ನಾನು ಬಹುಶಃ ಸ್ಟೇಜಲ್ಲಿ ಕಲಾಭಿಮಾನಿಗಳು ನೋಡಿದ್ದು ನನ್ನನ್ನು ಸ್ವಲ್ಪ ಕಲಾನಾಯಕನಾಗಿ, ನಾಯಕನಾಗಿ, ಪೌರಾಣಿಕ ವೇಷಧಾರಿಯಾಗಿ, ಛತ್ರಪತಿ ಶಿವಾಜಿಯಾಗಿ, ಈ ಥರ ಆಗಿ ನೋಡಿದ್ದಾರೆ. ನನ್ನ ಮನೆಯವರಿಗೆ ಮಾತ್ರ ಗೊತ್ತದು, ನನ್ನ ತಂಗಿಯಂದಿರಿಗೆ ಮತ್ತು ತಮ್ಮಂದಿರಿಗೆ. ಇವರಲ್ಲಿ ನಾನು ದೊಡ್ಡ ಜೋಕರ್. ಹೆಚ್ಚಾಗಿ ನಾನು ನನ್ನ ತಂಗಿಯಂದಿರ ಜೊತೆ ತುಂಬ ನನಗೆ ಕ್ಲೋಸ್. ಸ್ವಲ್ಪ ನನ್ನ ತಮ್ಮಂದಿರು ಸ್ವಲ್ಪ ಏನೋ ಹೆದರ್ತಾರೆ ನನ್ನ ಹತ್ರ ಮಾತಾಡಲಿಕ್ಕೆ. ತಂಗಿ ನನ್ನ ಚಿಕ್ಕ ತಂಗಿಗಳು ಅವಯು ಅಂತಲೇ ಕರೆಯೋದು, ಅಷ್ಟೊಂದು ನನ್ನ ಮೇಲೆ ಅವ್ರಿಗೊಂದು ಇದು. ಸೊ ನಾನು ಪ್ರತಿ ನಿಮಿಷಕ್ಕೂ ನಾನು ಮತ್ತು ನನ್ನ ಮಗಳು ಕೂಡ, ಈಗ ನನಗೊಬ್ಬ ಮಗಳಿದ್ದಾಳೆ, ಅವಳಿಗೆ ಮದುವೆ ಕೂಡ ಆಯಿತು. ಅವರ ಹತ್ರಿಗೆ ತುಂಬ ನಾವು ಹಾಸ್ಯಮಯವಾಗಿ ಇರೋದು ಜೀವನದಲ್ಲಿ, ನಗಡ್ತಾ ಇರೋದು. ಏನಾದರೂ ಒಂದು ಸನ್ನಿವೇಶ ಸಿಕ್ಕಿದ್ರೆ ನಾವು ನಗಡ್ತಾ ಇರ್ತೀವಿ, ಅನುದಿನವೂ ನಗ್ತಾ ಇರ್ತೇವೆ ಸರ್, ಭಗವಂತನ ದಯದಿಂದ.
0: ನಗು ಕೂಡ ಒಂದು ಆರೋಗ್ಯಕ್ಕೆ ಟಾನಿಕ್ ಅಂತ ಹೇಳ್ತೀರಿ, ನಿಮ್ಮ ಆರೋಗ್ಯದ ಗುಟ್ಟು ಏನು
1: ಸರ್? ಒಂದು ನಾನು ಅದು ಎಷ್ಟು ಸರಿ ಹೇಳೋದಂತೂ ಗೊತ್ತಾಗ್ತಿಲ್ಲ ಸರ್. ಆದರೆ ನನ್ನ ಒಂದು ವೈಯಕ್ತಿಕವಾದ ಅನ್ನಿಸಿಕೆ ಅಂತ ಹೇಳಿದರೆ, ಆ ಭಗವಂತನ ಅನುಗ್ರಹ ಮತ್ತು ನನ್ನ ಹಿರಿಯರ ಆಶೀರ್ವಾದ ಗೊತ್ತಿಲ್ಲ ಸರ್, ನಾನು ಇದುವರೆಗೆ ಒಂದು ಬೀಡಿ ಎಳೆಯದಿಲ್ಲ, ಒಂದು ತೊಟ್ಟು ಇದು ಕುಡಿಯೋದಿಲ್ಲ ಸರ್, ಏನು ಕುಡಿಯೋದಿಲ್ಲ, ಏನಿಲ್ಲ ಸರ್. ಗೊತ್ತಿದ್ದವರಿಗೆ ಗೊತ್ತು, ಇಲ್ಲದವ್ರಿಗೆ ಗೊತ್ತಿಲ್ಲ. ಅದು ನಾನು ಅದನ್ನು ಹೆಚ್ಚು ಇದು ಮಾಡೋಕ್ಕೆ ಹೋಗೋದಿಲ್ಲ. ಬಹುಶಃ ಇದು ನನಗೆ ಏನಾದರೂ ಒಂದು ರೋಗ ಬಂದರೂ, ಒಂದು ಡಿಸೀಸ್ ಏನಾದ್ರ ಒಂದು ಸಪೋಸ್ ಏನಾದರೂ ಬಂದು ಇಮ್ಮಿಡಿಯೇಟ್ ಒಂದು ಏನಾದರೂ ಕಷಾಯಕ್ಕೆ ಕೂಡ ಇಮ್ಮಿಡಿಯೇಟ್ ನನಗೆ ಸಾಲ್ವ್ ಆಗಿಬಿಡುತ್ತೆ. ಸೊ ಅದೇ ನನ್ನ ಅದು. ಮತ್ತೆ ನಾನು ಅನ್ನ ತಿಂತೇನೆ ಸರ್,
0: ಮತ್ತೊಂದು ನಗ್ತಾ ಇರ್ತೀನಿ
1: ನಾನು, ಹೌದು. ಮತ್ತೆ 3 ನಾನು ಊಟ ಮಾಡ್ತಾ ಇದ್ದೇನೆ, ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅನ್ನ.
0: ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ.
2: ನಮಸ್ತೆ,
0: ಕುಸುಮಾಕರ ಕೊಟ್ಟಾರದಿಂದ ಹೇಳಿ. ಡಿ ಎಸ್ ಅವರ ಜೊತೆ ಮಾತಾಡಿ.
1: ನಮಸ್ಕಾರ ರಸ್ಕುಮಾರ್ ಅವರೇ, ನಮಸ್ತೆ.
2: ಮಾತುಗಳೆಲ್ಲ ತುಂಬಾ ಖುಷಿ ಆಗ್ತದೆ ಕೇಳಲಿಕ್ಕೆ. ಮತ್ತೆ ಡೈಲಾಗ್ ಹೇಳಿದ್ರೆ ತುಂಬಾ ಮನ ಮುಟ್ಟು ಅಂತ ಇತ್ತು. ಅದು ಸ್ವರ ಕೂಡ ವಿಲನ್ ಪಾತ್ರಕ್ಕೆ ಮಾಡಿ ಹೇಳಿಸಿ ಅಂತ ಇತ್ತು ನಿಮ್ಮದು.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.
2: ಎಲ್ಲ ಇನ್ನು ಬರುವ ಸಿನಿಮಾಗಳಿಗೆ ತುಂಬಾ ಅವಕಾಶ ಸಿಗಲಿ ಅಂತ ಹಾರೈಸ್ತೇನೆ ಸರ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್.
0: ಧನ್ಯವಾದಗಳು. ಅವ್ರು ಹೇಳಿದ್ರು ನಿಮ್ಗೆ ಸಿನಿಮಾದಲ್ಲಿ ಮುಂಚೆ ಮುಂದೆ ಅವಕಾಶಗಳು ಸಿಗಲಿ ಅಂತ. ತೆಲಿಕ್ಕದ ಬುಳ್ಳಿಯಲ್ಲಿ ಏನೋ ಆಕ್ಟ್ ಮಾಡಿದ್ರಿ ಅಲ್ವಾ?
1: ನಾನು ಅಲ್ಲ ಸರ್, ನಾನು ಫಸ್ಟ್ ಪೆಟ್ಟ ರಾಮ್ ಶೆಟ್ಟಿ ಅವರು ಮಾಡಬೇಕಿದ್ದ ಪಾತ್ರ. ಅವರಿಗೆ ಆವಾಗ ಹಿಂದಿ ಸಿನಿಮಾಕ್ಕಾಗಿ ಅವರು ಬಹುಶಃ ಬಹಳ ಅರ್ಜೆಂಟ್ ಆಗಿ ಇದಕ್ಕೆ ಹೋಗ್ಬೇಕಾಯ್ತು ಬಾಂಬೆಗೆ. ಆ ಸಂದರ್ಭದಲ್ಲಿ ಇವರೆಲ್ಲ ರೆಡಿಯಾಗಿತ್ತು ಆ ಪಾತ್ರಕ್ಕೆ ಜನ ಹುಡುಕುವಾಗ, ಬಹುಶಃ ಮಚ್ಚಿನಾಥ್ ಪಾಂಡೇಶ್ವರ ಆನಂದ್ ಬೋಳರಲ್ಲಿ ಇದ್ರು ಆ ಕಾಲಕ್ಕೆ, ಅವರ ಒಂದು ಶಿಫಾರಸಿನ ಮೇಲೆ ಅವರು ನನ್ನನ್ನು ಆಯ್ಕೆ ಮಾಡಿದ್ರು. ನನಗೆ ಪೆಟ್ಟಾಯಿಪಲ್ಲಿ ನಾನು ಖಳನಾಯಕ ಮಾಡಿದೆ. ಅನಂತರದಿಂದ ಅನಂತರ ಕಂಚಿಲ್ಲ ಬಾಲೆ ಅಂತ ಅದು
0: ಶಕುಂತಳಾ ಶೆಟ್ಟಿ ಅವರು ಕೂಡ,
1: ಅವರು ನನ್ನ ತಾಯಿಯ ಪಾತ್ರ ಮಾಡಿದ್ರು, ನಾನು ಅವರ ಮಗನ ಪಾತ್ರ ಮಾಡಿದ್ದೆ. ನಾನು ಅಲ್ಲಿ ಹೆಗಡೆಯವರ ಪಾತ್ರ ಮಾಡಿದ್ದೆ ಸರ್. ಅದು ಅದು ಅದು ಎರಡನೇ ಇದು ಸಿನಿಮಾ ತುಳು. ಮತ್ತೊಂದು ಇವರು ಅದೇ ನಮ್ಮ ದೇವಸ್ ಕಾಪಿಯಡವರು ತಿರುಕಿದ ಬುಳ್ಳಿ, ಅದರಲ್ಲಿ ಅರ್ಜುನ್ ಕಾಪಿಗೆ ಮಾಡು ಕಾಪಿ ಕಾಡು, ಮತ್ತು ಇವರ ನಮ್ಮ ಗೋಪಿನಾಥ್ ಭಟ್ ಅವರ ತಂದೆಯ ಪಾತ್ರ ಮಾಡಿದೆ. ಅದು ಒಂದು ಗುತ್ತಿನ ಅವರ ಒಂದು ಪಾತ್ರ.
0: ಅವರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ಕಾರ, ಯಾರು ಮಾತಾಡುದು? ತಮ್ಮ ಹೆಸರು? ದೇವರಾಜ್ ಡಿ ಬಾಳ. ಮಾತಾಡಿ ನಮ್ಮ ಡಿ ಎಸ್ ಬೋಳವರ ಜೊತೆ.
1: ಸರ್ ನಮಸ್ಕಾರ. ದೇವರಾಜರೇ ನಮಸ್ತೆ. ಥ್ಯಾಂಕ್ ಯು ಸರ್. ಯಾನಿತ್ಯ ದೇರಬೇಲ್ ಕೊಂಚಡ್ಲೆ ಸರ್, ಲ್ಯಾಂಡ್ಲಿಂಗ್ ಟೌನ್ಶಿಪ್ ಉಲೈಡಲ್ಲೇ ಇಜ್ಜಿ ಸುರತ್ ಕಲ್ಯಾಣ್ ರಿಟೈರ್ಡ್ ಆಯ್ತು ಸರ್. ಯಾನ 2012 ರಿಟೈರ್ಡ್ ಆಯ ಅಲ್ತು ಬಾಕಿತ್ತು. ಯಾನ ದೇರಬೇಲ್ ಕೊಂಚಡ್ ಲ್ಯಾಂಡಿಂಗ್ ಉಲೈಡು 12 ವರ್ಷ ಅಂಚೆ ಉಲ್ಲೇ ಅಲ್ಪತ್ತೆ. ಥ್ಯಾಂಕ್ ಯು. ಒಂದು ಎಂಕ್ಲ ಒಂಜಿ ನಮ್ಮ ರೇಡಿಯೋ ಸಾರಂಗ್ ದಕ್ಕಲು ಒಂಜಿ ನಂಗೆ ಕೊಂಚ ಪಾತ್ರ ಒಂಜಿ ಅವಕಾಶ ಮಾಡ್ತಕ್ರಿ ಅಂದ ಅಂದ ಮಸ್ತ್ ಅಕ್ಲೈ ಥ್ಯಾಂಕ್ಸ್ ಕೊರೋಡ ನಮ್ಮನ್ನು ಬಕ್ಕರ ಒಟ್ಟು ಮಲ್ಪ ರೇಡಿಯೋ ಮುಖಾಂತರ. ಅಯ್ಯೋ ಇಜ್ಜಪ್ಪ, ಒಂಜಿ ಪ್ರತಿಯೊಡೆ ಒಂಜಿ ಕಲಾವಿದ ದೇವರ ಒಂಜಿ ಕೊರ್ತಿಯರ್ ಕಲಾವಿದನ ಪ್ರತಿಯೊರೆಡಲು ಒಂಜಿ ಯಾನ ಎನ್ನಿನ ಪ್ರಕಾರ ಯಾನ ನಮ್ಮಿನ ಪ್ರಕಾರ ಪ್ರತಿಯೊರೆಡೂ ದೇವರ ಒಂದು ಕಲೆ ಕೊಡ್ತೀರ ಸರ್. ಆಯ್ತು ಇಜ್ಜಿಜ್ಜಿ ಅವು ಮಾತಿನ ಈಕ್ವಲ್ ಸರ್. ಆಯ್ತು ಮಲ್ಲ ಎಲ್ಲಿಂದ ಪಣ್ಣು ನಮ್ಮ ಎನ್ನೊಂದು ಹೊರತಾಗಿ ದಾಲಜ್ಜಿ ಸರ್. ಪ್ರತಿಯೊರು ಒರಿಯರಿ ಭಕ್ತಿ ನಮ್ಮ ಅಪ್ಪನ ಸರಸ್ವತಿನ ಸೇವೆ ಮಲ್ತನ ಮಾತಿರ ಒಲಿಯೋರಿಂದ ಎನ್ನ ಒಂಜಿ ಅನ್ನಿಸಿಕೆ. ಆಯ್ತು ಎಲ್ಲಿ ಮಲ್ಲ ಖಂಡಿತ ಅಜ್ಜಿ ಸರ್, ಮಾತಿರೆಲ್ಲ ಯೋಗ್ಯವಂತೀರಿ.
0: ಧನ್ಯವಾದಗಳು.
1: ಅನಂತರ ಅದೇ ನಾನು ತಿರುಕಿದ ಉಳಿವರೆ ಬಂದೆ. ಅನಂತರ ಚಂಡಿಕೋರಿ ಅಂತ ಬಂತು. ಚಂಡಿಕೋರಿಯಲ್ಲಿ ಕೂಡ ಒಂದು ಒಳ್ಳೆ ಪಾತ್ರ ಕೊಟ್ಟರು. ಆ ಚಂಡಿಕೋರಿಗೆ ನನಗೆ ಅಲ್ಲ ತಿಳಿಕಿದ ಬಳ್ಳಿಯಲ್ಲಿ ನನಗೆ ಇದು ಪ್ರಶಸ್ತಿ ಬಂತು. ಅದೊಂದು ಸಪೋರ್ಟಿಂಗ್ ಆ್ಯಕ್ಟರ್ ಪೋಷಕ ನಟ ಪ್ರೈಸ್ ಬಂತು ಅದರಲ್ಲಿ. ಚಂಡಿಕೋರಿಯಲ್ಲಿ ಪಾತ್ರ ಮಾಡಿದ್ದೆ, ಒಳ್ಳೆ ಪಾತ್ರ ಕೊಟ್ಟಿದ್ದರು. ಗಿರೀಶ್
0: ಕಾಲರ್ ಇದ್ದಾರೆ,
1: ಮಾತಾಡ.
0: ಹಲೋ ನಮಸ್ತೆ.
2: ನಮಸ್ತೆ ಸರ್, ಜಯಪ್ರಕಾಶ್.
0: ನಮಸ್ತೆ ಜಯಪ್ರಕಾಶ್ ಅವರೇ.
2: ನಮಸ್ತೆ ಸರ್, ನಿಮ್ಗೂ ಕೂಡ
1: ನಮಸ್ತೆ. ನಮಸ್ತೆ ಜಯಪ್ರಕಾಶ್ ಅವರೇ.
2: ನಿಮ್ಮ ಜೀವನದ ಒಂದಷ್ಟು ವಿಚಾರಗಳನ್ನು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ, ಮತ್ತು ನಿಮ್ಮ ಅದೇ ಕಂಚಿನ ಕಂಠದ ಒಂದು ಸುಸ್ಪಷ್ಟವಾದ ಸಂಭಾಷಣೆ ಕೇಳಿ ತುಂಬಾ ರೋಮಾಂಚನ ಉಂಟಾಯ್ತಾರೆ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.
2: ಅದೇ ನಿಮ್ಮ ಜೊತೆ ಮಾತಾಡುವ ಅವಕಾಶ ಸಿಕ್ಕಿದ ತುಂಬಾ ಖುಷಿ ಆಯ್ತು.
1: ಅದೇ ನಾನು ಮತ್ತೊಮ್ಮೆ ರೇಡಿಯೋ ಸಾರಂಗರವರ ಹೃದಯ ರಾಗದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾವು ಚಿರಋಣಿ ಆಗಿರಲೇಬೇಕು. ಈ ತರ ಈ ಮುಖಾಂತರ ನಮ್ಮವರೊಂದಿಗೆ ಮಾತನಾಡುವ ಅವಕಾಶ ಸಿಕ್ಕಿತಲ್ಲ, ಬಹಳ ಒಂದು ಒಳ್ಳೆಯ ಸಂಗತಿ ನೋಡಿ. ಜೀವನದೊಂದು ಒಳ್ಳೆ ಕ್ಷಣ ಅಂತ ಅನಿಸ್ಕೊಳ್ತಾ ಇದ್ದೇನೆ ನಾನೀಗ.
2: ಮತ್ತೊಂದು ವಿನಂತಿ ಸರ್,
1: ಹೇಳಿ ಸರ್.
2: ಚಟಮುಕ್ತ ಜೀವನ ಅಂತ ಹೇಳಿದಿರಿ ನೀವು, ಆದಷ್ಟು ಹೆಚ್ಚು ಹೆಚ್ಚು ಜನರ ಹತ್ರ ಹೇಳಿ ಸರ್ ಅದನ್ನು
1: ಸರ್.
2: ನಿಮ್ಮ ಆರೋಗ್ಯದ ಗುಟ್ಟನ್ನು ಹೇಳುದಿಲ್ಲ ನಾನು ಅಂತ ಹೇಳಿದಿರಿ, ದಯಮಾಡಿ ಹೇಳಿ ಸರ್ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ಲಿ.
1: ಅಲ್ಲ ಸರ್, ಒಂದೇ ಮಾತು, ಬೇರೆ ಏನೇ ಹೇಳೋದಿಲ್ಲ ಸರ್. ನಮ್ಗೆ ಏನಾದರೂ ಒಂದು ಡಿಸೀಸ್ ಬಂದರೆ ನಾವು ಇಮ್ಮಿಡಿಯೇಟ್ ಹೀಲ್ ಆಗ್ತದೆ ಸರ್. ನಮಗೆ ಯಾವುದೇ ಒಂದು ಮದ್ದು ಇಮ್ಮಿಡಿಯೇಟ್ ನಮಗೆ ನಮ್ಮನ್ನು ಇದು ಮಾಡ್ತದೆ. ಇದು ನಾನೇ ಅದಕ್ಕೆ ಸಾಕ್ಷಿ ಸರ್.
0: ಕೆಟ್ಟ ಚಟ ಇರಬಹುದು ಅಷ್ಟೇ,
1: ಅದು ನಾನು ಹೇಳೋದಿಲ್ಲ. ನಾನು ಆ ಚಟಕ್ಕೆ ಯಾವ ಹೆಸರು ಇಟ್ಟುಕೊಳ್ಳೋದಿಲ್ಲ, ನಾನು ಅದನ್ನು ಮಾಡಲಿಲ್ಲ ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ದೇವರು ನಿಮ್ಮನ್ನು ಒಳ್ಳೆಯದಾಗಿಟ್ರೆ, ಎಲ್ಲರಿಗೆ ಸದ್ಬುದ್ಧಿ ದೇವರು ಕರುಣಿಸಲಿ ಅಂತ ಈ ಒಂದು ಹೃದಯ ರಾಗದ ಮುಖಾಂತರ ನಾನು ಎಲ್ಲರ ಹತ್ರ ಮನವಿ ಮಾಡಿಕೊಳ್ತೇನೆ.
0: ಹಾಗೆ ಹೇಳಿದ್ರಿ, ಮುಂದೆ ಏನಾದರೂ ಡೈಲಾಗ್ ಹೇಳಿ
1: ಸರ್. ನಾನು ಇನ್ನೊಂದು ಈಗ ನಾಟಕ ಮತ್ತೊಮ್ಮೆ ನಾನು ತೊಗಲಕ್ಕರ್ ಇವರು ಗಿರೀಶ್ ಕಾರಡ್ ತೊಗಲಕ್ ಅದರಲ್ಲಿ ಇನ್ನೊಂದು ಡೈಲಾಗ್ ಅನ್ನು ನನ್ನ ಹೇಳಬೇಕಂತ ಇಚ್ಛೆ ಪಡ್ತಾ ಇದ್ದೇನೆ ಸರ್. ಅದು ಹೇಗಿದೆ ತೊಗಲಕ್ ಗೊತ್ತಲ್ಲ, ನಾನು ತೊಗಲಕ್ಕೆ
0: ಪಾತ್ರ,
1: ಅದು ಚರಿತ್ರೆಯಲ್ಲಿ ಅವ ಹುಚ್ಚು ದೊರೆ ಅಂತ ಅವನನ್ನು ಚಿತ್ರೀಕರಿಸಿದ್ದಾರೆ. ಹಾಗೆ ಐನೆ ಉಲ್ಮುಲ್ಕ ಅಂತ ಒಬ್ಬ ಅವನ ಗೆಳೆಯ ಇದ್ದ, ಇವನೊಟ್ಟಿಗೆಲ್ಲ ಚದುರಂಗ ಆಡ್ತಾ ಇದ್ದಂತಹ ಗೆಳೆಯ, ಅವನೇ ಇವನ ಸ್ವಲ್ಪ ವೀಕ್ನೆಸ್ ನೋಡಿಕೊಂಡು ಒಂದು 30 ಸೈನ್ಯದೊಂದಿಗೆ ಇವನ ಮೇಲೆ ಯುದ್ಧಕ್ಕೆ ಸಾರ್ತಾ ಇದ್ದಾನೆ. ಈ ಒಂದು ಇದನ್ನು ಅವ ರಾತ್ರಿ ಇಡೀ ನಿದ್ದೆಗೆಟ್ಟು ಇದನ್ನು ಹೇಗೆ ಇವನನ್ನು ಎದುರಿಸುವುದೆಂಬುದನ್ನು ಇವನ ಅರಮನೆಯ ಇದರಲ್ಲೇ ಕುತ್ಕೊಂಡು ಮಾತಾಡ್ತಾರೆ. ಹಾ, ಅದನ್ನು ಇವನ ಮಲ್ತಾಯಿ ಒಬ್ಸರ್ವ್ ಮಾಡ್ತಾ ಇರ್ತಾಳೆ ಡೈಲಿ. ಹಾಗೆ ಒಂದಿನ ತಾಯಿ ಒಂದು ಕೇಳ್ತಾಳೆ, ಅದಪ್ಪ ನೀನು ಯಾವಾಗ ನೋಡಿದ್ರು ಮುಂಜಾನೆ ನಿನ್ನ ಕೋಣೆಯಲ್ಲಿ ದೀಪ ಇರ್ತದೆ, ರಾತ್ರಿ ಇಡೀ ಎಚ್ಚರವಿರ್ತಿ, ಹೀಗೆ ನೀನು ನಿದ್ರೆ ಸುಮ್ಮನೆ ಆರೋಗ್ಯ ಕೆಡಿಸ್ಕೊಳ್ತೀಯ ಎಂದು ಕೇಳ ಅಲ್ಲ, ನೀನು ರಾತ್ರಿ ಇಡೀ ಏನು ಮಾಡ್ತಾ ಇದ್ದೀಯ ಅಂತ ಕ್ವಶನ್ ಕೇಳ್ತಾಳೆ. ಆಗ ಇವ ಹೇಳ್ತಾ ಇದ್ದಾನೆ, ನಿದ್ರೆ ಬರದಿರಲಿ ಎಂದು ದೇವರ ಹತ್ತಿರ ಪ್ರಾರ್ಥಿಸುತ್ತಿದ್ದೇನೆ. ದಿನವೆಲ್ಲ ಇಂದು ನಾಳಿನ ಗದ್ದಲ, ಆದರೆ ಬೆಳಕು ಅಳಿದಾಗಲೇ ಅವುಗಳಾಚೆ ಹೆಜ್ಜೆ ಇಡಬಲ್ಲೆ. ರಾತ್ರಿ ಒಮ್ಮೊಮ್ಮೆ ಕೃತಿಕಾಪುಂಜವನ್ನು ಕಂಡಾಗ, ಅದರಲ್ಲಿ ಶಹಾಂಬ್ರಗದ ಹೊಳೆಯುವ ತತ್ತಿಗಳನ್ನು ಕಂಡ ಕವಿ ಇಬ್ನ ಮುತ್ತಜ್ಜನ್ ಹಿಡಿದು, ಆ ಪುಂಜವೆಂದರೆ ಸ್ವಚ್ಛಂದ ಗಿರಿಕಿ ಹಾರುವ ಸಾರಸ ಎಂದು ವರ್ಣಿಸಿದ ದುರ್ರುಮ್ಮನ್ನವರಿಗೆ ಎಲ್ಲರ ನೆನಪಾಗುತ್ತದೆ. ಆಗ ಓದಬೇಕು ಓದಬೇಕು ಓದಬೇಕು ಬೆಳೆಯಬೇಕು ಎಂದು ಆಸೆ ಉಂಟಾಗುತ್ತದೆ. ಇನ್ನೊಮ್ಮೆ ಎನಿಸುತ್ತದೆ, ಎತ್ತರ ಮರವೊಂದರ ತುದಿಗೆ ಏರಬೇಕು, ನನ್ನ ಪ್ರಜೆಗಳನ್ನೆಲ್ಲ ಎಚ್ಚರಿಸುವಂತೆ ಕೂಗಬೇಕು, ನನ್ನ ಪ್ರಜೆಗಳೇ ಏಳಿರಿ ಬನ್ನಿರಿ, ನಾನು ನಿಮಗಾಗಿ ಕಾದಿದ್ದೇನೆ, ನಿಮ್ಮ ಚಿಂತೆಗಳನ್ನು ನನಗೆ ಹೇಳಿರಿ, ನನ್ನ ಆಸೆಗಳನ್ನು ನಿಮಗೆ ಹೇಳುತ್ತೇನೆ, ನಾವೆಲ್ಲ ಕೂಡಿ ದೇವರನ್ನು ಪ್ರಾರ್ಥಿಸೋಣ. ಗಂಟಲೊಡೆಯುವಂತೆ ಮೈ ಕರಗುವಂತೆ ರಕ್ತ ಉಗಿಯಾಗುವಂತೆ ಪ್ರಾರ್ಥಿಸೋಣ. ಇತಿಹಾಸ ನಮ್ಮದು ನಮ್ಮದು, ನಾವು ಬೆಳಕಾಗಿ ಬಾಳನ್ನು ಚಿಗುರಿಸೋಣ, ಇರುಳಾಗಿ ನಾಡಿನ ಗಡಿಗಳನ್ನು ಅಡಗಿಸಿ ಬಿಡೋಣ. ಬನ್ನಿರಿ ಬನ್ನಿರಿ, ನಿಮ್ಮೆಲ್ಲರನ್ನು ಅಪ್ಪಿಕೊಳ್ಳಲಿಕ್ಕೆ ಕಾತರನಾಗಿದ್ದೇನೆ ಎಂದು ಚೀರುವ ತಡೆಯಲಾರದ ಬಯಕೆ ಮೂಡುತ್ತದೆ. ಆದರೆ ನೆಲದಲ್ಲಿ ಬೇರಿಳಿಯುವ ಮೊದಲು ನಕ್ಷತ್ರಗಳಲ್ಲಿ ಟೊಂಗೆ ಬಿಚ್ಚುವುದಾದರೂ ಹೇಗೆ? ನನ್ನ ಹಿಂದೂ ಪ್ರಜೆಗಳಂತೆ ನನಗೂ ಪುನರ್ಜನ್ಮದಲ್ಲಿ ವಿಶ್ವಾಸವಿದ್ದರೆ ಇಷ್ಟು ಒಳ್ಳೆಯದಾಗುತ್ತಿತ್ತು ತಾಯಿ. ಆದರೆ ನನಗಿರುವುದು ಒಂದೇ ಜನ್ಮ, ಒಂದೇ ದೇಹ, ಅದಕ್ಕಾಗಿ ನನ್ನ ಪ್ರಜೆ, ನನ್ನ ಆಕಾಂಕ್ಷೆ, ನನ್ನ ದೇವರು ಹೇಳದಾಡುತ್ತಿದ್ದಾಗ ನಿದ್ರೆಗೆಲ್ಲಿ ಸ್ಥಾನ ತಾಯಿ? ನೀನೇ ಹೇಳು. ಮತ್ತೆ ಇನ್ನು ರಾತ್ರಿ ನಿದ್ರೆ ಬರುವುದಿಲ್ಲ ಅಂತ ಮದುವೆಯಾಗಿ ವಂಶವೃಕ್ಷ ಬೆಳೆಸ್ಕು ಅಂತ ಮಾತ್ರ ಹೇಳಬೇಡ.
0: ಬಹಳ ಚೆನ್ನಾಗಿ ಮಾತಾಡಿದ್ರಿ, ಡೈಲಾಗ್ ಹೇಳಿದ್ರಿ, ತೊಗಲಕ್ಕಿಂದ ತೊಗಲಕ್ಕಿನ ಪಾತ್ರ ನೀವು ಮಾಡಿದ್ದು, ಆ ಪಾತ್ರಕ್ಕೆ ಅಷ್ಟು ಮನ್ನಣೆ ಹೇಗೆ ಬಂತು, ಏನು ಕಾರಣ ಅದರಲ್ಲಿ?
1: ಸರ್, ನಾನು ಇದನ್ನು ಬರೆಯುವ ಒಂದು ಒಂದು ಸಾಹಿತ್ಯ ನಾಟಕದ ಒಂದು ಗಿರೀಶ್ ಕಾರ್ನಾಡ್ರವರ ಒಂದು ಅತ್ಯುತ್ತಮವಾದ ಒಂದು ಲೇಖನ ಅಂತ ಬಯಸ್ತೇನೆ ಸರ್. ಅವರ ಸಂಭಾಷಣೆ ಶೈಲಿ ಬಹುಶಃ ಈ ತೊಗ್ಲಕ್ ನಾಟಕದಲ್ಲಿ ಅದೊಂದು ಪಠ್ಯಪುಸ್ತಕ ಕೂಡ ಆಗಿತ್ತು ಪಿ ಯು ಸಿ ಅವರಿಗೆಲ್ಲ. ಅದು ಸದ 108 ಮೊದಲ ಇದು 108 ಪೇಜ್ ಇತ್ತು, ಅದರ ಹತ್ತಿರ ಹತ್ರ ಒಂದು 90 ಪೇಜಲ್ಲಿ ತೊಗ್ಲಕ್ನ ಡೈಲಾಗ್ ಬರ್ತದೆ ಸರ್. ಸದನ ಒಂದು 60-70 ಅದರಲ್ಲಿ ಪಾತ್ರಧಾರಿಗಳಿದ್ದರು. ಸೊ ಈ 60-70 ಪಾತ್ರಧಾರಿ ನಡುವೆ ನಾಟಕದಲ್ಲಿ ತೊಗ್ಲಕ್ ಬರ್ತಾನೆ. 108 ಪೇಜ್ನಲ್ಲಿ ಹತ್ತಿರ ಹತ್ತಿರ 90 ಪೇಜಲ್ಲಿ ತೊಗ್ಲಕ್ನಿಗೆ ಅವರು ಸಂಭಾಷಣೆ ನೀಡಿದ್ದಾರೆ ಸರ್. ಈ ಆ ಪುಸ್ತಕದ ಒಂದೇ ಒಂದು ಆ ತೊಗಲಕನಿಗಾಗಿ ಬರೆದ ಆ ಸಂಭಾಷಣೆಯ ಒಂದೇ ಒಂದು ಪದವನ್ನು ನಾನು ಬಿಟ್ಟಿಲ್ಲ, ಒಂದು ಪದವನ್ನು ಸೇರಿಸಿಲ್ಲ. ಬಹುಶಃ ಆ ಕಾಲದ ಎರಡು ಪ್ರದರ್ಶನ ಕಂಡಿತ್ತು ಡಾನ್ ಬಸ್ಕೋ ಹಾಲ್ನಲ್ಲಿ, ಅದು 82-83 ನನಗೆ ನೆನಪಿಲ್ಲ ಸರ್, ಈಗ ನೆನಪಾಗ್ತಿಲ್ಲ, ಅವ್ರಿಗೆ ಗೊತ್ತಿದೆ ಅದು, ಗೊತ್ತಿದ್ದವರಿಗೆ. ಸೊ ಬಹಳ ಒಂದು ನಾನು ಬಹಳ ಮೆಚ್ಚಿದಂತಹ ಅವರ ಸಂಭಾಷಣೆಗಳು ಸರ್.
0: ಇನ್ನಷ್ಟು ಮಾತಾಡುವ ಡಿ ಎಸ್ ಬಳ್ಳೂರು. ಕೆಳಗಡೆ ಡಿ ಎಸ್ ಬೋಳೂರು ಇವ್ರ ಜೊತೆ ಮಾತಾಡ್ತಿದ್ವಿ. ಈಗ ನಿಮಗಾಗಿ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನು ಪ್ಲೇ ಮಾಡ್ತಾ ಇದ್ದೀನಿ. ಇದು ತೆಳಿಕೆದ ಬುಳ್ಳಿಯಲ್ಲಿ ನಮ್ಮ ಇವರು ಕೂಡ ಡಿ ಎಸ್ ಬೋಳೂರು ಅವರು ನಟಿಸಿದ ಚಿತ್ರ ಕೂಡ. ಇದರಲ್ಲಿ ಆರ್ ಕೆ ಒಳ್ಳಲ್ ಅವರ ಒಂದು ಹಾಡಿದೆ, ಕಂಡ್ರ ಕುಟ್ಟಿ ಅಂತ.

0: ಇದು ಧ್ವನಿ ಮುದ್ರಿತ ಹೃದಯರಾಗ ಕಾರ್ಯಕ್ರಮ.
1: ಡಿ ಎಸ್ ಬೋಳೂರವರೇ
2: ಸರ್,
1: ತುಳುಟು ಬರ ಆಕ್ಟ್ ಮಾಡಿದಾರೆ ತುಳು ನಾಟಕಗಳು ಅಂತ. ಆ ತುಳುಟ ಒಂದು ಡೈಲಾಗ್ ಎಲ್ಲ ಕೇಳೋಡು ಬಂದ ಆಸೆ ಆಗ್ಬೋದು. ತುಳು ನಾಟಕದ ಡೈಲಾಗ್
2: ಬಹುಶಃ ನೆನಪಂತದೆ ಅನ್ಕೊಂಡೆ ಸರ್, ದೇವಸ್ ಕಾಪಿ ಕಟ್ನ ದೇವರ ದೀಲ ಕಾಪಾಡು
1: ದೇವರ
2: ಸುಬ್ರಹ್ಮ ಅಷ್ಟು ಪಾತ್ರ ಎನ್ನ ಮಗೆ ಕೇಶವೇ ಅವರು ಇದ್ದ ಖ್ಯಾತ ಹಾಸ್ಯ ನಟ ಏನಂಚಿನ ತುಳುನಾಡದ ಒಂಜಿ ನಮ್ಮ ಆಸ್ತಿ ಏನಂಚಿನ

0: ಮನಸ್ಸಿನ ಅನುರಾಗ ಕೂಡ ಅವರು ನಾವು ವಿನಿಮಯ ಮಾಡಿಕೊಂಡೆವು. ಈ ಒಂದು ಒಂದು ಅವಕಾಶ ಒದಗಿಸಿಕೊಟ್ಟದಕ್ಕಾಗಿ ನಿಮ್ಮ ರೇಡಿಯೋ ಸಾರಂಗ್ ಮತ್ತು ಹೃದಯ ಕಾರ್ಯಕ್ರಮಕ್ಕೆ ಮತ್ತು ನಿಮಗೆ ನನ್ನ ವೈಯಕ್ತಿಕ ಕೃತಜ್ಞತೆ.
1: ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ನಮಸ್ತೆ.
1: ನಮಸ್ತೆ, ಹೇಳಿ, ಯಾರು ಮಾತಾಡುದು?
2: ಸೀನಾ ಪುತ್ತೂರು.
1: ಸೀನಾ ಪುತ್ತೂರಿಂದ ಹೇಳಿ ಸೀನನ್ನ, ಮಾತಾಡಿ.
2: ನಮಸ್ತೆ ಸರ್.
0: ನಮಸ್ಕಾರ ಅಣ್ಣ. ಸೀನಾ ನಮಸ್ತೆ.
2: ನಮಸ್ತೆ. ಈಗ ಡೈಲಾಗ್ ಕೂಡ ಭಾರಿ ಖುಷಿ ಅಂದೆ.
0: ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಥ್ಯಾಂಕ್ ಯು, ಮಸ್ತ್ ಥ್ಯಾಂಕ್ಸ್ ಅಣ್ಣ.
1: ಓಕೆ, ಧನ್ಯವಾದಗಳು.
0: ಸರಿ,
1: ಡಿ ಎಸ್ ಬಳ್ಳೂರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿಮಗೆ ಎಲ್ಲ ಸಾರಂಗ್ ಶ್ರೋತೃ ಬಾಂಧವರ ಪರವಾಗಿ ಹೃದಯ ತುಂಬಿದ ವಂದನೆಗಳು. ಇನ್ನಷ್ಟು ನಾಟಕ ರಂಗದಲ್ಲಿ ನಿಮ್ಮ ಹೆಸರು ಮಿಂಚಲಿ ಅಂತ ಹರಿಸ್ತೇನೆ. ಇದುವರೆಗೆ ಹಿರಿಯ ರಂಗ ಕಲಾವಿದ ಸಿನಿಮಾ ನಟ ಡಿ ಎಸ್ ಬಳ್ಳೂರು ಇವರ ಜೊತೆ ಈ ಹಿಂದೆ ನಡೆಸಿದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರವನ್ನು ಕೇಳ್ತಾ ಇದ್ದೆವು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
3: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
4: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
3: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಅದು ಮೆನ್ಷನ್ ಮಾಡ್ತಾರೆ, ಸ್ವಲ್ಪ ನಾನು ಕಥೆಯನ್ನು ಹೇಳ್ತೀನಿ ನಿಮಗೆ. ಅದು ಅದ್ಭುತವಾದಂಥ ಕತೆ, ಛಾಂದೋಗ್ಯದಲ್ಲಿ ಬರುವಂಥದ್ದು. ಈ ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಅಂತ ವಿಷಯ ಬಂದಾಗ ಒಂದು ಛಾಂದೋಗ್ಯದಲ್ಲಿ ಕತೆ ಬರ್ತದೆ, ಬಹಳ ಚಂದದ ಕತೆ, ನನಗೆ ಬಹಳ ಇಷ್ಟವಾದಂಥದ್ದು. ಬ್ರಹ್ಮನನ್ನು ತಿಳ್ಕೊಂಡಂಥ ಪ್ರಜಾಪತಿ ಇದ್ನಲ್ಲ, ಪ್ರಜಾಪತಿ ಒಂದ್ಸಲ ರಾಕ್ಷಸರನ್ನ ಮತ್ತು ದೇವತೆಗಳನ್ನೆಲ್ಲ ಕರೆದು ಹೇಳಿದ್ದಂತೆ, ನೋಡಪ್ಪ ಚೆನ್ನಾಗಿರಿ, ಜೀವನ ಚೆನ್ನಾಗಿ ಮಾಡ್ಕೊಳ್ಳಿ, ಆದ್ರೆ ಒಂದು ವಿಷಯ ನೀವು ಮರಿಬಾರ್ದು, ಆತ್ಮವನ್ನು ತಿಳ್ಕೊಬೇಕೆಲ್ಲರು. ಆ ಆತ್ಮವನ್ನು ತಿಳ್ಕೊಳ್ಳದೆ ಹೋದರೆ ನಿಮ್ಮ ಜೀವನಕ್ಕೆ ಅರ್ಥ ಇಲ್ಲ. ಏನು ಆತ್ಮ ಅಂತ ಕೇಳಿದರು. ದುಃಖದಿಂದ, ಸಾವಿನಿಂದ, ಮುಪ್ಪಿನಿಂದ, ನೋವಿನಿಂದ, ಕೆಟ್ಟತನದಿಂದ, ಹಸಿವು ನೀರಡಿಕೆಗಳಿಂದ ಮುಕ್ತವಾದಂಥದ್ದು ಆತ್ಮ. ಆದ್ರೆ ತಿಳುವಳಿಕೆ ನಿಮಗಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ, ಹೋಗ್ರಿ ಅಂತ ಹೇಳಿದ. ಇಬ್ಬರನ್ನು ಕೂಡಿಸ್ಕೊಂಡು ಹೇಳಿದ್ದಾನೆ. ಅವರ ಲೀಡರ್ಸ್ ಇದ್ದಾರಲ್ಲ ಒಬ್ಬೊಬ್ರು, ಇಂದು ದೇವತೆಗಳಿಗೆ ನಾಯಕ ಇಂದ್ರ, ಆ ರಾಕ್ಷಸರಿಗೆ ವಿರೋಚನ. ಇಬ್ಬರು ಹೋದ್ರಂತೆ ಪ್ರಜಾಪತಿ ಕಡೆಗೆ, ಹೌದಪ್ಪ ನೀನೆಲ್ಲ ಹೇಳಿಬಿಟ್ಟೆ ಆತ್ಮ ತಿಳುವಳಿಕೆ ಬೇಕು ಅಂತ, ಅದು ಏನು ಆತ್ಮ ಸ್ವಲ್ಪ ನಮಗೆ ವಿಷಯ ಹೇಳ್ತೀರಾ ಅಂತ ಕೇಳಿದ್ರಂತೆ. ಅವನು ಬಹಳ ಸುಲಭ ಹೇಳ್ತಾನೆ, ಆತ್ಮ ತಿಳ್ಕೊಬೇಕಾದ್ರೆ ಫಸ್ಟ್ ಸ್ಟೆಪ್ 32 ವರ್ಷ ಬ್ರಹ್ಮಚರ್ಯ ಆಚರಿಸ್ಬೇಕು. ಇಬ್ಬರು ಹೇಳಿದರು 32 ವರ್ಷ ಬ್ರಹ್ಮಚರ್ಯ ಪಾಲಿಸಿ ಧ್ಯಾನದಿಂದ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ ಅದು ಮುಗಿದ ನಂತರ, ನಿಮ್ಮ 32 ವರ್ಷದ ಧ್ಯಾನ ಮತ್ತು ಬ್ರಹ್ಮಚರ್ಯ ವ್ರತ ಮುಗಿದ ತಕ್ಷಣ ನೀವು ಕನ್ನಡಿಯಲ್ಲೋ ನೀರಿನಲ್ಲೋ ನಿಮ್ಮ ಮುಖ ನೋಡಿಕೊಂಡಾಗ ನಿಮಗೇನು ಕಾಣಿಸುತ್ತೋ ಅದೇ ಆತ್ಮ ಅಂತ ಹೇಳಿದಂತೆ. ಚಿತ್ರ ಘಟನೆ ಇದು, ಕತೆ ಇದು. ಅವರಿಬ್ಬರು ತಪಸ್ಸಿಗೆ ಹೋದರು, ರಾಕ್ಷಸರ ಪರವಾಗಿ ವಿರೋಚನ ಇಂದ್ರ ಇಬ್ಬರು ಹೋದರು. 32 ವರ್ಷ ಬ್ರಹ್ಮಚಾರ್ಯ ಮಾಡಿ ತಪಸ್ಸು ಮಾಡಿದರು, ಮಾಡಿ ಮುಖ ನೋಡಿಕೊಂಡ್ರು ನೀರಲ್ಲಿ, ತಮ್ಮ ತಮ್ಮ ಮುಖನೇ ಕಾಣಿಸ್ತು. ಹಾಗಾದರೆ ದೇಹನೇ ಆತ್ಮ ಅಂತ ಅಂದ್ಕೊಂಡ್ರು. ವಿರೋಚನ ಹೋದ, ಗೊತ್ತಾಗ್ಬಿಡಿ ಇಷ್ಟೇ ತಾನೇ ಆತ್ಮ ಅಂದರೆ, ಹೋಗಿ ತನ್ನ ಸ್ನೇಹಿತರಿಗೆಲ್ಲ ಹೇಳಿದೆ ರಾಕ್ಷಸರ ಬಳಗಕ್ಕೆ, ನೋಡಪ್ಪ ನಿಜವಾಗ್ಲೂ ಆತ್ಮ ಅಂದರೆ ದೇಹನೇ, ಇದನ್ನು ಸಂತೋಷವಾಗಿ ಇಟ್ಕೋಬೇಕು ಅಂತ ಹಾಗೆ ನಂಬ್ಕೊಂಡು ಹೋಗ್ಬಿಟ್ರು. ಆದ್ದರಿಂದ ರಾಕ್ಷಸರು ಯಾರು ಅಂದರೆ ದೇಹ ಮಾತ್ರ ನಾನು ಅಂತ ಅಂದ್ಕೊಂಡಿರೋರು ಅವರು. ದೇಹ ಭೋಗಗಳಿಗೆ, ದೇಹ ಸಾಧ್ಯತೆಗಳಿಗೆ ಏನೇನು ಬೇಕೋ ಪರಿಕರಗಳನ್ನು ಮಾಡಿಕೊಂಡು ಅದನ್ನು ಸಂತೋಷವಾಗಿಡುವಂಥದ್ದು ರಾಸುರಿ ಕೆಲಸ ಅಂತ ಶುರುವಾಯಿತು. ಇಂದ್ರ ಸ್ವಲ್ಪ ಬುದ್ಧಿವಂತ, ಹಾಗಾಗಿ ತಪ್ಪು ಮಾಡ್ತಾನೆ ಮದ್ದರೆ, ಆದರೆ ಬುದ್ಧಿವಂತ. ಅವನು ವಿಚಾರ ಮಾಡ್ದ, ಅವನಿಗೊಂದು ಚಿಂತೆ ಬಂತು, ದೇಹನೇ ಆತ್ಮ ಆಗಿರೋಕೆ ಸಾಧ್ಯ ಇದೆಯಾ? ದೇಹ ಕುಂಟಾದರೆ ಆತ್ಮ ಕುಂಟಾಗತ್ತಾ? ದೇಹ ಕುರುಡಾದರೆ ಆತ್ಮ ಕುರುಡಾಗತ್ತಾ? ಇದೇನೋ ತಪ್ಪಾಯಿತು ಅನ್ನಿಸ್ತು ಅವನಿಗೆ. ಹಾಗಾದರೆ ಇದೇನೋ ಬೇರೆ ಅರ್ಥ ಇರಬೇಕು ಅಂತ ಮತ್ತೆ ವಾಪಸ್ ಹೋದ ಪ್ರಜಾಪತಿ ಕಡೆ. ನನಗೆ ಯಾಕೋ ಸಂಶಯ ಬರುತ್ತೆ, ದೇಹನೇ ಆತ್ಮ ಅಲ್ಲ ಅನಿಸುತ್ತೆ, ಹಾಗಾದರೆ ಇನ್ನೊಂದು ಕೆಲಸ ಮಾಡು ಅಂದ ಅವನು. ಪ್ರಜಾಪತಿ ಒಳ್ಳೆ ಕೆಲಸ, ಹೋಮ್ವರ್ಕ್ ಕೊಡ್ತಿದ್ದ ಅವನು. 32 ವರ್ಷ ಮತ್ತೆ ಬ್ರಹ್ಮಚರ್ಯ ಮಾಡು, ಬ್ರಹ್ಮಚರ್ಯ ಮಾಡಿ ಧ್ಯಾನ ಮಾಡಬೇಕು, ಸತತವಾಗಿ ಧ್ಯಾನ ಮಾಡು, ಆ ನಂತರ ಬಾ ನನ್ನ ಕಡೆಗೆ ಅಂತ. ವಿರೋಚನ ಹೋಗಲೇ ಇಲ್ಲ, ಅವನು ಆನ್ಸರ್ ಸಿಕ್ಬಿಡ್ತು, ಅವನು ಚಿಂತೆನೇ ಇಲ್ಲ.

0: रेडियो सारंग 107.8 FM
1: ಇಂದ್ರ 32 ವರ್ಷ ಮತ್ತೆ ತಪಸ್ ಮಾಡಿದ, ಪ್ರಜಾಪತಿ ಕಡೆ ಹೋದ. ಹೋಗಿ ಈಗ ಹೇಳು ಅಂದ. ಅವನು ಹೇಳಿದ, ಬಹಳ ಸುಲಭಪ್ಪ, ಆತ್ಮ ಅಂದ್ರೆ ಕನಸಿದ್ದಾಗೆ ಅಂತ ಹೇಳ್ದ. ಓ ಇಷ್ಟೇನಾ ಅಂತ ಬಂದ. ಬಂದು ತನ್ನ ದೇವತೆ ಹಂಚ್ಕೊಂಡ ಎಲ್ಲರ ಜೊತೆಗೂ. ಪ್ರಜಾಪತಿ ಹೇಳಿದ್ದಾನೆ, ಆತ್ಮ ಅಂದ್ರೆ ಕನಸಿನ ಹಾಗೆ, ಯಾಕಂದ್ರೆ ಕನಸು ಕುಂಟಲ್ಲ, ಕನಸು ಕುರುಡಾಗೋದಿಲ್ಲ, ಹೀಗೆ ತೊಂದರೆ ಇಲ್ಲ. ಆದ್ರೆ ವಿಚಾರ ಬಂತು ಅವನಿಗೆ, ಅಯ್ಯೋ ಕರ್ಮ, ಕನಸು ಇರಬೇಕು, ಆದ್ರೆ ಕನಸಿನಲ್ಲಿ ಕೆಲಸ ದುಃಖದ ಸನ್ನಿವೇಶ ಬರ್ತದಲ್ಲ, ಕನಸಿನಲ್ಲಿ ಸಂತೋಷ ಪಡ್ತೇನೆ, ಕನಸು ದುಃಖ ಪಡ್ತೇನೆ, ಕೆಲವು ಅಳ್ತಾರೆ, ಗಾಬರಿಗೆ ಎದ್ದು ಕೂತ್ಕೊಂಡ್ಬಿಡ್ತೇವೆ ಕನಸು ಬಂದಾಗ ಅಲ್ವಾ. ಅಂದ್ರೆ ಕನಸುಗಳಿಗೆ ಭಾವನೆ ಇದೆ ಅಂತಾಯ್ತು. ಆದ್ರೆ ಮೊದಲು ಏನ್ ಹೇಳಿದ್ದ ಪ್ರಜಾಪತಿ, ಈ ಆತ್ಮಕ್ಕೆ ಯಾವ ಭಾವನೆಗಳಿಲ್ಲ, ದಾವಿಲ್ಲ, ದುಃಖಿಲ್ಲ, ಮುಪ್ಪಿಲ್ಲ, ಏನೂ ಇಲ್ಲ ಅಂತ ಹೇಳಿದ್ದ. ಮತ್ತೆ ದುಃಖ ನೋವು ಬರುತ್ತಲ್ಲ. ಮತ್ತೆ ಹೋದ, ನನಗೇನೋ ಸಂಶಯ ಬರುತ್ತೆ, ಈ ಕನಸೇ ಆತ್ಮ ಅಲ್ಲ ಅನ್ಸುತ್ತೆ ಅಂತ. ಹೌದಾ? ಅವನ ಸೊಲ್ಯೂಷನ್ ತುಂಬ ಚೆನ್ನಾಗಿದೆ. ಮತ್ತೆ 32 ವರ್ಷ ಬ್ರಹ್ಮಚಾರ್ಯ ತಪಸ್ಸು ಮಾಡುವಂತ ಮತ್ತೆ ಮಾಡಿದ. ಅವನು 32 ವರ್ಷ ಮಾಡಿ ಹೋದಂತೆ. ಹೀಗೆ ಹೇಳುವಂತ ಆತ ಹೇಳ್ದ, ಪ್ರಜಾಪತಿ ಹೇಳ್ದ, ಈಗ ನೋಡಪ್ಪ ನೀನು ಬ್ರಹ್ಮದ ಬಗ್ಗೆ ಹೇಳ್ತೀನಿ. ಬ್ರಹ್ಮ ಅಂದರೆ ಅಥವಾ ಆತ್ಮ ಅಂದರೆ ಗಾಢವಾದ ನಿದ್ರೆ ಇದ್ದ ಹಾಗೆ, ಕನಸಲ್ಲ. ಇವನು ಹೌದು ಅನ್ನಿಸ್ತು, ಗಾಢವಾದ ನಿದ್ರೆಯಲ್ಲಿ ಕನಸಿಲ್ಲ, ನಿದ್ರೆಗೇನು ಎಚ್ಚರ ಇಲ್ಲ, ಅರಿವಿಲ್ಲ, ಏನು ತೊಂದರೆ ಇಲ್ಲ, ಆರಾಮಾಗಿದೆ, ಅದು ನೋವಿಲ್ಲ, ದುಃಖ ಇಲ್ಲ, ಏನೂ ಇಲ್ಲ, ಹಾಗಾದರೆ ಬ್ರಹ್ಮ ಸಿಕ್ತು ಅಂತ ಅಂದ್ಕೊಂಡ. ಹೊರಗಡೆ ಬಂದ, ವಿಚಾರ ಮಾಡಿದ, ಇನ್ನೂ ತೊಂದರೆ ಇದೆ ಅಂತ ಅವನು. ನಾನು ಗಾಢ ನಿದ್ರೆಯಲ್ಲಿದ್ದಾಗ ನಾನು ಬದುಕಿದ್ದೇನೆ ಅಂತ ಅರಿವೇ ಇಲ್ಲಲ್ಲ, ಅರಿವಿಲ್ಲದೆ ಹೋದರೆ ಅದೆಂಥ ಆತ್ಮ? ಆತ್ಮಕ್ಕೆ ಅರಿವಿಲ್ಲ ಅಂದಂಗೆ ಆಯ್ತಾರೆ. ಅವ್ರು ಹೇಳ್ತಾರೆ, ಆತ್ಮ ಸದಾ ಸಾಕ್ಷಿಭೂತವಾಗಿರುವಂಥದ್ದು, ಒಳಗೆ ಇರ್ತದೆ ಅಂತ ಹೇಳಿದ್ದ. ನೋವಿಲ್ಲ, ದುಃಖ ಇಲ್ಲ, ನಿಜ, ಆದರೆ ಅರಿವು ಇಲ್ದಂಗೆ ಆದರೆ ಅದೆಂಥ ಆತ್ಮ? ಮತ್ತೆ ಹೋದ, ನನಗಿನ್ನೂ ಸಂಶಯ ಪರಿಹಾರ ಆಗಲಿಲ್ಲ ಅಂತ. ಈ ಸಲ ಸ್ವಲ್ಪ ಕನ್ಸೆಷನ್ ಕೊಟ್ಟ ಪ್ರಜಾಪತಿ. ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ ಅಲ್ವಾ ಇವನು, ಅದಕ್ಕೆ ಹೇಳ್ದ, ನೋಡಪ್ಪ ಈಗ 3 ಸಲ ಮಾಡಿದ್ಯಾ, 4ನೇ ಸಲ 32 ವರ್ಷ ಬೇಡ, 5 ವರ್ಷ ಮಾಡ, 5 ವರ್ಷ ಬ್ರಹ್ಮಚಾರ್ಯ ಮಾಡಿ ಧ್ಯಾನ ಮಾಡಿ ಬಾ ಅಂದರೆ ಒಟ್ಟು 101 ವರ್ಷ ತಪಸ್ಸಾಗಿತ್ತು. ಮತ್ತೆ ಹೋದ, 5 ವರ್ಷ ಮುಗಿಸ್ಕೊಂಡು ಹೋದಾಗ ಹೇಳಿದಂತೆ, ನಿನಗೆ ಆತ್ಮ ಅಂದರೆ ಯಾವುದು ಹೇಳಿಬಿಡ್ತೀನಿ, ಈ ದೇಹದಲ್ಲಿ ನಾನು ಅಂತಿದೆಯಲ್ಲ ಅದೇ ಆತ್ಮ. ಹೇಗೆ ಅಂತ ಕೇಳ್ದ. ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು ಅಂತೇನೆ. ಈ ನಾನು ಅನ್ನೋರು ಯಾರು ಒಳಗಡೆ ಕೂತ್ಕೊಂಡು? ನಾನೇ ಹೇಳ್ತಾ ಇರ್ತೀನಿ, ನನ್ನ ಹೆಸರು ಹೀಗೆ. ಈ ನನ್ನ ಹೆಸರು ನಾನು ಅಂದವ್ರು ಯಾರು ಹೇಳೋರು ಯಾರು ಒಳಗಡೆ? ನನ್ನ ಹೆಸರು ಆಯಿತು, ಹೆಸರು ಗುರುರಾಜ ಕರ್ಜಿಗೆ ಅಂತಿದ್ರೆ ಹೇಳೋರು ಯಾರು? ಅದನ್ನು ಒಳಗೊಬ್ರು ಯಾರೋ ಹೇಳ್ತಾರೆ ನನ್ನ ಹೆಸರು. ಈ ಪಾತ್ರೆ ನನ್ನದು ಅಂದಾಗ ಪಾತ್ರೆ ಬೇರೆ, ನಾನು ಬೇರೆ. ಈ ಪೆನ್ ನಂದು ಅನ್ಬೇಕಾದ್ರೆ ನಾನು ಬೇರೆ, ಪೆನ್ ಬೇರೆ. ಹಾಗೆ ಇದು ನನ್ನದು ಅನ್ಬೇಕಾದ್ರೆ ಒಳಗೊಬ್ರು ಯಾರೋ ಇರ್ಬೇಕಲ್ಲ. ನೋಡಿ, ಯಾರೊಬ್ರು ತೀರ್ಕೊಂಡ ತಕ್ಷಣ ಇದು ಅವರ ದೇಹ ಅಂತೀವಿ. ಅವರೆಲ್ಲಿ ಹೋದರು? ಅವರಿಲ್ಲ ಅಲ್ಲಿ, ಅವರ ದೇಹ ಅಂದ್ರೆ ದೇಹ ಅವರಲ್ಲ ಅಂದಂಗಾಯ್ತು. ಅರ್ಥ ಆಯ್ತು ಇದ್ರನಿಗೆ ಬಂದ, ಓಹೋ, ದೇಹವನ್ನು ಮೀರಿದಂತ ಯಾವುದೋ ಒಂದು ಅಗೋಚರವಾದ ಶಕ್ತಿ ಇದೆ, ಅದನ್ನು ದೇಹ ಬಂದ ನೋ ದೇಹಕ್ಕಾಗತ್ತೆ, ಅದ್ರ ಒಳಗಿಂದ ಆತ್ಮಕ್ಕೆ ಆಗೋಲ್ಲ ಅಂತ ಚಿಂತೆ ಮಾಡ್ಕೊಂಡು ಬಂದ. ಹೀಗೆ ಪ್ರಜಾಪತಿ ಹೇಳ್ತಾನೆ, ಹೆಜ್ಜೆ ಹೆಜ್ಜೆ ಹಾಗೆ ಮೇಲಕ್ಕೆ ಹೋಗುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಇದು.

0: Radio Sarang 107.8 FM.
1: ವಿವೇಕಾನಂದರು ಹೇಳ್ತಾರೆ, ಅಸುರರು ಮೊದಲನೇ ಹಂತಕ್ಕೆ ನಿಲ್ಲಿಸ್ಬಿಟ್ರು, ಪರಿಶ್ರಮ ಪಡಲಿಲ್ಲ. ಅವರ ದೇಹನೇ ಮುಖ್ಯ ಅನ್ನಿಸ್ತು. ಪಾಶ್ಚಿಮಾತ್ಯ ಸಂಸ್ಕೃತಿ ಅಲ್ಲೇ ನಿಂತ್ಕೊಂಡಿದೆ ದೇಹಕ್ಕೆ. ಅದಕ್ಕೆ ಅವ್ರು ಹೇಳ್ತಾರೆ ಅಸುರರು ಹಾಗೆ ಕಾಣಿಸ್ತಾರೆ ಅಂತ ಹೇಳುವಂಥದ್ದು. ಅಂದರೆ ಅಲ್ಲಿಗೆ ನಿಂತ್ಕೊಂಡು ದೇಹನೇ ನಮ್ಮ ಮಿತಿ ಅಂತ ಅಂದ್ಕೊಳ್ಳೋದಾದರೆ ಅದೊಂದು ಭಾಗ ಜೀವನದ್ದು. ಆದರೆ ನಾವು ಅದು ನಂಬಲಿಲ್ಲ, ಅದನ್ನು ದಾಟಿ ಇನ್ನೂ 4 ಹೆಜ್ಜೆ ಮುಂದೆ ಹೋಗಿ ಹೀಗೆ ಬೆಳ್ಕೊಂಡು ಬಂದ್ವಿ ಅಂತ. ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಹೇಳ್ತಾರೆ, ಹೇಗೆ ನಾವು ಎರಡೂ ಸಂಸ್ಕೃತಿಗಳನ್ನು ಸೇರಿಸ್ಕೋಬೇಕು ಅಂತ. ಭಾಳ ಚೆನ್ನಾಗಿರೋ ಮಾತಿದ್ದು ನಾನು ಹೇಳಬೇಕಾದ. ವೈಜ್ಞಾನಿಕ ಮನೋಭಾವ ಎಷ್ಟು ಗಟ್ಟಿಯಾಗಿತ್ತು ಅವ್ರದ್ದು, ಎರಡು ದೃಷ್ಟಿಯನ್ನು ತೂಗಿ ನೋಡುವಂಥದ್ದು. ಒಂದು ಸಲ ಬೆಳಗಾಂನಲ್ಲಿದ್ದಾಗ ಹರಿಪದ್ ಮಿತ್ರ ಅಂತ ಫಾರೆಸ್ಟ್ ಆಫೀಸರ್, ಅಥವಾ ಬೆಳಗಾಂಗೆ ಆಶ್ರಮಕ್ಕೆ ಹೋದರೆ ಆ ರೂಮ್ ನೋಡ್ತೀರಿ ನೀವು, ಯಾವ ಕೋಣೆಯಲ್ಲಿ ವಿವೇಕಾನಂದರು ಇದ್ದರೋ, ಯಾವ ಕೋಣೆಯಲ್ಲಿ ಕೂತ್ಕೊಂಡು ಹರಿಪದ ಮಿತ್ರ ಚರ್ಚೆ ಮಾಡಿದರೂ ಆ ಕೋಣೆಯನ್ನು ಹಾಗೆ ಇಟ್ಟಿದ್ದಾರೆ, ನೋಡೋಕೆ ಚೆನ್ನಾಗಿಟ್ಟಿದ್ದಾರೆ. ಈಗ 1892 ಸೆಪ್ಟೆಂಬರ್ ಹೊತ್ತಿಗೆಲ್ಲ ಹೋದದ್ದು. ಅಲ್ಲಿ ಬೆಳಗಾಂಗೆ ಹೋದಾಗ ಮಾತಾಡ್ತಿರ್ಬೇಕಾದ ಆತ ಫಾರೆಸ್ಟ್ ಆಫೀಸರ್. ದಯವಿಟ್ಟು ಗಮನಿಸಿ, ಒಂದು ವೈಜ್ಞಾನಿಕವಾದಂಥ ಪಾಶ್ಚಿಮಾತ್ಯ ದೃಷ್ಟಿಯನ್ನು ನಮ್ಮ ಭಾರತೀಯ ವೇದಾಂತಕ್ಕೆ ಎರಡೂ ಸೇರಿಸುವಂಥದ್ದು ಎಷ್ಟು ಚೆನ್ನಾಗಿದೆ ಅಂತ. ಮಾತಾಡ್ತಾ ಟೆಕ್ಸ್ಟ್ ಬುಕ್ ಇಲ್ಲ, ನೋಟ್ಬುಕ್ ಇಲ್ಲ, ಬೋರ್ಡ್ ಇಲ್ಲ, ಬರೆಯೋಂಗಿಲ್ಲ, ಇಕ್ವೇಷನ್ ಇಲ್ಲ, ಏನೂ ಇಲ್ಲ. ಮಾತಾಡ್ತಾ ಈಗ ಟೆರೆಸ್ ಮೇಲೆ ಕೂತ್ಕೊಂಡಿದ್ದಾರೆ, ಕೂತ್ಕೊಂಡು ಹೇಳುವಂಥದ್ದು. ನಾನು ಹೇಳ್ತೀನಿ, ವಿವೇಕಾನಂದರು ಹೇಳಿದಂಥ ಆ ಟೈಮ್ ಸ್ಪೇಸ್ ಯುನಿಫಿಕೇಷನ್ ಅಂತ ಏನು ಥಿಯರಿ ಇದೆಯೋ, ನೊಬೆಲ್ ಪ್ರಶಸ್ತಿ ಬಂದಂಥದ್ದು, ಮುಂದೆ ಬೊರ್ನೋಸ್ಕಿಗೆ ನೊಬೆಲ್ ಪ್ರಶಸ್ತಿ ಬಂತು, ಅಂಥದನ್ನು 7ನೇ ಕ್ಲಾಸ್ ಮಕ್ಕಳಿಗೆ ಅರ್ಥ ಆಗುವಂಗೆ ಹೇಳುವಂಥದ್ದು. ಇದು ಅದ್ಭುತ ಅನಿಸ್ತು ನನಗೆ. ಅದನ್ನು ಒಪ್ಪಿಕೊಂಡು ಅದು ನಮ್ಮ ಭಾರತಕ್ಕೆ ಅನ್ವಯಿಸುವಂಥದ್ದು. ಅವನು ಮಾತಾಡ್ತಾ ಹೇಳ್ತಾರೆ, ಟೈಮ್ ಅಂದರೆ ಏನು, ಸ್ಪೇಸ್ ಅಂದರೆ ಏನು, ಟೈಮ್ ಅಂದರೆ ಏನಪ್ಪ, ಸಮಯ ಅಂದರೆ ಏನು. ಎಷ್ಟು ಚೆಂದ ನೋಡಿ, ಯಾರಿಗಾದ್ರು ಅರ್ಥ ಆಗುವಂಥದ್ದು. ಈಗ ಹೇಳ್ತಾರೆ, ಟೈಮ್ ಹೆಂಗೆ ಗೊತ್ತು ಮಾಡ್ತೀರಿ ನೀವು, ಕೈಯಲ್ಲಿ ವಾಚ್ ಕಟ್ಕೊಂಡಿದ್ದೀರಿ, ವಾಚ್ ನೋಡಿ ಓಹೋ ಈಗ 7:30 ಆಯಿತು ಅಂತ ಹೇಳ್ತೀರಿ. ಈ ವಾಚ್ ಬಂದದ್ದು ಎದ್ರ ಮೇಲಿಂದ, ಯಾವ ಆಧಾರದ ಮೇಲೆ ಬಂದದ್ದು? ಯಾವುದೋ ಒಂದು ತತ್ವದ ಮೇಲೆ ಆದದ್ದು ತಾನೇ. ಯಾವ ತತ್ವದ ಮೇಲೆ ಆದದ್ದು? ಪೃಥ್ವಿ ಸೂರ್ಯನ ಸುತ್ತ ಇದೆ, 24 ತಾಸು ಬೇಕು ಸುತ್ತಬೇಕಾದ್ರೆ. ಒಂದು ಪೃಥ್ವಿ ಸೂರ್ಯನ ಸುತ್ತಬೇಕಾದ್ರೆ ಎಷ್ಟು ಟೈಮ್ ತಗೊಳತ್ತೋ ಅದನ್ನು ಒಂದು ದಿನ ಅಂತ ಕರೆದ್ವಿ, 24 ತಾಸು. ಅದನ್ನು 24 ಭಾಗ ಮಾಡಿದ್ವಿ, ಒಂದೊಂದು ಭಾಗದಲ್ಲಿ 60 ಭಾಗ ಮಾಡಿ ನಿಮಿಷ ಅಂದ್ವಿ, ಅದಕ್ಕೆ 60 ಭಾಗ ಮಾಡಿ ಸೆಕೆಂಡು ಅಂದ್ವಿ. ಅದರ ಆಧಾರದ ಮೇಲೆ ವಾಚ್ ಮಾಡಿತ್ತು. ಈ ವಾಚ್ ಮಾಡಿದಾಗ ಹೇಳ್ತಾ ಚಂದ ಹೇಳ್ತಾರೆ ಅವರು, ನೀನು ಗಡಿಯಾರ ನೋಡ್ಕೊಂಡು ಸಮಯ ಅಂತೀಯಲ್ಲಪ್ಪ, ಇದು ಆದದ್ದು ಎದ್ರ ಮೇಲೆ ಗೊತ್ತಾ? ಭೂಮಿ ಸೂರ್ಯನ ಸುತ್ತ ಸುತ್ತೋ ದೃಷ್ಟಿಯಿಂದ ಆದ್ಮೇಲೆ ಆದದ್ದು.

0: रेडियो सारंग 107.8 FM
1: ಒಂದು ಕಾಲ ಇತ್ತು, ಕಲ್ಪನೆ ಮಾಡ್ಕೋ ಏನು ಶಕ್ತಿ ರೀ ಅಸಾಧ್ಯ ಅದು. ಒಂದು ಕಾಲ ಇತ್ತು ಈ ಸೂರ್ಯ ಇರಲಿಲ್ಲ, 450 crore ವರ್ಷಗಳ ಹಿಂದೆ ಈ ಸೂರ್ಯ ಇರಲಿಲ್ಲ. ಆಗ ಏನಾಗಿತ್ತು, ಕಾಲ ಇತ್ತ ಇಲ್ಲ, ನಿನ್ನ ವಾಚ್ ಇರಲಿಲ್ಲ, ಅಷ್ಟೇನೆ ಕಾಲ ಇತ್ತು. ಎಷ್ಟು ಚಂದ ಹೇಳ್ತಾರೆ, ಟೈಮ್ ಈಸ್ ಇನ್ಫಿನಿಟ್, ಅದಕ್ಕೆ ಅಂತ್ಯ ಇಲ್ಲ. ಅದಕ್ಕೆ ಟೈಮ್ ಯಾವಾಗ ಶುರು ಆಯಿತು, ಸಮಯ ಇದ್ದೇ ಇತ್ತು ಯಾವಾಗಲೂ, ನಿಮ್ಗೆ ಗಡಿಯಾರ ಇರಲಿಲ್ಲ ಅಷ್ಟೇ. ಒಂದೊಂದ್ಸಲ ನಿಮಗೆ ಎಷ್ಟೋ ಸಲ ಆಗಲ್ವಾ, ಗಡಿಯಾರ ಮರೆತು ಹೋಗ್ಬಿಡ್ತೀರಿ, ಟೈಮ್ ಎಷ್ಟಾಯ್ತು ಏನಪ್ಪ ಗೊತ್ತೇ ಆಗ್ತಾ ಇಲ್ಲ, ಗೊತ್ತೇ ಆಗ್ತಾ ಇಲ್ಲ ಅಂತ ಒದ್ದಾಡಿದ್ರು ಕೂಡ ಟೈಮ್ ಆದದ್ದು ಸುಳ್ಳಲ್ಲ. ನಿಮ್ಮ ಕೈಯಲ್ಲಿ ವಾಚ್ ಇಲ್ಲ, ಅದು ಟೈಮ್ ಆಗ್ತಾನೆ ಇದೆ. ಹಾಗೆ ಸೂರ್ಯ ಇಲ್ಲದಂತಹ ಕಾಲ ಇತ್ತು, ಆಗಲೂ ಸಮಯ ಇತ್ತು. ಇನ್ನು ಮುಂದೆ 450 crore ವರ್ಷ ಹೋದರೆ ಈ ಭೂಮಿ ಇರಲ್ಲ, ಆಗಲೂ ಸಮಯ ಇರ್ತದೆ. ಅಂದ್ರೆ ಏನರ್ಥ, ಸಮಯ ಯಾವಾಗಲೂ ಇತ್ತು, ನಾವು ಅದನ್ನು ಯಾವುದೋ ಒಂದು ವ್ಯವಸ್ಥೆ ಮೂಲಕ ಮಾಡಿಕೊಂಡಿದ್ದೇವೆ. ಆದ್ದರಿಂದ ಸಮಯ ಅಂತ್ಯವಿಲ್ಲದಂಥದ್ದು, ಅನಾದಿಯಾದದ್ದು, ಅಂತ್ಯವಿಲ್ಲದಂಥದ್ದು, ಇಟ್ ಇಸ್ ಇನ್ಫಿನಿಟ್ ಅಂತ ಹೇಳಿದರು. ಹಾಗಾದ್ರೆ ಸ್ಪೇಸ್ ಅಂದರೆ ಏನು ಅಂತ ಬಂತು. ಸ್ಥಳ ಅಂದರೆ ಏನು, ಒಂದು ಸ್ಪೇಸ್, ಒಂದು ಜಾಗ ಅಂದರೆ ಏನರ್ಥ, ಅವ್ರು ಎಷ್ಟು ಚಂದ ಹೇಳ್ತಾರೆ ಗೊತ್ತಾ. ಕಲ್ಪನೆ ಮಾಡ್ಕೊಳ್ಳಿ, ನಾವೆಲ್ಲ ಈಗ 30, 40, 60, 40 ಅಂತ ಸೈಟ್ ಹಾಕ್ಕೊಂಡಿದ್ದೀವಿ ಅಲ್ವಾ, ನಾವು ಬೌಂಡ್ರಿ ಹಾಕ್ಕೊಂಡಿದ್ದೀವಿ. ಪ್ರಪಂಚದಲ್ಲಿ ಯಾರೂ ಇದ್ದಿದ್ದಿಲ್ಲ ಅಂತ ತಿಳ್ಕೊಳ್ಳಿ, ಒಬ್ಬರೇ ಇದ್ರಿ ಅಂತ ಇಟ್ಕೊಳ್ಳಿ, ಬೌಂಡ್ರಿ ಹಾಕೋತಿದ್ರ 60, 40, ಇಡೀ ಪ್ರಪಂಚನೇ ನಮ್ದು ಅಲ್ವಾ. ಅವ್ರು ಹೇಳ್ತಾರೆ ಪ್ರಪಂಚ ಎಷ್ಟು ದೊಡ್ಡದು ಅಂದರೆ, ಈ ಮಾತಾಡ್ತಾ ಹೇಳುವಂಥದ್ದು ಎದು ಬರೆದು ಹೇಳುವುದಲ್ಲ. ಒಂದು ರಾಕೆಟ್ ಇವತ್ತು ಹಾರಿಸಿದ್ರೆ ಭೂಮಿಯಿಂದ ಇಲ್ಲ, ಸೆಕೆಂಡಿಗೆ 300,000 km ಹೋಗುವಂಥ ವೇಗದಲ್ಲಿ, ಅಂದರೆ ಬೆಳಕಿನ ವೇಗದಲ್ಲಿ ಹೋಗುವಂಥ ಒಂದು ರಾಕೆಟನ್ನು ನಾವು ಭೂಮಿಯಿಂದ ಹಾರಿಸಿದ್ದಾದರೆ, ಈ ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಅಂದರೆ 75,000 ವರ್ಷ ಹೋದರೂ ಕೂಡ ಪ್ರಪಂಚ ತುದಿ ಬರೋಲ್ಲ ಅಂತ. ಸೆಕೆಂಡಿಗೆ 300,000 km ಹೋಗುವಂಥ ಒಂದು ರಾಕೆಟನ್ನು ಹಾರಿಸಿದರೆ 75,000 ಹೋದರೂ ಪ್ರಪಂಚ ತುದಿ ಬರಲ್ಲ. ಒಂದು ಅಸಾಧ್ಯವಾದಂಥ ಪ್ರಪಂಚ ಇದು, ಅದಕ್ಕೆ ಅಂತ್ಯವೇ ಇಲ್ಲ. ದೇರ್ಫೋರ್ ಮೊನ್ನೆ ಹೇಳ್ತಾರೆ ಗೊತ್ತಾ, ಮೊನ್ನೆ ಹೇಳಿದ್ದಾರೆ ಅದ್ಭುತವಾದದ್ದು. ಭೂಮಿಯಿಂದ ಎಷ್ಟೋ ಲೈಟ್ ಇಯರ್ಸ್ ಮೇಲೆ, 14 crore light years ಮೇಲೆ ಒಂದು ನೀರಿನ ಸಂಗ್ರಹ ಸಿಕ್ಕಿದೆ ಅಂತ. ಅದು ಎಷ್ಟು ದೊಡ್ಡದು ನೀರಿನ ಸಂಗ್ರಹ ಅಂದರೆ, ನಮ್ಮ ಪ್ರಪಂಚದಲ್ಲಿ ನಮ್ಮ ಭೂಮಿ ಮೇಲೆ ಇರುವಂತಹ ಸಮುದ್ರಗಳನ್ನು ಒಟ್ಟು ಸೇರಿಸಿದ್ರೆ ಎಷ್ಟಿದೆಯೋ, ಇದರ 14 trillion times, ಅದು ಏನು ಹೇಳೋದು ಸಾಧ್ಯ ನಂಬರ್ಸ್, 14 trillion ಪಟ್ಟು ನೀರು ಅಲ್ಲಿದೆ ಅಂತ. ಅಂದರೆ ಎಷ್ಟು ದೊಡ್ಡ ಪ್ರಪಂಚ, ಹುಡುಕ್ತಾನೇ ಇದ್ದೀವಿ ಇನ್ನೂ ಸಿಗ್ತಾ ಇಲ್ಲ ನಮಗೆ. ಅಂದರೆ ಅಷ್ಟು ದೊಡ್ಡ ವಿಶ್ವ ಇದೆಯಲ್ಲ, ವಿಶ್ವದಲ್ಲಿ ಅನಂತವಾದಂಥ ವಿಶ್ವ, ಅನಂತವಾದಂಥ ಸಮಯ. ಅವ್ರು ಹೇಳ್ತಾರೆ ಎರಡು ಅನಂತ, ಎರಡೂ ಕೂಡಿರೋಕ್ಕೆ ಸಾಧ್ಯ ಇಲ್ಲ.

0: Radio Sarang 107.8 FM.
1: ವಿವೇಕಾನಂದರ ದೃಷ್ಟಿ ಅದ್ಭುತವಾದಂಥ ಕ್ರಾಂತ ದೃಷ್ಟಿ. ಶಿಕಾಗೋದಿಂದ ಬಂದರು. ಬಂದಾಗ ಭಾಳ ದೊಡ್ಡ ಹೆಸರು ಅವರಿಗೆ. ಸಣ್ಣ ವಯಸ್ಸಿನ ಸನ್ಯಾಸಿಗಳು ಅಮೇರಿಕಾದ, ಈಗೆಲ್ಲ ಅಮೇರಿಕಕ್ಕೆ ಹೋಗೋದು ಬಿಕ್ನಿಕ್ ಹೋದಂಗೆ ಹೋಗ್ಬರ್ತಾರೆ, ನಾಡಿದ್ದು ಬಂದುಬಿಡ್ತೀನಿ ಅಂತ ಹೇಳ್ಕೊಂಡು ಬರ್ತಾರೆ. ಆಗ ಹಾಗಿರಲಿಲ್ಲ, ಫಾರಿನ್ಗೆ ಹೋಗಿ ಬಂದರೆ ಭಾಳ ದೊಡ್ಡ ಕೆಲಸ. ಅವರು ಬಂದರು, ಬಂದಾಗ ಅವ್ರ ಸ್ವಾಗತ ಎಲ್ಲ ಆಯಿತು. ಮದ್ರಾಸಲ್ಲಿ ಮರೀನಾ ಬೀಚಲ್ಲಿ ರಥ ಎಳ್ಕೊಂಡು ಹೋದರು ಜನ, ಲಕ್ಷಾಂತರ ಜನ ಕೂತ್ಕೊಂಡು ಅವ್ರನ್ನ ದೇವರು ಹಾಗೆ ನೋಡಿ ನಮಸ್ಕಾರ ಮಾಡಿದ್ರು ಎಲ್ಲರೂ. ಆ ಥರದ್ದು ಕಲ್ಪನೆ ಇತ್ತು, ದೊಡ್ಡ ಗೌರವ ಬಂದಂಥದ್ದು. ಅವರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿಗೆ ಹೋದರು ಅವಾಗ. ಇದನ್ನು ತಾವು ಕಲ್ಪನೆ ಬ್ಯಾಕ್ಗ್ರೌಂಡ್ ಇಟ್ಕೋಬೇಕು ಹೇಗಿದೆ ಅಂತ. ತರುಣ ಸನ್ಯಾಸಿ ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾರೆ. ಅವ್ರು ನೋಡಲಿದ್ದಂಥ ಮಾಡರ್ನ್ ಹುಡುಗರು ಇರ್ತಾರಲ್ಲ, ಅವ್ರ ಮೊದಲೇ ಸನ್ಯಾಸಿಗಳ ಬಗ್ಗೆ ಅಷ್ಟು ಗೌರವ ಇಲ್ಲ. ಈಗ ಅದು ಮತ್ತೊಬ್ಬ ಏನು ಭಿಕ್ಷೆ ಬೇಡವನು ಬಂದಿದ್ದಾನೆ ಮನುಷ್ಯ ಅಂತ ಅಂದ್ಕೊಂಡಿರ್ಬೇಕು. ಅವ್ರ ಭಾಷಣ ಅವ್ರನ್ನ ತೊಂದರೆಗೆ ಸಿಕ್ಕಾಕಬೇಕು ಅಂತ ಪ್ರಶ್ನೆ ಕೇಳಬೇಕು ಅಂತ ಹುಡುಗರು. ಹುಡುಗರು ಅದನ್ನಂತೂ ಪ್ರಶ್ನೆ ಕೇಳಿದ್ರಂತೆ, ನೀವೇನು ಸನ್ಯಾಸಿಗಳು ಮಾತಾಡ್ತಿರೋ ಗೊತ್ತಾಗಲ್ಲ, ಒಂದಕ್ಕೂ ಪ್ರೂಫ್ ಇಲ್ಲ, ಸಾಕ್ಷಿ ಒಂದಕ್ಕೂ ಇಲ್ಲ. ಅಲ್ಲಿ ಸ್ವರ್ಗ ಇದೆ, ಇಲ್ಲಿ ನರಕ ಇದೆ, ಪಾಪ ಇದೆ, ಪುಣ್ಯ ಇದೆ, ಧರ್ಮ ಅಂತೀರಿ, ಒಂದಕ್ಕೂ ಸಾಕ್ಷಿ ಏನೂ ಇಲ್ಲಿ ನಿಮ್ಮಲ್ಲಿ, ಪ್ರೂಫ್ ಇಲ್ಲ. ನಾವು ವಿಜ್ಞಾನದ ವಿದ್ಯಾರ್ಥಿಗಳು ಎಲ್ಲ, ಎಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು ಎಲ್ಲರೂ, ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್, ಆನರ್ ಸ್ಟೂಡೆಂಟ್ಸ್ ಎಲ್ಲರೂ, ಒಂದಕ್ಕೂ ಪ್ರೂಫ್ ಇಲ್ಲ ನಿಮಗೆ, ಹೆಂಗೆ ನಂಬೋದು ನಾವು, ಅದು ಪ್ರೂಫ್ ಕೊಡಿ ನನಗೆ ಅಂತಿರುತ್ತೆ. ಅದಕ್ಕೆ ವಿವೇಕಾನಂದರು ಎಷ್ಟು ಚೆಂದ ಹೇಳ್ತಾರೆ, ಮೊದಲು ಭಾಳ ಪ್ರಶ್ನೆ ಕೇಳಿದ್ರಂತೆ, ಇವ್ರ ಜೊತೆಗಿದ್ದವ್ರಿಗೆಲ್ಲ ಭಾಳ ಕಿರಿಕಿರಿ ಆಗ್ಬಿಡ್ತು. ಇಂಥ ಪ್ರಶ್ನೆ, ಉಚ್ಚಾರ ಪ್ರಶ್ನೆ ಕೇಳಿದ್ರೆ ಏನು ಕೊಡೋದು ಅಲ್ವಾ, ಪುನರ್ಜನ್ಮದ ಪ್ರೂಫ್ ಕೊಡೋದು ಹೆಂಗೆ ಕೊಡೋದು ಅದನ್ನು ಅಂತ ವಿಚಾರ ಮಾಡ್ತಾಯಿದ್ರು. ವಿವೇಕಾನಂದದ್ದಿಂದ ಸುಮ್ಮನೆ ಇರಿ ಅಂತ ಹೇಳಿಬಿಟ್ಟು ಕೇಳಿದ್ರಂತೆ, ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳಲ್ವಾ, ನನಗೆ ಯಾರಾದರೂ ವಾಟ್ ಈಸ್ ಎನರ್ಜಿ ಕ್ಯಾನ್ ಯು ಟೆಲ್ ಮೀ, ಶಕ್ತಿ ಅಂದರೆ ಏನು ಒಂದು ವ್ಯಾಖ್ಯೆ ಕೊಡಿ. ಶಕ್ತಿ ಅಂದರೆ ಶಕ್ತಿಯಿಂದ ಏನಾಗತ್ತೆ ಹೇಳಬಾರ್ದು, ಶಕ್ತಿ ಅಂದರೆ ಏನು? ಆನಂತರ ಕೇಳಿದ್ರಂತೆ, ಶಕ್ತಿ ಒಂದೇ ಅಲ್ಲ, ಇನ್ನೊಂದು ವಿಷಯ ಕೇಳ್ತಾರೆ, ಕ್ಯಾನ್ ಯು ಟೆಲ್ ಮೀ ವಾಟ್ ಈಸ್ ಮಾಸ್, ತೂಕ ಅಂದರೆ ಏನು? ಇದು ಇದುವರೆಗೂ ಭಾಳ ತಮಾಷೆ ಇರುವಂಥದ್ದು. ನೀವು ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು ಕೇಳಿ, ಗ್ರಾವಿಟೇಷನ್ ಥಿಯರಿ ಹೇಳ್ತೀವಿ ನಾವು, ವಾಟ್ ಈಸ್ ಗ್ರಾವಿಟಿ ಇನ್ನೂ ಹೇಳೋಕ್ಕಾಗಲ್ಲ ನಮಗೆ. ಯಾಕೆ ಎಳಿತದೆ ಭೂಮಿಗೆ ವಸ್ತುವನ್ನು, ಮೇಲೆ ಹೋದ ವಸ್ತು ಕೆಳಗೆ ಯಾಕೆ ಬರ್ತದೆ ಅಂತ, ಡೋಂಟ್ ಆಸ್ಕ್ ಫಿಲಾಸಾಫಿಕಲ್ ಕ್ವೆಶನ್ಸ್, ವಿ ಕ್ಯಾನ್ ಡಿರೈವ್ ಇಕ್ವೇಷನ್ಸ್. ಗ್ರಾವಿಟಿ ಅಂದರೆ ಏನು ಅಂತ ಹೇಳೋದು ಭಾಳ ಕಷ್ಟ. ಆ ಹೇಳಿದ್ರಂತೆ, ಎನರ್ಜಿ ಅಂದರೆ ಏನು ಹೇಳಿ, ಶಕ್ತಿ ಅಂದರೆ ಏನು ಹೇಳಿ, ಅಥವಾ ತೂಕ ಅಂದರೆ ಏನು, ವಸ್ತುವಿನ ತೂಕ ಅಂದರೆ ಏನು, ಹೇಗೆ ಅಳಿತೀರಿ? ನೀವು ಚಿಕ್ಕ ಪ್ರಶ್ನೆ ನಮ್ಗೆ ಅರ್ಥವೇ ಆಗಲಿಲ್ಲ ಅಂದರು ಅವರು. ಅದಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ವಿಜ್ಞಾನದ ಯಾವುದು ಮೆಜರಿಂಗ್ ಸ್ಟಿಕ್ ಇದೆಯಲ್ಲ, ಅಳತೆಗೋಲುಗಳು ಅಂತ ಏನು ಇಟ್ಕೊಂಡಿದ್ದೀರಿ, ಅವನ್ನೇ ನಾವು ಅಧ್ಯಾತ್ಮದಲ್ಲೂ ಬಳಸ್ತೇವೆ. ಇದು ಜೀನಿಯಸ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಅಂತ ನಾನು ಕೇಳಿದ್ದೆ. ಆ ಉತ್ತರ ಕೊಡುವಂಥದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಅವ್ರು ಹೇಳ್ತಾರೆ, ನಿಮ್ಮ ವಿಜ್ಞಾನದ ಯಾವ ಅಳತೆಗೋಲುಗಳು ಅಂತ ಇಟ್ಕೊಂಡಿದ್ದೀರೋ ಅವನ್ನೇ ವೇದಾಂತದಲ್ಲೂ ಉಳಿಸ್ತೇವೆ, ಅವನ್ನೇ ಬಳಸ್ತೇವೆ ನಾವು, ಬೇರೆ ಯಾವುದು ಬಳಸಲ್ಲ. ನಮಸ್ಕಾರ.

ಪರಿಚಯ ರೇಡಿಯೋ ಸಾರಂಗ್ನ ಪ್ರಿಯ ಕೇಳುಗರೆ, ನಮ್ಮ ಸುತ್ತಮುತ್ತಲಿನ ಪ್ರಾಚೀನ ಪರಂಪರೆಗಳನ್ನು ಉಳಿಸಿ ಬೆಳೆಸುವುದು ಅತಿ ಮುಖ್ಯ. ಈ ನಿಟ್ಟಿನಲ್ಲಿ ನಿಮ್ಮ ಸುತ್ತಮುತ್ತಲಿನ ಪ್ರಾಚೀನವಾದಂತಹ ಸಾಂಸ್ಕೃತಿಕ ಆಚರಣೆಗಳು, ಪುರಾತನ ಕಟ್ಟಡಗಳು, ಜನಪದ ಕಥೆಗಳು, ಹಬ್ಬಗಳು ಅಥವಾ ಕಲಾ ಪ್ರದರ್ಶನಗಳ ಬಗ್ಗೆ ನಿಮ್ಮಲ್ಲಿ ಮಾಹಿತಿ ಇದ್ದರೆ ನಮ್ಮ ಜೊತೆ ಹಂಚಿಕೊಳ್ಳಿ. ಮಾತಿನ ಮೂಲಕ, ಕತೆಗಳ ಮೂಲಕ, ಫೋಟೋಗ್ರಾಫ್ಸ್, ವಿಡಿಯೋದ ಮೂಲಕ ಕೂಡ ನೀವು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆಯೇ ಬಂದಿದ್ದೇನೆ. ಸೊ ಏನು ವಿಷಯ ಅಂತ ಹೇಳಿದರೆ, ಸೊ ನನಗೆ ಇವತ್ತು ಅನಿಸ್ತಾ ಇದೆ ಏನು ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಅನೇಕ ನದಿಗಳಿದೆ ಅಲ್ವಾ, ಅದಕ್ಕೆ ಒಂದೊಂದು ಹೆಸರಿದೆ. ಭಾಳ ಚಂದದ ಹೆಸರನ್ನು ನದಿಗಳಿಗೆ ಕೊಟ್ಟಿದ್ದಾರೆ. ಆ ನದಿಗಳ ಹೆಸರಲ್ಲಿ ತುಂಬ ಹಾಡುಗಳಿದೆ ಅಂತ. ಸೊ ನಾನು ಯಾವುದಾದ್ರೂ ಒಂದು ನದಿಯ ಹೆಸರನ್ನು ಹೇಳ್ತೇನೆ, ನೀವು ಒಂದು ಹಾಡನ್ನು ಹಾಡಬೇಕು, ಆ ಹಾಡಲ್ಲಿ ಆ ನದಿಯ ಹೆಸರು ಬರಬೇಕಾಯ್ತಾ. ಸೊ ಭಾಳ ಸಿಂಪಲ್ ಆಗಿದ್ದು ಕೊಡ್ತೇನೆ. ಒಂದು ಮೂರ್ನಾಲ್ಕು ಹೆಚ್ಚು ಹಾಡುಗಳು ಇರ್ಬೋದು, ನಿಮ್ಗೆ ನೆನಪಾಗಿರುವಂಥದ್ದು, ನಮಗೆ ನೆನಪಾಗುವಂಥದ್ದು ಮೂರ್ನಾಲ್ಕು ಹಾಡುಗಳು ಇರ್ಬೋದು. ನೀವು ಸಾಂಗ್ ನಿಮ್ಮ ಆ ಹೆಸರಿನಲ್ಲಿ, ಆ ನದಿಯ ಹೆಸರಿನಲ್ಲಿ ಹಾಡುಗಳು ಮುಗೀತು ಅಂತ ಹೇಳಿದರೆ ಮತ್ತೆ ನಾನು ನದಿ ಹೆಸರು ಚೇಂಜ್ ಮಾಡ್ತೇನೆ. ಓಕೆ, ಸೊ ಫಸ್ಟ್ ನಾನು ಕೇಳ್ತಿರುವಂಥದ್ದು ತುಂಬ ಸಿಂಪಲ್ ಆಗಿದೆ. ಗಂಗಾ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದೇನೆ. ಸೊ ಗಂಗಾ ಅನ್ನುವಂಥ ಶಬ್ದ ಬರುವಂಥ ಕನ್ನಡನ, ತುಳುವ, ಹಿಂದಿಯ ಯಾವುದು ಆಗ್ಬೋದು, ಹಾಡನ್ನು ಹಾಡಬೇಕು. ಯಾವ ಹಾಡು ನಿಮಗೆ ಗಂಗಾ ಅಂತ ಹೇಳಿದ್ದು ನೆನಪಾಗುತ್ತೆ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಕಾಲ್ ಮಾಡಿ ಹಾಡಾಡಿ ಕಾಲ್ ಮಾಡಬೇಕು. ಸಂಖ್ಯೆ 6364204949. ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: Yes, welcome back to Radio Sarang 107.8 FM Radio Sanjay Ali Nanadini RJ Abhishek ಒಬ್ರು ಕಾಲ್ ರಿದಾರೆ ಯಾರು ಅಂತ ನೋಡುವ. ನಮಸ್ಕಾರ.
1: ನಮಸ್ತೆ.
0: ನಮಸ್ತೆ. ಡಿಸೋಜ ಅವರೇ, ಏನ್ ಹೇಳ್ತೀರಿ? ಓಕೆ, ವೆರಿ ನೈಸ್, ತುಂಬಾ ಚೆನ್ನಾಗಿ ಹಾಡಿದ್ರಿ, ಥ್ಯಾಂಕ್ ಯು. ಓಕೆ, ಡಿಸೋಜ ಅವರು ಕಾಲ್ ಅನ್ನು ಮಾಡಿದ್ರು ನೋಡಿ. ಸೊ ಗಂಗಾ ವಾಟಿ ಹೇ ಹಾಡನ್ನು ಹಾಡಿದ್ರು ಅವರು. ಸೊ ನೀವು ಕೂಡ, ನಿಮ್ಗೆ ಯಾವ ಹಾಡು ನೆನಪಾಗುತ್ತೆ ಗಂಗಾ ಅಂತ ಹೇಳುವಾಗ, ಕನ್ನಡನ, ತುಳುವ, ಅಥವಾ ಏನು ಹಿಂದಿಯ, ಯಾವುದೂ ಆಗ್ಬೋದು, ಒಟ್ಟಿನಲ್ಲಿ ನೀವು ಹಾಡನ್ನು ಹಾಡಬೇಕು, ನನಗಂತೂ ಕಾಲನ್ನು ಮಾಡಬೇಕು. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ಹೇಳಿ ಸರ್. ವೆರಿ ನೈಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗಂಗಾ ಯಮುನಾ ಸಂಗಮ ಅಂತ ಇವರು ಹಾಡನ್ನು ಹಾಡಿದ್ರು. ಸೊ ನೀವು ಕೂಡ ಹಾಡನ್ನು ಹಾಡಿ, ನಿಮಗೆ ಯಾವ ಹಾಡು ನೆನಪಾಗುತ್ತೆ, ಯಾವ ಹಾಡು ನಿಮಗೆ ಗಂಗಾ ಅಂತ ಹೇಳುವಾಗ ನೆನಪಾಗುತ್ತೆ, ಅಂತ ಹಾಡುಗಳನ್ನು ನನಗೆ ನೀವು ಹಾಡ್ಬೋದು ಅಂತ ಹೇಳ್ತಾ ಇರುವಂಥದ್ದು. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ಗಂಗಾ ಅಂತ ಹೇಳುವಾಗ ಯಾವ ಹಾಡು ನಿಮಗೆ ನೆನಪಾಗುತ್ತೆ? ಸೊ ಥಿಂಕ್ ಮಾಡಿ, ಯಾವ ಭಾಷೆಯಲ್ಲೂ ಕೂಡ ಆಗುತ್ತೆ, ಒಟ್ಟಿನಲ್ಲಿ ಹಾಡಿನಲ್ಲಿ ಗಂಗೆ ಇರಬೇಕು. ಒಂದು ವೇಳೆ ಆಯಿತು, ಸಾಧಾರಣಕ್ಕೆ ಮುಗಿಯಿತು, ನೆನಪಾಗ್ತಿಲ್ಲ ಅಂತ ಹೇಳಿದರೆ ಮತ್ತೆ ಬೇರೆ ನದಿಯ ಹೆಸರನ್ನು ನಾನು ಚೇಂಜ್ ಮಾಡ್ತೇನೆ. ಓಕೆ, ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನಿಮ್ಮ ಹತ್ರ ಮಾತಾಡಿ ಹೋಗಿದ್ದೆ ಹಾಡಿನ ಬಗ್ಗೆ ಮಾತಾಡಿ ಹೋಗಿದ್ದೆ. ಏನು ಅಂತ ಹೇಳಿದರೆ, ಹಾಡುವಂಥ ಹಾಡಲ್ಲಿ ಗಂಗಾ ಇರಬೇಕು ಅಂತ. ತುಂಬ ಹಾಡುಗಳು ಗಂಗೆಯನ್ನು ಪ್ರಮುಖವಾಗಿ ಇಟ್ಕೊಂಡು ಹಾಡಿದ್ದಾರೆ. ಯಾವುದಾದ್ರು ನಿಮಗೆ ಹಾಡು ನೆನಪಾದರೆ ನನಗಂತೂ ಕಾಲ್ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು. ಯಾರೆಲ್ಲ ಯಾವೆಲ್ಲ ಹಾಡು ಗಂಗಾ ಅಂತ ಹೇಳುವಾಗ ಗಂಗೆ ಅಂತ ಇರುವಂಥ ಹಾಡು ಯಾವುದಾದ್ರೂ ಇದೆಯಾ ಅಂತ ಒಬ್ಬರು ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಹೇಳಿ ಹೇಳಿ ಸರ್, ಹೇಳಿ
1: ಜಗನ್ನಾಥ ಪರಶುರಾಮ ಕ್ಷೇತ್ರ ಮಂಗಳಂಬಿಕೆ ಮಂಗಳೂರಿಂದ.
0: ಓಕೆ
1: ಸರ್, ಈಗ ಗಂಗೆ ಅಂದ್ರೆ ಜಾಹ್ನವಿ ಅಂತ ಕೂಡ ಇನ್ನೊಂದು ಹೆಸರಿದೆ, ಆ ಹೆಸರಲ್ಲಿ ಹಾಡ್ಬೋದಾ?
0: ಓಕೆ, ನಂಗೆ ಗಂಗಾ ಅಂತಾನೆ ಬರ್ಬೇಕು.
1: ಹಲೋ,
0: ಗಂಗೆ ಅಂತಾನೆ ಬರ್ಬೇಕು ಸರ್, ಗಂಗಾ ಅಂತಾನೆ ಬರ್ಬೇಕು,
1: ಗಂಗೆ ಅಂತಾನೆ
0: ಬರ್ಬೇಕು, ಗಂಗೆ ಅಂತಾನೆ ಬರ್ಬೇಕು ಸರ್. ಯಾವ್ದಾಗುತ್ತೆ ಸರ್, ಅರ್ಥ ಆದ್ರೆ ಆಯ್ತು. ಹಾಡಿದ
1: ಗಂಗೇ ಚ ಯಮುನೇ

0: ஓகே,
1: எஸ் சார், எஸ் சார், தேங்க்யூ தேங்க்யூ தேங்க்யூ. நோடி, ஸோ நம்ம ரூல்ஸ் ஏ ரூல்ஸ் ஏ ಅಂತ, ಗಂಗೆಯೇ ಗಂಗೆಯೇ ಬರಬೇಕು ಅಂತ. ನೋಡು, ಯಾರಾದರೂ ಇನ್ನು ಕೂಡ ಹೇಳಲಿಕ್ಕಿದ್ರೆ, ನಿಮಗೆ ಯಾವುದಾದ್ರೂ ಹಾಡು ಗಂಗೆ ಅಂತ ಹೇಳಿದ್ ನೆನಪಾಗೋದಾದ್ರೆ ಹಾಡಿ ಅಂತ ಹೇಳ್ತಾ ಇದ್ದೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
2: ನಮಸ್ತೆ
1: ನಮಸ್ತೆ ನಮಸ್ತೆ. ಫಲ್ನೆ ದುಃಖ ಎಲ್ಲಿ ಅಂಡ ಎಲ್ಲಿಯ ಫಲ್ನೆ. ಅವರ ಬಂಡಿರ ಬೇತ ಉಂಡ ಹೋಗಂಡಲ್ಲ. ರತ್ನಾ ಶೆಟ್ಟಿ ಅವರು ಕಾಲ್ ಮಾಡಿದ್ರು ನೋಡಿ, ಗಂಗಾ ಯಮುನಾ ಸಂಗಮ ಅಂತ ಹೇಳಿದ್ರು. ಅದು ಬಿಟ್ಟು ಗಂಗೆ ಅನ್ನುವಂತ ಬೇರೆ ಯಾವ್ದಾದ್ರು ನಿಮ್ಗೆ ಹಾಡು ನೆನಪಾದ್ರೆ ಕಾಲ್ ಮಾಡಿ. ಸೊ ಆಗ್ತಾನೆ, ನನಗೆ ಡಿಸೋಜ್ ಅವರು ಕಾಲ್ ಮಾಡಿ ಫಸ್ಟ್ ಗೆ ಒಂದು ಹಾಡನ್ನ ಹಾಡಿದ್ರು. ಆ ಹಾಡನ್ನ ಕೇಳುವಾಗ ಅನಿಸ್ತೊಂಬೆ ಕೇಳ್ತಾ ಬರುವ ಅಂತ ಅಲ್ವಾ. ಜಿಸ್ ದೇಶ್ ಮೇ ಗಂಗಾ ಬಹತಿ ಹೇ ಸಿನಿಮಾದ ಹಾಡು ಇದು. ರಾಜ್ ಕಪೂರ್ ಅವರು, ಮುಖೇಶ್ ಅವರು ಹಾಡಿದಂತ ಹಾಡು. ಕೇಳ್ತಾ ಬಂದಿದ್ರು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ಕೇಳ್ತಿರೋ ರೇಡಿಯೋ ಸಾರಂಗ್ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್ ನಿಮ್ ಜೊತೆಗೆ ಇದ್ದೀನಿ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
1: ನಮಸ್ಕಾರ ಸರ್, ನಾನು ಕೊಟ್ಟಾರದಿಂದ ಕುಸುಮಾಕರ್.
0: ಗಂಗಾಧರ್ ಅಲ್ಲ, ಹೇಳಿ ಏನ್ ಹೇಳ್ತೀರಿ ಕುಸುಮಾಕರ್?
1: ರಾಜ್ ಕಾಪುರ್ದು ನೀವು ಅದು ಹಾಕುವಾಗ ನೆನಪಾಯ್ತು.
0: ನೆನಪಾಯ್ತಲ್ಲ.
1: ಮೇರೆ

0: ಬೋಲು ಸಂಗಮ್ ಓಗಾಕೆ ನಹಿ ನಹಿ.
1: ಏನೇನ್ ಲಿರಿಕ್ಸ್ ಎಲ್ಲ ಇತ್ತಲ್ಲ, ಎಷ್ಟು ಚೆನ್ನಾಗಿ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸಾಂಗ್ ಎಲ್ಲ ಅಲ್ವಾ. ಥ್ಯಾಂಕ್ ಯು ಥ್ಯಾಂಕ್ ಯು ಕುಸುಮಾಕರಣ ಕಾಲ್ ಅನ್ನು ಮಾಡಿದ್ರು ನೋಡಿ, ಒಂದು ಚೆನ್ನಾಗಿರುವಂತಹ ಹಾಡನ್ನು ಹೇಳಿದ್ರು. ಗಂಗಾ ಅಂತ ಹೇಳಿದ್ರೆ ಯಾವ ಹಾಡು ನೆನಪಾಗುತ್ತೆ ಅಂತ, ಇನ್ನು ಕೂಡ ಯಾರಿಗಾದ್ರೂ ಹಾಡು ನೆನಪಾಗೋದೇ ಆದರೆ ಹೇಳಿ. ನನಗೆ ನಮ್ಮ ರೋಹಿಣಿ ಅವರು ಹೇಳಿದ್ದಾರೆ, ಸೊ ನಮಸ್ತೆ ಅಭಿಯಣ್ಣ, ಗಂಗೆ ಬಾರೆ ತುಂಗೆ ಬಾರೆ ದಾಹ ತೀರೆ ಕಿಂದ್ರ ಜೋಗಿ ಚಿತ್ರದ ಹಾಡು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ, ಹಾಗೆ ಅಪೂರ್ವ ಅವರು ಕೂಡ ಅದನ್ನು ಹೇಳಿದರೆ ಗಂಗೆ ಬಾರೆ ತುಂಗೆ ಬಾರೆ ಅಂತ. ಸೊ ನೋಡುವ ಹಾಗೇ ಯಾರಿಗೆಲ್ಲ ಹಾಡೋದು ಹಾಡಲಿಕ್ಕಿದ್ರೆ ಹೇಳಿ ಆಯ್ತಾ ಹಾಡಿ. ಹಾಂ, ಸೊ ಈ ಗಂಗಾ ಅದ ಬಗ್ಗೆ ಮಾತಾಡಿ ಹೋಗಿದ್ದೆ. ಸೊ ಸ್ವಲ್ಪ ನದಿಯನ್ನು ಚೇಂಜ್ ಮಾಡುವ ಅಂತ ಅಂದ್ಕೊಳ್ಳೋದು ಅದು ಅಲ್ವಾ. ಓಕೆ, ಮುಂದಿನ ನದಿ ಯಾವುದು ಅಂತ ಹೇಳಿದರೆ ಅದು ಕಾವೇರಿ ಅಲ್ವಾ. ಕಾವೇರಿ ಬಗ್ಗೆ ಕನ್ನಡದಲ್ಲಿ ತುಂಬ ಹಾಡುಗಳಿದೆ, ನಿಮಗೆ ಯಾವ ಹಾಡು ನೆನಪಾಗುತ್ತೆ ಹಾಡಿ ಕಾಲ್ ಮಾಡಿದ್ರು. ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್ ನಿಮ್ ಜೊತೆಗಿದ್ದೀನಿ. ಕಾವೇರಿ ಅಂತ ಹೇಳಿ ಹೋಗಿದ್ದೆ, ಗಂಗಾ ಆಯ್ತು, ಈಗ ಕಾವೇರಿ. ಕಾವೇರಿ ರಿಲೇಟೆಡ್ ತುಂಬಾ ಹಾಡುಗಳು ನಮ್ಮ ಸುತ್ತಮುತ್ತ ಕನ್ನಡದಲ್ಲಿ ಎಲ್ಲ ಇದೆ. ಯಾರಿಗಾದರೂ ಹಾಡು ನೆನಪಾದರೆ ಕಾಲ್ ಅನ್ನು ಮಾಡ್ಬೋದು, ಹಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲ್ ಅನ್ನು ಮಾಡಿ. ಹಾಗೆಯೇ ಸ್ವಲ್ಪ ಹೊತ್ತಲ್ಲೇ ಇವತ್ತಿನ ಇದರಿಂದ ಸುದ್ದಿಯೆಲ್ಲ ಹೇಳಬೇಕು, ಸುದ್ದಿ ಕೂಡ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವು ಕಾವೇರಿ ಬಗ್ಗೆ ಯಾವ ಹಾಡು ನಿಮ್ಗೆ ನೆನಪಾಗುತ್ತೆ? ಕಾವೇರಿ ಅನ್ನುವಂಥ ಶಬ್ದ ಇರುವಂಥ ಕನ್ನಡದ್ದು ಅಥವಾ ಇನ್ನೊಂದು ಯಾವುದೋ ಭಾಷೆದ್ದು ಹಾಡು ಇದ್ರೆ ಹೇಳಿ ಅಂತ ಒಬ್ರು ಕಾಲ್ ಇದ್ದಾರೆ. ನಮಸ್ಕಾರ.
1: ಹಲೋ,
0: ನಮಸ್ಕಾರ ಸರ್. ಎಸ್ ಸರ್, ಎಸ್ ಸರ್, ಹೇಳಿ ಸರ್, ಹೇಳಿ.
1: ಕಾವೇರಿ ಏಕೆ ಓಡುವಿ, ಜೊತೆಯಲ್ಲಿ ನಾನು ಬರುವೆ.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್. ಕಾವೇರಿ ಏಕೆ ಓಡುವೆ ಅಂತ ಒಂದು ಹಾಡು ಉಂಟಂತೆ, ನಮ್ಮ ಯಾವುದು ಸಿ ಡಿ ಚಂದ್ರಶೇಖರ್ ಅವರು ಹೇಳ್ತಾ ಇರುವಂಥದ್ದು. ಸೊ ಇನ್ನು ಯಾರಿಗೆಲ್ಲ ಯಾವ ಹಾಡು ನೆನಪಾಗುತ್ತೆ ಕಾವೇರಿ ಅಂತ ಹೇಳುವಾಗ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ, ನಿಮಗೆ ನೆನಪಾಗುವಂಥ ಹಾಡನ್ನು ಹಾಡಿ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇರುವಂಥದ್ದು. ತುಂಬ ಹಾಡುಗಳು ಬೇರೆ ಬೇರೆ ಸಿನಿಮಾಗಳಿದೆ. ನಿಮಗೆ ಯಾವ ಹಾಡು ನೆನಪಾಯಿತು ನನಗೆ ಕಾಲ್ ಮಾಡಿ, ಆ ಹಾಡನ್ನು ಹಾಡಿ. ಖಾಲಿ ಮೆಸೇಜ್ ಮಾಡೋದೆಲ್ಲ ಹಾಡಬೇಕು ನೀವು, ಅದು ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಸೊ ಕೊನೆಗೆ ಹೇಳ್ತೇನೆ ಯಾರೆಲ್ಲ ಯಾವುದೆಲ್ಲ ಹೆಸರನ್ನು ಕಳಿಸಿದ್ದಾರೆ ಅಂತ. ಬಟ್ ಸ್ಟಿಲ್ ಯಾರೆಲ್ಲ ಹಾಡಲಿಕ್ಕಿದೆ ಫಟಾಫಟ್ ಕಾಲ್ ಮಾಡಿ ಹಾಡಿ. ನನಗೂ ಕೂಡ ತುಂಬ ಹಾಡುಗಳು ನೆನಪಾಗ್ತಾ ಉಂಟು. ಕಾವೇರಿ ಅಂತ ಹೇಳುವಾಗ ನಿಮಗೆ ಯಾವ ಹಾಡು ನೆನಪಾಯಿತು? ಕಾವೇರಿ ಅನ್ನುವಂಥ ಶಬ್ದ ಇರುವಂಥ ಕನ್ನಡದ ಹಾಡುಗಳು ಅಥವಾ ತುಳುವಲ್ಲೋ ಏನಾದರೂ ಹಾಡುಗಳಿದ್ದರೆ ಹಾಡಿ. ನಿಮ್ಮ ಹಾಡಿಗಾಗಿ ನಾನು ಕಾಯ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.

ಹೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಇವತ್ತಿನ ಈ ದಿನದ ಸುದ್ದಿಗಳನ್ನೊಮ್ಮೆ ನಾವು ಏನು ರಪರಪ ನೋಡ್ತಾ ಬರೋಣ. ಕೆಎಸ್ ಟ್ರಾನ್ಸ್ಫರ್, ಐವರು ಕೆಎಸ್ ಅಧಿಕಾರಿಗಳ ವರ್ಗ, ಮಹಿಳಾ ವಿವಿಗೆ ಅಜೂರ್ ಕುಲಸಚಿವರು. ಕರ್ನಾಟಕ ಸರ್ಕಾರವು ಐವರು ಹಿರಿಯ ಕೆಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಸೊ ಈ ಮೂಲಕವಾಗಿ ಬೇರೆ ಬೇರೆ ಕಡೆಗಳಿಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಉಪಕಾರ್ಯದರ್ಶಿಯಾದಂತ ವಿಜಯ್ ಕುಮಾರ್ ಎಂ ಅಂಜೂರ್ ಅವರನ್ನ ವಿಜಯಪುರ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಕುಲ ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ಇದನ್ನ ಬಿಟ್ಟರೆ ಜನ್ಜಿ ಆಯಿತು, ಈಗ ಜನ್ ಆಲ್ಫಾ ವಿದ್ಯಾರ್ಥಿಗಳ ಪ್ರತಿಭಟನೆ ಆಗ್ತಾ ಇದೆ ನೋಡಿ. ಸ್ಥಳೀಯ ಶಾಲೆ ಮತ್ತು ಮುನ್ಸಿಪಲ್ ಏನು ಮಲ್ಟಿಪರ್ಪಸ್ ಶಾಲೆಗಳು ಏನಿದೆ, ಸೊ ಅದನ್ನು ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಜೊತೆ ವಿಲೀನಗೊಳಿಸುವ ಪ್ರಸ್ತಾವನೆ ವಿರೋಧಿಸಿ ಸುಮಾರು ಏನು 300-400 ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದರು. ಇವರನ್ನು ಜನ್ ಅಲ್ಫಾ ಪ್ರತಿಭಟನೆ ಅಂತೇಳಿ ಗುರುತಿಸಲಾಗಿದೆ ಅನ್ನುವಂಥದ್ದು. ಇನ್ನು ಇದನ್ನು ಬಿಟ್ಟರೆ ಕಾಣೆಯಾದ ಮತ್ತು ರಕ್ಷಿಸಲ್ಪಟ್ಟ ಮಕ್ಕಳನ್ನು ವೈಜ್ಞಾನಿಕವಾಗಿ ಗುರುತಿಸಲು ಮತ್ತು ಅವರನ್ನು ಕುಟುಂಬದವರೊಂದಿಗೆ ಮರು ಸೇರ್ಪಡೆಗೊಳಿಸಲು ಡಿಎನ್ಎ ಪರೀಕ್ಷೆ ಮತ್ತು ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೊಳಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿ ಸಂಬಂಧ ಸುಪ್ರೀಂ ಕೋರ್ಟ್ ಬುಧವಾರ ಕೇಂದ್ರ ಸರ್ಕಾರ ಮತ್ತು ಎನ್ಸಿಪಿಸಿಆರ್ಗೆ ನೋಟಿಸ್ ಜಾರಿ ಮಾಡಿದೆ. ಇನ್ನು ಪಾಕಿಸ್ತಾನದ ವಿಷಯ, ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರು ಅದಿಯಾಲ ಜೈಲ್ನಲ್ಲಿ ತಮ್ಮ ಪತ್ನಿ ಹಾಗೂ ಸಹೋದರಿಯರನ್ನು 9 ತಿಂಗಳ ನಂತರ ಭೇಟಿಯಾಗಿದ್ದಾರೆ. ಇಮ್ರಾನ್ ಖಾನ್ ಭೇಟಿಗೆ ಇದ್ದ ನಿರ್ಬಂಧವನ್ನು ಸಡಿಲಗೊಳಿಸಿ ಅವರನ್ನು ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದ ಕೆಲವೇ ಗಂಟೆಗಳಲ್ಲಿ ಈ ಭೇಟಿ ನಡೆದಿದೆ. ಇನ್ನು ಶೃಂಗೇರಿ ಶಾಸಕರನ್ನಾಗಿ ಕಾಂಗ್ರೆಸ್ನ ಟಿ ಡಿ ರಾಜೇಗೌಡ ಅವರನ್ನು ಮರುಸ್ಥಾಪಿಸಿದ್ದ ಮಧ್ಯಂತರ ಆದೇಶವನ್ನು ಸುಪ್ರೀಂ ಕೋರ್ಟ್ ಮತ್ತೆ ಮುಂದುವರೆಸಿದೆ. ಪ್ರಕರಣದ ವಿಚಾರಣೆಯನ್ನು 10 ಸೆಪ್ಟೆಂಬರ್ಗೆ ಮುಂದೂಡಿದೆ. ಇನ್ನು ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆಗೆ ಸಜ್ಜಾಗ್ತಿದ್ದಾರೆ ಎಲ್ಲರೂ ಕೂಡ. ಮಿಶ್ರಾಗೆ ಪ್ರಮುಖ ಹೊಣೆಯನ್ನು ಮಾಯಾವತಿ ಅವರು ಕೊಟ್ಟಿದ್ದಾರೆ. ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಅವರು ಈ ಸಲ ಪಕ್ಷವನ್ನು ಬಲವರ್ಧನೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ನೂತನ ಕೃಷಿ ಸಚಿವರಾದಂಥ ನರೇಂದ್ರ ಸ್ವಾಮಿ ಅವರು ಕೇಂದ್ರ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾನ್ ಅವರನ್ನು ಭೇಟಿ ಮಾಡಿದರು. ಈ ಮೂಲಕವಾಗಿ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ರಾಜ್ಯಕ್ಕೆ ಬಂದು ಯಾವುದಾದರೊಂದು ಬರಪೀಡಿತ ಜಿಲ್ಲೆಗೆ ಭೇಟಿ ನೀಡುವುದಾಗಿ ಕೇಂದ್ರ ಕೃಷಿ ಸಚಿವರು ಭರವಸೆಯನ್ನು ಕೂಡ ನೀಡಿದ್ದಾರೆ ಅನ್ನುವಂಥದ್ದು ಸುದ್ದಿ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಮಾಡಿ ಅಭಿಷೇಕ್. ಕಾವೇರಿ ಬಗ್ಗೆ ಮಾತಾಡಿ ಹೋಗಿದ್ದೆ. ಯಾರಾದರೂ ಹಾಡುವರು ಹಾಡಿದಕ್ಕಿದ್ರೆ ಕಾಲ್ ಮಾಡಿ ನೆನಪಾಗಿದ್ರೆ ಯಾವುದಾದ್ರೂ ಕಾವೇರಿ ಬಗ್ಗೆ ಇರುವಂಥ ಹಾಡುಗಳು ತುಂಬ ಇದೆ ನಮ್ಮ ಕನ್ನಡದಲ್ಲಿ. ನಾನು ಕೂಡ ಸ್ವಲ್ಪ ಹೊತ್ತಲ್ಲಿ ಒಂದು ಹಾಡು ಪ್ಲೇ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾವುದಾದ್ರೂ ಹಾಡು ನಿಮಗೆ ನೆನಪಾಗೋದೇ ಆದರೆ ಕಾವೇರಿ ಅಂತ ಹೇಳಿದರೆ ಯಾವ ಹಾಡು ನಿಮಗೆ ನೆನಪಾಗುತ್ತೆ ಕಾಲ್ ಮಾಡಬೇಕು. ನೀವು ಹಾಡಬೇಕು, ನಿಮ್ಮ ಹಾಡು ಕೇಳಲಿಕ್ಕೆ ನಾನು ರೆಡಿ ಇದ್ದೇನೆ. ಓಕೆ, ನೀವು ಹಾಡಿ ಅನ್ನೋದನ್ನು ಹೇಳ್ತಾ ಅನೇಕ ಜನ ವಾಟ್ಸಪ್ಪನ್ನೆಲ್ಲ ಮಾಡಿ ಬೇರೆ ಬೇರೆ ಹೆಸರುಗಳನ್ನು ಕಳಿಸಿದ್ದಾರೆ, ಸಿನಿಮಾದ ಹಾಡುಗಳ ಹೆಸರುಗಳನ್ನು ಕನ್ನಡದು. ಸೊ ಇನ್ನು ಕೂಡ ಯಾರಿಗೆಲ್ಲ ಹೇಳಲಿಕ್ಕಿದೆ ಹಾಡಲಿಕ್ಕಿದೆ ಖಂಡಿತವಾಗಿಯೂ ನೀವು ಹಾಡ್ಬೋದು. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನಿಮಗೆ ನೆನಪಾಗುವಂಥ, ಸೊ ಕಾವೇರಿ ಅಂತ ಹೇಳಿದರೆ ಯಾವ ಹಾಡು ನಿಮಗೆ ನೆನಪಾಗುತ್ತೆ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಕಾಲ್ ಮಾಡಿ, ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲ್ ಮಾಡಿ. ಕೆಲವೊಂದಿಷ್ಟು ನದಿಗಳ ವರ್ಣನೆ ಅಥವಾ ಕೆಲವೊಂದಿಷ್ಟು ಹೂಗಳ ವರ್ಣನೆ, ಕೆಲವೊಂದಿಷ್ಟು ವಸ್ತುಗಳ ವರ್ಣನೆ, ಇದೆಲ್ಲ ಚಿತ್ರ ಸಾಹಿತಿಗೆ ಸಿಗುವಂಥದ್ದು ಅಂತ. ಸೊ ಎಲ್ಲವೂ ಕೂಡ ಅದರಲ್ಲಿರುವುದಿಲ್ಲ. ಯಾವುದು ನಮಗೆ ಹತ್ತಿರವಾಗಿರುತ್ತೋ ಅಥವಾ ಅದರಲ್ಲಿ ವರ್ಣನೆ ಮಾಡಲಿಕ್ಕೆ ವಿಷಯಗಳು ಇದೆ ಅನಿಸುತ್ತೋ, ಸೊ ಅಂಥದ್ದನ್ನು ಬಹಳ ಅದ್ಭುತವಾಗಿ ಕವಿ ವರ್ಣನೆಯನ್ನು ಮಾಡ್ತಾರೆ. ಅದರಲ್ಲೂ ನದಿಗಳ ವಿಷಯಕ್ಕೆ ಬಂದಾಗ, ನಮ್ಮ ಕರ್ನಾಟಕ ಅಂತ ಹೇಳುವಾಗ, ಕನ್ನಡ ಅಂತ ಹೇಳುವಾಗ, ಕಾವೇರಿಯ ಬಗ್ಗೆ ಅತ್ಯಂತ ಹೆಚ್ಚಿನ ಹಾಡುಗಳಲ್ಲಿ ಕಾವೇರಿಯ ಏನು ಬಗ್ಗೆ ಹೇಳಿರುವಂಥದ್ದು, ಕಾವೇರಿ ಶಬ್ದದ ಬಳಕೆಯನ್ನು ಮಾಡುವಂಥದ್ದನ್ನು ನಾವು ಕೇಳಿದ್ದೇವೆ. ಇನ್ನು ನಿಮಗೂ ಕೂಡ ಯಾವುದಾದ್ರೂ ಇಂಥ ಹಾಡುಗಳು ನೆನಪಾಗೋದೇ ಆದರೆ ಖಂಡಿತವಾಗಿಯೂ ಹಾಡ್ಬೋದು. ಕಾಲ್ ಮಾಡಿ, ಕಾಲ್ ಮಾಡಬೇಕ ಸಂಖ್ಯೆ 6364204949. ಒಬ್ಬರು ಕಾಲರ್ ಇದ್ದಾರೆ. ಸರ್ ನಮಸ್ಕಾರ, ಹೇಳಿ.
1: ಹರೇ ಕೃಷ್ಣ.
0: ಯಸ್ ಸರ್, ಯಾವ್ದು ಕಾವೇರಿ ಅಲ್ಲ ಸರ್, ಇನ್ನು
1: ಹೌದು ಕಾವೇರಿ.
0: ಓಕೆ ಓಕೆ, ಹಾಡಿ ಹಾಡಿ.

0: ಶಿವಶುಕನಾರದ ವಿನಿಗದಗಾದ ಭಕತಿ ವಿನೋದ ದೇಕೆ ಗೌರರ ಸಂಪಾದ.
1: ಓಕೆ, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಪ್ರೇಮ್ ಪ್ರದೀಪ್ ದಾಸರು ಒಂದು ಹಾಡನ್ನು ಹಾಡಿದ್ದಾರೆ. ನೋಡಿ, ಪ್ರೇಮ್ ಪ್ರದೀಪ್ ದಾಸರು ಹಾಡುವಂಥ ಹಾಡನ್ನು ನಾವು ಕೇಳಿರಲಿಕ್ಕೆ ಇಲ್ಲ. ಸೊ ಬೇರೆಲ್ಲ ಸಿನಿಮಾ ಹಾಡು ನೀವು ಹಾಡಿದರೆ ಅದನ್ನು ನಾವು ಕೇಳಿರ್ತೇವಲ್ವ. ಸೊ ಅದೊಂದು ಹೊಸ ಅನುಭವ ಅಂತ. ಎನಿವೇಸ್, ಯಾರಿಗೆ ಕಾವೇರಿ ಬಗ್ಗೆ ಹಾಡು ನೆನಪಿದೆ ಹಾಡಿ, ನಿಮ್ಮ ಹಾಡಿಗೋಸ್ಕರ ನಾನು ಕಾಯ್ತಾ ಇದ್ದೇನೆ. ಕೊನೆಯ ಒಂದೆರಡು ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಕಾಲ್ ಮಾಡಬೇಕು, ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು ಅಂತ ಹೇಳ್ತಾ ನನಗೆ ರೋಹಿಣಿ ಶೆಟ್ಟಿಯವರು ಹೇಳ್ತಾ ಇದ್ದಾರೆ, ಕಾವೇರಿ ತೀರದ ಮಿಂಚು ಈ ಪ್ರೇಮ ತರಂಗದ ಅಂಚು, ನಿನ್ನೇ ನೋಡುತ್ತ ನಿಂತಿದೆ ತನ್ನೇ ಮರೆಯುತ್ತ ಜಾರುತ್ತಿದೆ ಅಂತ ಹೇಳಿ ಅಮೃತ ವರ್ಷಿಣಿ ಚಿತ್ರದ ಹಾಡು ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಮುಂದಿನ ಕಾಲರ್ ಇದ್ದಾರೆ, ನಮಸ್ಕಾರ. ನಮಸ್ಕಾರ ಪಲ್ಲೆ ಕುಸುಮಾಕರ್ ಅಣ್ಣ.
2: ಕಾವೇರಿ ಏಕೆ ಓಡುವೆ
1: ಪಲ್ಲೆ, ಏನು ಶೋ ಕೊಡು.
2: ಕಾವೇರಿ ಏಕೆ ಓಡುವೆ ಕನ್ನಡ ನಾಡಿನ ಜೀವನದಿ ಕಾವೇರಿ
1: ಕಾವೇರಿ ಕೆಲವು ಬಂಡರಿ ರತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕುಸುಮಾಗ್ರಹಣ ಕಾಲ್ ಮಾಡಿ ನೋಡಿ, ಎರಡು ಮೂರೆಲ್ಲ ಹೇಳಿದ್ದಾರೆ. ಸೊ ನಿಮ್ಗೂ ಕೂಡ ಯಾವ್ದಾದ್ರು ನೆನಪಾಗಿರೋದೇ ಆದರೆ ಹೇಳ್ಬೋದು. ಹಾಗೆಯೇ ನನಗೆ ಶೈಲಜಾ ಕದ್ರಿಯಿಂದ ವಾಟ್ಸಪ್ಪನ್ನು ಮಾಡಿದ್ದಾರೆ, ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಕೊಡಗಿನ ಕಾವೇರಿ, ಕಾವೇರಿ ನೀ ಬೆಳಗಿನ ವಯ್ಯಾರಿ, ಕನ್ನಡದ ಕುಲನಾರಿ ಅಂತ ಹೇಳಿ ಸಿಟಿ ಚಂದ್ರಶೇಖರ್ ಅವರು ಕಳಿಸಿದ್ದಾರೆ ಹಾಸನದಿಂದ. ಶರಪಂಚರ ಸಿನಿಮಾದ ಹಾಡು ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಅಪೂರ್ವರು ಕೂಡ ಹೇಳ್ತಾ ಇದ್ದಾರೆ, ಕಾವೇರಿಗೆ ಕಾಲುಂಗರ ತೊಡಿಸಿ, ಕಾವೇರಿ ಸೀಮಿಯಾಗ ಕನ್ನಡ ಮಣ್ಣಿನ ಮಡ್ಲಾಗ ಅಂತ ಕೆಲವೆಲ್ಲ ಕಳಿಸಿದ್ದಾರೆ ಅವರು. ಓಕೆ, ಥ್ಯಾಂಕ್ ಯು. ಇನ್ನು ಕೂಡ ಯಾರಿಗಾದರೂ ಹಾಡಲಿಕ್ಕಿದ್ರೆ ಹಾಡಿ, ಇಲ್ಲ ಅಂತೇಳಿದರೆ ಒಂದು ಹಾಡು ನೀವೆಲ್ಲ ಹೇಳುವಾಗ ನನಗೆ ನೆನಪಾಯಿತು. ಕೇಳ್ತಾ ಬನ್ನಿದ್ದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಓಕೆ, ಸೊ ನಿಮ್ಗೂ ಕೂಡ ಎಲ್ರಿಗೂ ವಂದನೆಯನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ತುಂಬ ಜನ ಕಾಲ್ ಮಾಡಿದಿರಿ, ವಾಟ್ಸಪ್ ಅನ್ನು ಮಾಡಿದಿರಿ, ಬೇರೆ ಬೇರೆ ಹಾಡುಗಳನ್ನು ನೆನಪು ಮಾಡಿಕೊಂಡ್ರಿ, ಹಾಡನ್ನು ಹಾಡಿದಿರಿ. ಓಕೆ, ಎಸ್, ಇನ್ನು ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ಮತ್ತೆ ಸಿಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜೆ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ ಟೇಕ್ ಕೇರ್, ಬಾಯ್.

നിക്കളിക്കാനുള്ള റേഡിയോ സാരംഗനോട് 7.8 FM. ഇന്നത്തെ തുളു കാര്യക്രമം നിക്കളിക്ക് മാത്രമല്ല മോക്കിതിഞ്ഞ് സൊൽമിലോ. ഇന്നത്തെ ഈ കാര്യക്രമം സോന തിങ്കുൾദ ഇസേ സൊലു ബൊക്ക ആചരണലോ. ഈ ചാരത ബഗേട്ട് പാത്തിരുന്നാര് സുധാ നാഗേഷ്. ಸೋನ ತಿಂಗಳುದ ಇಸೇಸಲು ಬೊಕ್ಕ ಆಚರಣೆಯು ಆಟಿದ ಭಂಗದ ತಿಂಗಳು ಕರಿನಗ ಬರ್ಪಿನ ಸಂಭ್ರಮದ ತಿಂಗಳೇ ಸೋಣ. ತುಳುನಾರದ ತುಳುವೆರೆಗೆ ಬಿಸು ಪರ್ಬನೆ ಹೊಸ ವರ್ಷ. ತುಳುವೆರೆನ ವರ್ಷದ 16 ತಿಂಗಳಲ್ಲು ಪಂಡ ಪಗ್ಗು ಬೇಸ ಕಾರ್ತೆಲ್ ಆಟಿ ಸೋನ ನಿರ್ನಾಲ ಬೋಂತೆಲ್ ಜಾರ್ದೆ ಪೆರಾರ್ದೆ ಬೊಕ್ಕ ಪುಯಿಂತೆಲ್ ಮಾಯಿ ಸುಗ್ಗಿ ಪನ್ಪಿನವು ನೆಟ್ಟ ಐನ್ನೆ ತಿಂಗಳೇ ಸೋಣ. ಅವು ದಿಂಜ ಪರ್ಬೋಲ್ ಬರ್ಪಿನ ಎಡ್ಡೆ ತಿಂಗಳು. ಸೋಣ ತಿಂಗಳು ಮಸ್ತ್ ಆಚರಣೆಲು ಉಂಟು. ಸೋಣ ಸಂಕ್ರಾಂತಿ, ಸೋಣದ ಜೋಗಿ ಬರ್ಪಿನಿ, ತಡ್ಡೆ ಬರಪಿನಿ, ತಡ್ಡೆದ ಅಜ್ಜಿನ ಗಿಡಪುನಿ, ಸೋಣದ ಪೂ, ಸೋಣದ ಆರತಿ, ಸೋಣದ ನಡಾವಳಿ, ಸೋಣ ಶನಿವಾರ, ಸೋಣದ ಪುಣ್ಣಮೆ, ಸೋಣದ ಸೋಗಲೆ, ಸೋಣದ ಮಜಿಮಾಲು, ಸೋಣದ ಪರ್ಬೊಲು, ಸೋಣದ ಕುರಲ್ ಪರ್ಬ, ಸೋಣದ ಅಮಾಸೆ ಒಂದು ಮಾತ ಮುಖ್ಯವಾಯಿನವು. ಸೋಣ ಸಂಕ್ರಾಂತಿ ತುಳುನಾಡ್ದ ದೈವುಳ್ಳೆನ ಸಾನೊಲಿಡು ಗರೊಡಿಡು ಆಟಿಡು ಬಾಕಿಲು ಪಾಡಿಂಡ ದೆಪ್ಪುನು ಸೋನ ಸಂಕ್ರಾಂತಿದ ಆನಿ ಸಂಕ್ರಾಂತಿ ಕರಿಪೆರೆ ಉಂಡು.

ಜೋಗಿನ ಒರುವ ಅದು ಪೋಪೆ ಅಂದ್ ಪಂಡಿರ್ಗೆ ಐಕಿ ಸರದೇವಿರು ಆ ಒಂದು ಪಂಡಿರ್ಗೆ ಸೋಣ ತಿಂಗಳು ಪಾರ್ವತಿಯಮ್ಮ ಮಾರಿ ಸೀಕ್ಲಿನ ಗಿಳಪೆರೆ ಭೂಮಿಗೆ ಬರ್ಪಿರಿಂದು ಹಿರಿಯಕ್ಲೆ ನಂಬಳಿಗೆ ಈ ಏಸಗು ರಡ್ಡ ಜನ ಬೋಡು ಒರಿ ಪದಪನೊಂದು ಡೋಲು ಬಟ್ಟಿವೆ ಜೋಗಿ ಒಂಜಿ ಕೈಟು ಮಣಿಗಂಟೆ ನಂಜಿ ಕೈಟು ಮಿತ್ ತಿರ್ತ ತಿರಿ ಕಟ್ಟಿನ ಬೆತ್ತಪತ್ತೊಂದು ನಲಿಪುಯಿ ಅಕ್ಲಿನ ಪಾತ್ರಕತ ಕನ್ನಡೊಡುಪ್ಪುಡು ಡೋಲು ಬೊಟ್ಟಿನ ಏಕೆನ್ವಿ ಎಲ್ಲಿಂದ ಬಂದೆ ಜೋಗಿ ಜೋಗಿ ಬನ್ಪೆ ಘಟ್ಟದ ಮೇಲಿಂದ ಬಂದೆ ಡೋಲ್ ಬೊಟ್ಟು ನಾಯಿ ಬನ್ಪೆ ಬೆಂತಾನ ಬೆದ್ರ ಕಾಂತಾನ ಕಣಿಪುರ ತಿರುಗಿಕೊಂಡು ಕನ್ಯಾರ ಚೌತಿಗೆ ಬಂದೆಯ ಜೋಗಿ ಜೋಗಿ ಹೌದು ಬನ್ಪೆ ಬೊಟ್ಟು ನಾಯಿ ಹಾಗೆ ಬಂದ ನಿನಗೆ ಭತ್ತ ತೆಂಗಿನಕಾಯಿ ಸೌತೆಕಾಯಿ ಅರಶಿನ ಮೆಣಸು ಹುಳಿ ಕೊಡ್ತಾರೆ ಇನ್ನೊಂದಾಟ ಆಡು ಜೋಗಿ ಬನ್ಪೆ ಜೋಗಿ ಪಜ್ಜೆ ಪಾಡ್ದು ನಲಿಪುಯಿ ಇಲ್ಲದ ಕುಳಾಯಗ ಅರಿ ಬಾರು ತಾರಾಯಿ ಪುಳಿ ಮುಂಚಿ ಮಜ್ಜಿದ ತುಂಡು ಇಂಚಿತ್ತಿ ಸೊತ್ತಲೇನು ಕೊರೆದು ಕಡಪಡುವಿರು ಆಯೆ ಇಲ್ಲದ ಮಾರಿ ಗಿಡಪು ಎಂದು ಹಿರಿಯಕಲ ನಂಬಲಿಕೆ ಸೋಣೋಡು ತಡ್ಡೆ ಬರೆಪಿನಿ ತುಳುವೆರು ಸೌರಮಾನ ಪಂಚೋಂಗನು ಆಚರಣೆ ಮಲ್ಪುವಿರು ಅಕಲು ಸೋಣ ಸಂಕ್ರಾಂತಿಯಾನಿ ತಡ್ಡೆ ಬಳಪಿರು ಮುಂದಿನ 31 ದಿನ ಸೇಡಿಡು ಬರೆಯೋಡು ಒಂಜಿ ಮೂಜಿ ಐನು ಇಂಚ ಮುಗುಲಿ ಸಂಖ್ಯೆದ ತಡ್ಡೆಲೆಗೆ ತಡ್ಡೆ ಬರೆಯೋಡು ಸಾಮಾನ್ಯವಾದ ತಡ್ಡೆಗು ಆಜ ಬಗೆತ ಪೂದೀಪಿರು ಪೂ ಕೊಯ್ದು ತೇವುದಿರೆಟ್ಟು ಕನವಡು ಅತ್ತಂಡ ಉಪ್ಪಲಿಗೆ ಬಾರದಿರೆಟ್ಲ ಕನವಲಿ ತಡ್ಡೆ ಬರೆಯರೆ 4 ದಿನಕ್ಕೂ ದುಂಬು ಕುಡನು ನೀರಿಡು ಪಾಡ್ದು ಬುದುಲರೆ ಪಾಡುಡು ಅವು ಮುಂಗೆ ಕೊಡಿಪುನಾಗ ಅವೇನು ಮಣ್ಣೆಡು ಬಿರ್ಕದು ಒಂಜು ಮಣ್ಣದ ಕರ ಕಂಕನೆ ಬಾಡಿಂಡ ಐಕ ದೊಂಬು ಬೂರುಜಿ 2-3 ದಿನಟು ಮಂಜೋಲು ಬಣ್ಣದ ಬೊಲ್ದು ದಂಟದ ಕುಡುತದ ಈ ತಿಕ್ಕುಣು ಬಾಕಿದ ಸೋಣದ ಪೂ ಮದಿಮಾಲ್ ಪೂ ಪೆರದನೆ ಪೂ ಪೊದ್ದೊಳು ಪೂ ನಟ್ಟಿ ಪೂ ಜರಿದೈ ಗುಲಾಬಿ ಬಣ್ಣದ ನೀರ್ಕಡ್ಡಿದೈ ಒಂದು ಪೂರ ನಮಕ್ ಅಗರ್ಲೆಡು ತಿಕ್ಕೊಡು ತಡ್ಡೆ ಬರೆನಾಗ ತಿಂಗಳದ ಸೂತಕ ಬತ್ತಂಡ ಸೂತಕ ಮುಗಿ ಒಕ್ಕ 5 ಬಯ್ಯಗ ತಡ್ಡೆ ಬರೆಯೋಡು ಒಟ್ಟುಗು 31 ದಿನಟು ಬರೆದು ಮುಗಿಪೋಡು ಅಕೇರಿದಾನಿ ತಡ್ಡೆದ ಅಜ್ಜಿನ ಗಿಡಪೋಡು ತಡ್ಡೆದ ಅಜ್ಜಿನ ಗಿಡಪುನಿ ಈ ಅಜ್ಜಿನ ಬಲಿನ ಅಪ್ಪೆಂದು ಬಂದಿರು ಸುರುತ್ತ ದಿನ ತಡ್ಡೆ ಬರೆಪಿನಾನಿ ಅಜ್ಜಿನ ಉಲೈಲೆಪ್ಪೋಡು ಅಕೇರಿದ ಪೂಜದಾನಿ ಉರ್ದುದ ದೋಸೆ ಮೀನ್ದ ಗಜಪು ಪೊರಿ ಬೆಲ್ಲ ತಾರಾಯಿ ಕರಂಬು ಅರಿಟ್ ಮಲ್ತಿನ ಉಂಡ್ಲುಕ ಮಾತ ದೀದು ಅಜ್ಜಿಗೆ ಮಿಸಲ್ದಿವೋಡು ಒಡಿಪುದ ಕುಂದಾಪುರದ ಕಡೆ ತಕುಲು ಈ ಕ್ರಮ ಮಲ್ಪುವಿರು ಆನಿ ಒಂಜಿ ಆಣತ್ತಂಡ ಪೊಣ್ಣಾಗ ಅಜ್ಜಿನ ಏಸ ಪಾರ್ದು ಅಕ್ಲೆನ ಕೈಟು ದೋಸೆ ಕೊಡ್ದು ತಡ್ಡೆ ಕಡಪವಿರು ಅಜ್ಜಿನ ಗಿಡಪೆರದುಂಬು ನಿನ್ನ ಕೈಟಿತ್ತಿನ ಬಂಗಾರದ ಬಟ್ಟಲು ಬೊಕ್ಕ ಬೊಳ್ಳಿದ ದಂಟಿನ ದೀದು ಪೋಲ ಅಂದು ಪನುಡು ಬೊಕ್ಕ ನಾಯಿ ಕರಂಬುದ ಕೋಲ್ ಪತದು ಅಜ್ಜಿನ ಗಿಡಪುವಿರು ಕೆಲವೇರು ಅಜ್ಜಿ ಓಡು ಓಡು ಬಂದಿರು ನನ ಕೆಲವೇರು ಅಜ್ಜಿ ಓಡ್ತು ಓಡ್ತು ಬಂದಿರು ಬೊಕ್ಕ ಮಿಸಲ್ ದೀತಿನೇನು ಮಾತಿರ್ಲ ಒಯ್ತೊಂದು ತಿನ್ಪಿರು ಏಸ ಪಾಡ್ದಿನ ಆಣು ತೋಟಗು ಪೋದು ದೋಸೆ ತಿಂದು ಏಸದ ತದು ಬರ್ಪೆ ಸೋಣದ ಆರತಿ ಆಟಿಡು ಮುಚ್ಚಿನ ಸಾನೋದ ಬಾಕಿಲೆನು ಸೋನೋಡು ದೆಪ್ಪುನ ಕ್ರಮ ಉಂಡು ಆನಿ ಭೂತದ ಸಾನಲೆಡು ದೀಪ ದೀಪೆರು ಅಂಚನೆ ದೇವಾಲಯಡು ರಾತ್ರಿಗೆ ದೀಪದಾರತಿ ನಡಪೋಡು ಸೋಣದ ನಡಾವಳಿ ಸೋಣ ತಿಂಗಳು ಭೂತಲೆಗೆ ಕೊರ್ಪಿನ ಆರಾಧನಾ ನಡವಳಿ ಧರ್ಮ ನಡವಳಿ ಮಾತ ನಡಪೋಡು ಸೋನ ಶನಿವಾರ ತಿರುಪತಿ ತಿಮ್ಮಪ್ಪ ದೇವಿರು ತನ್ಕುಲಿನ ಬಂಗದ ಕಾಲೋಡು ಕುಬೇರಡ ಪನೌದ ಸಾಲ ಕೇಂದಿತ್ತಿರಿಗೆ ಅವೇನು ಬೂಟರೆ ಅವಂದಿನ ಕಾಲೋಡು ದುಂಬುದ ಕಾಲದ ಸತ್ಯದ ನರಮೋನಿಲು ರಡ್ಡು ಪೊರ್ತು ವನಸು ಬುಡ್ದು ದೇವರಿಗೆ ಪಣವು ಕೊಡ್ತಿರಿಗೆ ಆಯ್ತ ನೆನಪುಡು ಬೆನ್ನಿದಕ್ಕಲು ಇತ್ತೆಲ್ಲ ಸೋನ ಶನಿವಾರ ಬತ್ತಿವೆರು ಬೆನ್ನಿ ಬೆಂತಿನ ತುಳುವೇರು ಕೂಡು ಕುಟುಂಬಡು ಬತ್ಕಿನಕ್ಕಲು ಅಕ್ಲೆನ ಕೂಡು ಕುಟುಂಬದ ಇಲ್ಲಡು ತಿರುಪತಿ ತಿಮ್ಮಪ್ಪಗ ಮುಡಿಪು ದೀಪಿನ ಕ್ರಮ ಉಂಡು ಮುಡಿಪು ಇತ್ತಿನ ಇಲ್ಲದಕ್ಕಲು ಸೋನ ಶನಿವಾರ ಬತ್ತಿವೆರು ಆನಿ ತುಳಸಿ ಕಟ್ಟದ ಎದುರುಡು ಮುಡಿಪು ಕಟ್ಟುವಿರು ಸೋಣ ಶನಿವಾರದಾನಿ ಋತೋಟು ಉಪ್ಪೋಡು ಇಲ್ಲಿ ಶುದ್ಧ ಮಲ್ಪೋಡು ವೆಂಕಟರಮಣ ದೇವಾಲಯದ್ದು ದೇವರ ತೀರ್ಥಕಂತ ತಲುಪುವಿರು ಆನಿ ಸತ್ಯಾನ ಭಕ್ತಿದಾತ ಪನವನು ಮುಡಿಪುಗು ಪಾಡುವಿರು ಈ ಮುಡಿಪುನು ಮಣಿಪೂಜೆ ಇತ್ತಂಡ ಅತ್ತಂಡ ತಿರುಪತಿಗೆ ಕೊನೊಪಿನಾನಿ ಮಾತ್ರ ಗಿದ್ಪೋಡು ಅವೇನು ವೆಂಕಟರಮಣನ ಭಕ್ತರಾಯಿನ ದಾಸಯ್ಯರು ಗಿದ್ಪೊಂದಿತ್ತಿರು ಇತ್ತ ಭಟ್ರನಕ್ಕಲ ಗಿದ್ಪುವಿರು ಬೊಕ್ಕ ಅವೇನು ತಿರುಪತಿಗೆ ಕೊನಪಿರು ಸೋಣ ಶನಿವಾರದ ಅಟಿಲೆಡು ತಿಮರದ ಚಟ್ನಿ ಆವಡೆ ಐತ ಒಟ್ಟಿಗೆ ಪತ್ಪೆ ತೇವುದ ದಂಟು ಅಂಬಡೆ ಪೆಲತರಿ ಪಾಡ್ದು ಕೊದ್ದೆಲ್ ಮಲ್ಪಿರು ತೆಕ್ಕರೆ ತಲ್ಲಿ ಪೀರೆ ಬೆಂಡೆ ಮನೊಲಿದ ಕಚಪು ಮಲ್ಪಿರು ಬುಳಂತರಿತ ನುಪ್ಪು ಮಲ್ಪಿರು ಆನಿ ಸುರುಕು ಪೊಂಜೋಲು ಬರಸುವಿರು ಆಂಜೋಲು ಉಣ್ಪಿರು ಉನ್ನಗ ಮಾತ ಕಜಪುದ ನುಪ್ಪುದ ಚೂರು ಚೂರು ದೆತದು ಉಂಡೆ ಮಲ್ತದು ಆಯ್ತು ಮಿತ್ತೊಂಚೂರು ನೀರು ಪಾಡ್ದು ಇರೈತ ಸುತ್ತ ತಿರುಗದು ಇರೈತ ಕೊಡಿಯಿಟ್ಟು ದೀಪಿರು ಸೋಣ ಶನಿವಾರ ಉನ್ಪೆ ಸೋಣ ಶನಿವಾರ ಉನ್ಪೆ ಅಂದು ಪಂಡದು ಉನ್ಪಿರು ಉಂಡದಾದ ಇರೇನು ಫಲ ಬರ್ಪಿನ ದಯಟು ದೀಪಿರು ರಾತ್ರಿ ಫಲಹಾರ ಮಲ್ತದು ಪಾಸ ಬುಟ್ಪಿರು
ಸೋಣದ ಪುಣ್ಣಮೆ. ಬಲೀಂದ್ರೆ ಭೂಮಿಗೆ ಬರ್ಪೆ ಪನ್ಪುನ ಮೂಜಿ ಸಂದರ್ಭಡು ಒಂಜಿ ಸೋಣದ ಪುಣ್ಣಮೆ. ಆಟದ ಅಮಾವಾಸ್ಯೆಗೆ ಆಯೆ ಕೆಲಸದ ಕ್ಲೇನು ಕಡಪುಡ್ದು ಕೊರ್ಪಿ. ಸೋಣದ ಪುಣ್ಣಮೆಗೆ ಅಪ್ಪೆನು ಕಡಪುರುವೆ. ಬೋಂತೆ

0: ಕೊಡಿ ಬರ್ಬೋದು. ಮೂಜು ದಿನ ಬಲಿಯೇ ಭೂಮಿಗೆ ಬತ್ತದೆ ಆಯನ ರಾಜ್ಯ ಬುಲಸಲೆ ಬತ್ಕ ಭಾಗ್ಯಲಿನ ತೂದು ಕುಸಿಯಿಟ್ಟು ಪೋಪಿಗೆ ಸೋಣದ ಪುಣ್ಣಮಿದಾನಿ ಬಲಿನ ಅಪ್ಪೆ ಬರ್ಪಲು ಆನಿ ದೈವ ಚಾವಡಿಲೆಡು ದೀಪದೀದು ಪ್ರಾರ್ಥನೆ ಮಲ್ಪುಣ ಕ್ರಮ ಉಂಡು. ಸೋಣದ ಸೋಗಲೆ ಉನೊಂಜಿ ಅಜ್ಜಿ ಕತೆ. ಸೋಗಲೆ ವೈಪುನು ವಂಡ ಒಯ್ಯಾರ ಮಲ್ಪುನು ಕುಸಲ್ ಪಾತಿರನು ಅಂಗಮಸ್ಕಿರಿ ಮಲ್ಪುನು ಒಂದು ಅರ್ಥ. ನೆಕ್ಕೊಂಜಿ ಕತೆ ಉಂಡು. ಒಂಜಿ ಕೂಡು ಕುಟುಂಬದ ಇಲ್ಲಡೆ ಇರುವೆರು ತಗೆತಂಗಡಿ ಇತ್ತಿರು. ಆಣಗ ಗಡ್ಡ ಮೀಸೆ ಬತ್ತದು ಮಸಾಲಾದಿಗೆ ಬರ್ಪಿನ ಪೊರ್ತು ಪೊಣ್ಣು ಮದ್ಮಲಾಯರು ತಯಾರಾಪಿನ ಪೊರ್ತುಗೆ ಇಂಚ ಉಪ್ಪುನಾಗ ತಗೆ ಸಂತೆಗೆ ಪೋದು ಬನ್ನಗ ಒಂಜಿ ಚೆಂಡು ಮಲ್ಲಿಗೆ ಪೂ ಕಂತದು ಗೋಡೆ ದಿಟ್ಟಿನ ಗಿಳಿ ಕಂಡಿಡಿದೀದು. ಈ ಪೂತ ಚೆಂಡನ ಏರು ಮುಡಿಪೇರ ಅಕ್ಲೇನೇ ಯಾನು ಮದ್ಮೆ ಆಪಿನಿ ಪಂಡು ಮೀಯರ ಬೋಯಿಗೆ ಇಲ್ಲಿ ನಿಲ್ಕೆ ಪೊಣ್ಣು ಪೊಂಜೋಲುಪ್ಪುನ ಕೂಡು ಕುಟುಂಬದ ಇಲ್ಲವು ಆತ ಜನ ಇತ್ತಂಡಲ ಏರ್ಲ ಆ ಮಲ್ಲಿಗೆದ ಸುದ್ದಿಗೆ ಪೋತಿಜರು. ಆಂಡ ಕಜವು ಅರ್ಥೊಂದು ಬತ್ತಿನ ತಂಗಡಿ ಆ ಪೂನು ತೂಯಲ್ಗೆ ಅವೇನು ತರಕ ಮುಡಿತಲ್ಗೆ ತಗೆ ಮೀದು ಬತದು ಪೂ ಏರ್ನ ತರಟುಂಡು ಒಂದು ತೂನಗ ಅವು ತಂಗಡಿ ಸೋಗಲಿನ ತರಟಿತ್ತನಿ ತಾನು ಪಂಡಿ ಬಾಸದಲ್ಲೇ ಕೊನೆ ಆಯೇ ಅಲ್ಲೇ ಮದ್ಮೆ ಆಪೆಂದು ಅಲ್ಲಿನ ಕೈತಲ್ ಬರ್ಪೆಗೆ ಆಲು ಬಲಿಪೆರೆಸುರು ಪತ್ತಿಯಲು ತಗೆ ಬೆರಿ ಪತ್ತಿ ಆಲು ಇಲ್ಲದ ಮೊಡಂಕೆಲು ಜತದು ಜಾಲಿಗೆ ಬಲ್ತಲು ತಗೆಲ ಬಲ್ತಿ ಆಲು ಕಂಡದ ಪುಣಿಯೇ ಬಲ್ತಲು ಆಯೆಲ ಪೋಯಿ ಆಲು ಕಟ್ಟ ಪುಣಿ ತಡೆ ಬಲ್ತಲು ತಗೆಲ ಬಲ್ತಿ ತುದಿತ ಬರಿಕ ಬಲಿತಲು ತುದಿತ ಬರಿಟಿತ್ತಿನ ಕುಕ್ಕದ ಮರ ಕುಮಿತರಿಯಲು ಇಮೇಲ ಮಿತರಿ ಆಲು ಗೆಲ್ಲಡು ಪೋಯಲು ಗೆಲ್ಲಡದು ಇರೇಕ ಪೋಯಲು ತಗೆಲ ಅಲ್ಲ ಬೆರಿ ಪತ್ತಿ ಅಕೇರಿಗಾಲು ತುದೆಕಲಾಗಿಯಲು ಆಯಲಾಗಿ ಇರುವೆರ್ಲ ಸಾಯ್ತಿರು. ಅಲ್ಪ ತಗೆ ಮುಗುಡು ಮೀನಾದು ತಂಗಡಿ ಬಾಲ ಮೀನಾದು ಪುಟ್ಟುವೆರ್ಗೆ ಒಂಜು ದಿನ ಒರಿ ಮೀನು ಪತ್ತನಗ ಆಯಾಗ ಅಕಲು ತಿಕ್ಕುವೆರು ಆಯವೇನು ಬೊಡೆದಿರ ಕೊಡ್ದು ಕಜಪ್ ಮಲ್ಪರ ಪನ್ಪೆ ಬೊಡೆದಿ ಅರೆಪು ಕಡೆದು ಮೀನು ಪಾಡ್ದು ಬೇಪವಲ್ಲು ಒದ್ದೆನಗ ನೆತ್ತೆರು ಕೆರ್ರ ಸುರಾಡು ಬಿಸಲೆಡು ಕುಚು ಕುಚು ಒಂದು ಶಬ್ದ ಬರ್ಪುಣಿಗೆ ಆಲು ಅವೇನು ತೂದು ಒಂದು ದಾದ ಮಾಯ ಅಂದು ಬಿಸಲೇನು ಇಲ್ಲದ ಬೆರ್ತಲೆ ಕೊನೋದು ಗುಪ್ಪುವಲ್ಲು. ಅಲ್ಪ ಅಕುಲು ಬಸಲೆ ಬೊಕ್ಕ ಪತ್ಪೆ ಆದು ಕೊಡಿತೆರಿಗೆ ಹೊರ ಇಲ್ಲದ ಯಜಮಾನ್ದಿ ದೈ ಕುತ್ತುದು ಕಜಿಪ್ ಮಲ್ಪರೆ ಬೇಯರ ದಿನಾಗ ಬಿಸಲೆಡು ಕುಚು ಕುಚು ಒಂದು ಸೊರಲಕ್ಕಣಿಗೆ ನೆತ್ತೆರ್ದ ನೂರ ಉರ್ಕೊಂಡ್ಗೆ ಹಾಲು ಪೋಡಿದು ಅವೇನು ಬೆರ್ತಲಿ ಕೊನೋದು ಗುಟ್ಪಾಲು. ಅಲ್ಪ ತಗೆ ಪೆಜತ್ತ ಮರ ತಂಗಡಿ ಪೆಲತ್ತ ಮರ ಅದು ಪುಟ್ಟುವೆರು ಒರಿ ಮರತ್ತ ಬೇಲದಾಯೆ ಆ ಮರನು ಕರ್ತದು ಕುತ್ತುದು ಮೂಪು ಮಲ್ಪು ಇಲ್ಲಗ ಜಂತಿ ಮಲ್ತೆ ಪಾಡುವೆ ಒಂಜಿ ಕಡೆಟ್ಟು ಪೆಲತ್ತ ಬೊಕ್ಕ ಪೆಜತ ಸಂಧಿ ಪಾಡ್ದು ಸಂದಿ ಕೀಲು ಪಾಡ್ದು ಜಂತಿ ಪಾಡುವೆ ಮನದಾನಿ ಆ ಜಾಗೆಡು ನೆತ್ತೆರು ಬೊಟಬೊಟ್ಟ ಅರಿಯರ ಶುರು ಆಡು ಅಕಲು ನಿಮಿತ್ತ ಕೇನ್ವಿರು ಅಪಗ ತಗೆ ತಂಗಡಿ ಕಂಡದಿ ಬೊಡಿದಿ ಆತಿನ ವಿಷಯ ಅಕಲಿಗೆ ತೆರೆಯೋಣ. ಈ ಕತೆತ ಸಂದೇಶದಾದ ಬಣ್ಣ ತಗೆ ತಂಗಡಿ ಮದ್ಮೆ ಆಯದ ಬಲ್ಲಿ ಪೊಣ್ಣು ದುಡ್ಡು ಅವಾಡು ಬಂಗಾರ ಅವಾಡು ಹೂ ಪಣವು ಪದ್ದೇನು ಗುರ್ತ ದಾಂತಿನ ಕಳ್ಳದೆ ತೊಂಟ್ರೆ ಬಲ್ಲಿ ಏರು ಕೊರಿನಿಂದು ತೂದು ದೆತನೋಡು ಅವೇನೇ ಅಕಲು ಪೊಣ್ಣನ ಅಜೆ ಎಂದು ಬಂತೀರು. ಈ ಅಜೆ ತತ್ತಂಡ ಪೊಣ್ಣಗ ಕಷ್ಟ ಬರ್ಪುಣು ತೊಂದರೆ ಬರ್ಪುಣು. ಈ ಕತೆ ಕೂಟು ಕುಟುಂಬದ ಸ್ವಚ್ಛ ಸಂಬಂಧಲೇನು ಸೋಗಲೆ ರೂಪುಡು ನಮ್ಮ ದುಂಬು ದೀಪುಣು. ಸೋನದ ಮದಿಮಾಲು ಮುಂದು ಒಂಜಿ ನಲಿಕೆ ನೆಟ್ಟು ರಡ್ಡ ಜನ ಉಪ್ಪುವೆರು ಎದುರುಡು ಒರಿ ಡೋಲು ಬೊಟ್ಟೊಂದು ಬರ್ಪೆ ಪಿರವುಡು ಸೋನದ ಮದಿಮಾಲು ಬತ್ತದು ನಲಿಪೋಲು ಇಲ್ಲದಕ್ಕಳು ಅಕ್ಲೆಗೆ ಅರಿ ಬಾರು ತಾರಾಯಿ ಇಂಚಿತ್ತೆ ಸೊತ್ತಲೇನು ಕೊರ್ಪಿರು. ಒಂಜಿ ಲೆಕ್ಕೊಡು ಸೋಣ ಬಂಪಿನವು ಆಟಿದ ಬಂಗದ ದಿನ ಕರಿದು ಬರ್ಪಿನ ಪೊರ್ಲುದ ತಿಂಗಳು ಒಂದು ಪನಿಯರೆ ಸೋಣದ ಮದಿಮಾಲು ಬರ್ಪಿನಿಲ್ಲ ಅಂತ. ಸೋಣದ ಪರ್ಬೋಲು ಸೋನೋಡು ಅಷ್ಟಮಿ ಚೌತಿ ಮುಖ್ಯವಾದ ಪರ್ಬೋಲು ಸರ್ವ ಧರ್ಮದಕಲು ಉಪ್ಪುನ ತುಳುನಾಡಿಡು ಸೋಣ ತಿಂಗಳೊಡು ಓಣಮ್ಮಪುಡು ಈದ್ಮಿಲಾದಾಪುಡು ಕುರಲ್ ಪರ್ಬಲ ಅಪುಡು ಅಂಚನೆ ನೋಂಪು ಬರ್ಪುಡು ನೋಂಪು ದಾನಿ ವಿಷ್ಣು ದೇವಿರು ಅನಂತ ಪದ್ಮನಾಭ ದೇವಿರಾದ ಭೂಮಿಗೆ ಅವತಾರ ಆಯರು ಪನ್ಪಿನ ನಂಬಳಿಕೆ ಉಂಟು. ಸೋನಡ ಕುರಲ್ ಪರ್ಬ ಚೌತಿದಾನಿ ಹೆಚ್ಚಿನ ತುಳುವಿರು ಇಲ್ಲಡು ಕುರಲ್ ಕಟ್ಟುವಿರು ಕುರಲ್ ಪರ್ಬ ಮಲ್ಪುವಿರು ಮುಂದೇನು ಪುದ್ದಾರು ಇಲ್ಲದಿಂಜವನು ಇಂಚಿತ್ತಿ ಪುದರ್ಲೆಡು ಪನ್ಪಿರು ಕುರಲ್ ದೊಟ್ಟಿಗೆ ಮೂಜು ಬಗೆದ ತಪ್ಪು ಕುಕ್ಕು ಪೆಲ ಉರ್ಕಿ ಈ ತಪ್ಪುಲಿನ ದೀದು ಯಜಮಾನೆ ತುಮೊಂದು ಉಲೈ ಕರಂಪೆ ಮಾತೆರ್ಲ ಪೊಲಿ ಪೊಲಿ ಪಂಡ್ಯದ ಪೊಲಿ ಲೆಪ್ಪುವಿರು ದೇವರ ಕೋಣೆಗೆ ಕಿದೇಕು ಗುವೆಲ್ದ ಕಂಬೋಗು ದೇವಾಲ್ಯೊಡು ಈ ಕುರಲ್ಲಿನ ಕಟ್ಟುವಿರು ಆನಿ ಪೊಸ ಕುರಲದ ಅರಿಂದೆತ್ತದು ನುಪ್ಪು ಇಜ್ಜಂಡ ಪಾಯಸಗು ಪಾಡುವಿರು ಆನಿ ತೇವು ಪತ್ಪೆ ತೌತೆ ಇಂತ ಕೊದ್ದೆಲು ತೆಕ್ಕರ್ ತಲ್ಲಿ ತಿಮರ ಚಟ್ನಿ ಇಂಚಿತ್ತಿ ಕಜಪ್ಲಿನ ಮಲ್ಪುವಿರು ಈ ಕುರಲ್ ಪರ್ಬನು ಕೆಲವಿರು ಮಾರನೆ ಮಿಡಿಲ ಮಲ್ಪುವಿರು. ಸೋನದ ಅಮಾಸೆ ಸೋನದ ಅಮಾಸೆ ದಾನಿ ಕೋರಿ ಕೆಲಪೆರೆ ದುಂಬೆ ಸೋಮೇಶ್ವರದ ಕಡಲಗು ಜನಕರು ಕಡಲ್ ಮೀಯರೆ ಬರ್ಪಿರು ಆನಿ ಕಡಲ್ ಮೀಂಡ ಭಾರಿ ಎಡ್ಡೆಗೆ ಆನಿ ಕಪ್ಪು ಎಣ್ಮೆ ಎಣ್ಮೆದೆನ್ನೆ ದಾನ ಕೊರ್ಪಿನ ಕ್ರಮಲ ಉಂಡು ಕೆಲವೇರು ಪಾಸ ಪತ್ತುನ ಕ್ರಮಲ ಉಂಡು ಆನಿ ಕಡಲ್ ಮೀಂಡ ಪಿತೃ ದೋಷದ್ದು ಮುಕ್ತಿ ತಿಕ್ಕುಡು ಒಂದು ನಂಬೊಳಿಗೆ ಉಂಡು. ಒಂದು ಮಾತ ಸೋನದ ಆಚರಣೆಲು ಮಾತಿರೆಗ್ಲ ಸೊಲ್ಮೇಲು
1: ಈತನೇಟ ಸೋನ ತಿಂಗುಲ್ದ ಇಸೇಸಲು ಬೊಕ್ಕ ಆಚರಣೆಲು ಈ ವಿಚಾರದ ಬಗ್ಗೆಟ್ಟು ಈತನೇಟ ಪಾತಿರ್ನಾರು ಸುಧಾ ನಾಗೇಶ್ ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಗ್ಗ ಆತನೇಟ ಕೇನೊಂದು ಪುಲಿ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

ಹಾಯ್, ಯಾನ್ ಗುರು ಕಿರಣ್ ಪಾತ್ರ. ನಿಖುಲ್ ಕೇನೊಂದುಲ್ಲಾರು ಸಾರಂಗ್ ಎಫ್ ಎಂ 107.8 FM ಒಂದು ರಂಗ ರಂಗದ ಬದುಕು.

0: ಸಂಸಾರದಲ್ಲಿ ರತ್ನೋತ್ಸವ 2017 ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಖ್ಯಾತ ಯಕ್ಷಗಾನ ಅರ್ಥಧಾರಿ ಡಾಕ್ಟರ್ ಪ್ರಭಾಕರ್ ಜೋಶಿ ಇವರ ಮಾತುಗಳನ್ನು ಕೇಳೋಣ.
1: ಇದೀಗ ಈ ಉಪನ್ಯಾಸವನ್ನು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ತಮ್ಮ ಮುಂದೆ ಬೆಳಕು ಚೆಲ್ಲಕ್ಕಿಲ್ಲುವಂತಹ ಸಿ ಎಂ ಪ್ರಭಾಕರ್ ಜೋಶಿ ಅವರಿಗೆ ಹಸ್ತಾಂತರಿಸಿದ್ದೇನೆ. ದಯವಿಟ್ಟು
2: ಶಿಕ್ಷಣ ಪ್ರೇಮಿಗಳೇ, ಸಾಹಿತ್ಯ ಪ್ರೇಮಿಗಳೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ನಾನು ತುಂಬ ಓದಿದವನಲ್ಲ, ತುಂಬ ಕಲಿತವನಲ್ಲ, ಪಲ್ಲವಗ್ರಾಹಿ. ಕರು ಹುಲ್ಲು ಮೇದ ಹಾಗೆ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನೋಡಿದ್ದೇನೆ. ಬಹುವೀಕ್ಷಿತ, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನೋಡಿ ಇವನು ಏನೋ ವಿದ್ವಾಂಸ ಅಂತ. ಅದಲ್ಲ, ನಿಮ್ಮ ಪ್ರೀತಿ ದೊಡ್ಡದು, ಕರೆದಿದ್ದೀರಿ. ನಾನೀಗ ತಾಳಮದ್ದಲೆ ಅರ್ಥದಲ್ಲಿ ಹೇಳಿದ ಹಾಗೆ ಬಾಯಿಗೆ ಬಂದದ್ದು ಮಾತಾಡು. ಬಾಯಿಗೆ ಬಂದು ಮಾತಾಡಿದ್ರೆ ಆಶಾಭಾಷಣ, ಅಲ್ಲಲ್ಲಿ ಕಂಡದ್ದು ಮಾತಾಡ, ಬಾಯಿಗೆ ಹೊತ್ತಿನ ಮಾತಾಡೆ. ನನಗೆ ಈ ಸಬ್ಜೆಕ್ಟ್ ಬಹಳ ಒಳ್ಳೇದು, ಯಾಕಂದರೆ ಇದು ಒಂದು ಪಾಠೇತರ ಚಟುವಟಿಕೆಯು ಹಾಗೆ ಇರುವುದು. ಅದು ತುಂಬ ಪ್ರಿಪರೇಷನ್ ಇಲ್ಲದೆ ಆಗಾಗ ಮಾಡಬಹುದು. ಸೊ ನನಗೆ ಈ ಭಾಷಣಕ್ಕೂ ಪಾಠೇತರವೇ ಸಿಕ್ಕಿದೆ. ಶಿಕ್ಷಣದ ಬಗ್ಗೆ ತುಂಬ ಪುಸ್ತಕಗಳು ಬಂದಿವೆ, ತುಂಬ ಪ್ರೇರಣಾತ್ಮಕವಾದ ಗ್ರಂಥಗಳು ಬಂದಿವೆ. ಟಿ ವಿಯಲ್ಲಿ ಬರ್ತದೆ, ರೇಡಿಯೋದಲ್ಲಿ ಬರ್ತದೆ, ಮಾರ್ಗದಲ್ಲಿ, ಮೈದಾನಲ್ಲಿ, ಅದಕ್ಕೆ ವಿರುದ್ಧವಾದ ಸಿಗ್ತದೆ ನಮಗೆ. ಆದ್ದರಿಂದ ಶಿಕ್ಷಣದ ವಿಭಾಗೀಕರಣ, ಕ್ಲಾಸಿಫಿಕೇಷನು, ಅದರಿಂದ ಒಂದು ನಾವು ತುಂಬ ಬೆಳೆದಿದ್ದೇವೆ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಈಗ ಪ್ರಾಮಾಣಿಕವಾಗಿ ನನಗೆ ಕಾಣೋದು, ನಾನು ಸಣ್ಣ ಪ್ರಾಯದಲ್ಲಿ ನನಗೆ ಈಗ ಇದ್ದ ಶಿಕ್ಷಕ ಇದ್ದದು ಪಠ್ಯೇತರ ಚಟುವಟಿಕೆಗಳು ಸಿಕ್ಕಿದ್ರೆ ನಾನು ಈ ಥರ ಇರುತ್ತಿಲ್ಲ, ಬೇರೆ ಏನೋ ಆಗ್ತಿದ್ದೆ. ಏನಾಗ್ತಿದ್ದನೋ ಗೊತ್ತಿಲ್ಲ. ಅದು ಈಗ ಏನು ಆಗ್ತದೆ ಅಂದರೆ, ನಾವು ಒಂದು ವಿಷಯ ಮಾತಾಡುವಾಗ ಬ್ಯಾಕ್ವರ್ಡ್ ಟೆಲಿಸ್ಕೋಪ್ ಅಂತ, ಹಿಂದೆ ಒಂದು ಟೆಲಿಸ್ಕೋಪನ್ನು ತಿರುಗಿಸಿ ಆಗ ಅದು ಇರಲಿಲ್ಲ ಅಂತ ಹೇಳುದು. ಅಕ್ಬರ್ ಒಳ್ಳೆ ಆಡಳಿತಗಾರ, ನಾನು ಯಾವಾಗಲೂ ಹೇಳುದುಂಟು. ಶಿವಾಜಿ ಒಳ್ಳೆ ಆಡಳಿತಗಾರ, ಆಮೇಲೆ ಬಂದವರು ಒಳ್ಳೆ ಆಡಳಿತಗಾರರು. ಯಾರ ಹತ್ರವೂ ಮೊಬೈಲ್ ಫೋನ್ ಇರಲಿಲ್ಲ ಅಂತ. ಔರಂಗಜೇಬನದು ಎಂಥ ಆಡಳಿತ, ಒಂದು ಮೋಟರ್ ಕಾರ್ ಇಲ್ಲ ಅಂತ ಹೇಳಿದರೆ ಪ್ರಯೋಜನ ಇಲ್ಲ. ನಾವು ಆಗ ಅದು ಇಲ್ಲ, 70-75 ಬೆಳೆದ ನಾವೆಲ್ಲ ನೋಡಿದ್ದೇವೆ. ನಮ್ಮದು ನಮ್ಮ ಕಾಲದ ಅನೇಕ ರಾಜಕಾರಣಿಗಳು, ಸಾಹಿತಿಗಳು ಆತ್ಮಕಥೆಗಳಲ್ಲಿ ಬಡತನವನ್ನು ಮಾರಾಟ ಮಾಡ್ತಾರೆ. ಈಗ ನಾವು ದೋಣಿ ದಾಟಿ ಹೋಗಿದ್ದೇವೆ, ಕಿಸೆಯಲ್ಲಿ ಕಾಸಿರಲಿಲ್ಲ, ನಾವು ಬಡತನ, ನಾವು ಬಡವರು ಬಡವರು ಬಡವರು ಅಂತ. ಹಾಗಲ್ಲ ಅದು, ನಾನು ಬಡವನೇ, ನನ್ನ ಕಾಲದ ದಲಿತನು ಬಡವನೇ, ಮಧ್ಯ ಹಿಂದೂ ವರ್ಗದವನು ಬಡವನೇ, ಮುಸ್ಲಿಮು ಬಡವನೇ. ಬಡತನ ಜೀವನದ ವಿಧಾನವಾಗಿತ್ತಾಗ. ನಾನು ಎಂ ಕಾಮ್ ಕ್ಲಾಸ್ಗೆ ಹೋಗೋರೆ ರೆಗ್ಯುಲರ್ ಫುಟ್ವೇರ್ ಹಾಕ್ತಿರಲಿಲ್ಲ, ನನ್ನ ಮರ್ಯಾದೆಯೂ ತೆಗಲಿಲ್ಲ ಯಾರು, ಮುಂಡು ಉಟ್ಟುಕೊಂಡು ಹೋಗ್ತಿದ್ದೆ. ಕಾಲೇಜಿಗೆ ಪ್ಯಾಂಟ್ ಹಾಕಿದರೆ ಮಾತ್ರ ವೆಲ್ವೆಟ್ ಶೂ ಅಥವಾ ಮೆಟ್ ಹಾಕೋದು. ಸೊ ನಾವು ಹಿಂದೆ ಇದ್ದದ್ದು ತುಂಬ ಏನೋ ಅನ್ಯಾಯವಾಗಿದೆ, ಏನೋ ಸರಿ ಇರಲಿಲ್ಲ ಅಂತಲ್ಲ, ಈಗ ಉಂಟು. ಎಷ್ಟು ಉಂಟು, ಹೇಗುಂಟು, ಏನುಂಟು ನೋಡಬೇಕು. ನಂಬರ್ ಒನ್, ನಾನು ತುಂಬ ಬ್ರೀಫ್ ಆಗಿ ಅನ್ ಅಕಾಡೆಮಿಕ್ ಆಗಿ ಮಾತಾಡ್ತೇನೆ ಅಂದರೆ, ಪಠ್ಯೇತರ ಚಟುವಟಿಕೆ ಒಂದು ಕಾಲದಲ್ಲಿ ಒಂದು ಹೆಸರಿಟ್ಟರು ಅದಕ್ಕೆ. ಅದು ಹೆಸರುಗಳ ಬಗ್ಗೆ ನಾವು ತುಂಬ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ. ಅದು ಪಠ್ಯೇತರ ಅಲ್ಲ, ಸಹಪಠ್ಯ ಅಂತ ಆಗಬೇಕು ಅಂತ ಆಮೇಲೆ ಬಂತು. ಎಕ್ಸ್ಟ್ರಾ ಕೆರಿಕ್ಯುಲರ್ ಅಂತ ಹೇಳಿದ್ರೆ ಒಂದು ಕೆಟ್ಟ ಭಾವನೆ ಬರ್ತದೆ. ಕೆರಿಕ್ಯುಲರ್ ಅಲ್ಲದ್ದು ಎಕ್ಸ್ಟ್ರಾ, ಸೊ ಕೋ ಕರಿಕ್ಯುಲರ್ ಅಂತ. ಪರಿಸ್ಥಿತಿಯನ್ನು ಬದಲಾಗಲಿಲ್ಲ, ಡ್ರಾಯಿಂಗಿಗೆ ತಯಾರು ಮಾಡೋದಿಲ್ಲ ಪರೀಕ್ಷೆಗೆ. ಹಿಂದಿಯನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಅದು 2 ಪೀರಿಯಡ್ ಹಿಂದಿ ಇರುವಾಗ ಹೈಸ್ಕೂಲ್ನಲ್ಲಿ. ಸೊ ನಾಮಾಂತರಕರಣ ತಂತ್ರ ಅಂತ ಅಡಿಗರು ಒಮ್ಮೆ ಹೇಳಿದರು, ಶಬ್ದ ನಾವು ಬದಲಾಯಿಸಿದ ಕೂಡಲೇ ಭಾಳ ಆಗುದಿಲ್ಲ ಅಂತ. ಸೆಂಟ್ರಲ್ ಎಜುಕೇಷನ್ ಮಿನಿಸ್ಟ್ರಿಯನ್ನು HRD, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದರು. ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲ, ನಾನು ಅದನ್ನೇ ಆಕ್ಷೇಪಿಸ್ತೇನೆ. ಒಬ್ಬ ಮನುಷ್ಯರನ್ನು ಸಂಪನ್ಮೂಲ ಅಂತ ನೋಡುವುದೇ ತಪ್ಪು, ಒಂದು ಹಣದ ದೃಷ್ಟಿ ಆಯ್ತು, ಅದು ಕಾರ್ಪೊರೇಟ್ ದೃಷ್ಟಿ ಆಯ್ತು. ಮಾನವ ಸಂಪನ್ಮೂಲ, ಎಜುಕೇಷನೇ ಕರೆಕ್ಟ್, ಎಜುಕೇಷನ್ ಮಿನಿಸ್ಟರ್ ಅನ್ನೋದೇ ಚಂದ ಇತ್ತದು. ಆದ್ದರಿಂದ ಶಬ್ದಗಳಿಗೆ ನಾವು ಭಯಪಡಬೇಕಾಗಿಲ್ಲ. ಎಕ್ಸ್ಟ್ರಾ ಕರಿಕ್ಯುಲರ್, ಕೋ ಕರಿಕ್ಯುಲರ್ ಸೇರಿ ಒಟ್ಟು ಒಂದು ಸಮೂಹ ಇದೆ. ಇದನ್ನು ಮೂರು ರೀತಿಯಲ್ಲಿ ಅಪ್ರೋಚ್ ಮಾಡಬಹುದು. ಒಂದು, ಅದು ಪಾಠದೊಳಗೆ ಇರುವ ಹಾಗೆ, ಪಾಠದ ಮೂಲಕ ಅದು ಕನೆಕ್ಟ್ ಆಗುವ ಹಾಗೆ ಹೇಗೆ ಮಾಡುವುದು ಅಂತ. ಈಗ ಕಾವ್ಯವನ್ನು ಹೇಳುವಾಗ ಅದರೊಟ್ಟಿಗೆ ಗಮಕದಲ್ಲಿ ಹೇಳುದು, ಅರಮಿತ್ರ ಹೇಳ್ತಾರೆ, ತೆಕ್ಕುಂಜಿಯವರು ಹೇಳ್ತಿದ್ರು, ಸೇಡಿಯಪ್ಪು ಹೇಳ್ತಿದ್ರು ಕನ್ನಡ ಪಾಠ, ನನ್ನ ಮಾಸ್ಟರ್ಗಳು ಎಷ್ಟೋ ಜನ ಇದ್ರು. ಇದು ಒಂದು ವಿಧಾನ. ಇನ್ನೊಂದು ಅಂತರ್ವಿಷಯ ಅಥವಾ ವಿಷಯಾಂತರ ಸಂಬಂಧ. ಒಂದು ವಿಷಯ ಬರುವಾಗ, ತಾಳೆ ಮರದ ಪಾಠ ಬರುವಾಗ ತಾಳೆ ಎಣ್ಣೆಯ ವಿಷಯವೂ ಹೇಳುದು, ಕೃಷಿಯ ವಿಷಯವೂ ಹೇಳುದು, ಇಂಟರ್ ಡಿಸಿಪ್ಲಿನರಿ. ಅದು ತುಂಬ ಉದ್ದ ಹೋದರೆ ರಾಜರತ್ನಂ ಹೇಳಿದ ಪಂಪ್ ಆಗ್ತದೆ. ರಾಜರತ್ನಂ ಪಂಪನ ವಿಷಯ ಮಾತಾಡಿ, ಒಬ್ಬ ರಾಜಕಾರಣಿ ಪಂಪಿನ ವಿಷಯವೇ ಮಾತಾಡ್ತಾನೆ ಅಂತ ಒಂದು ಬರೆದಿದ್ದಾರೆ ಅವರು, ನಾನು ವಿವರಕ್ಕೆ ಹೋಗುದಿಲ್ಲ. ಈ ಕೋ ಕರಿಕ್ಯುಲರ್, ಒಂದು ವಿಷಯದಿಂದ ಇನ್ನೊಂದು ವಿಷಯವನ್ನು ಕಲಿಸುವುದು ಕೂಡ ತುಂಬ ಹೆಚ್ಚಾದರೆ ಸಮಸ್ಯೆ. ಹೆಚ್ಚು ವಿಷಯಗಳನ್ನು ಕಡಿಮೆ ಕಾಲದಲ್ಲಿ ಕಲಿಯುತ್ತಿರುವ ಈಗ ಡೆಫಿನೆಟ್ಲಿ ನಾನು ಹೇಳ್ತೇನೆ, ನನ್ನ ಕಾಲದ ನನ್ನ ಕ್ಲಾಸ್ಮೇಟ್ಗಳು, ನನ್ನ ಆರಂಭದ ಸರ್ವೀಸಿನ ಸುಮಾರು 15-20 ವರ್ಷಗಳವರೆಗಿನ ವಿದ್ಯಾರ್ಥಿಗಳಿಗಿಂತ 100% ವಿತ್ ಕಾನ್ಫಿಡೆನ್ಸ್ ನಾನು ಹೇಳ್ಬೋದು, ಈಗಿನ ವಿದ್ಯಾರ್ಥಿಗಳು ಹೆಚ್ಚು ಹುಷಾರು. ನಾವು ಸುಮ್ಮನೆ ಹೇಳುವುದು, ಈಗಿನ ವಿದ್ಯಾರ್ಥಿಗಳು ಕಲಿಯುವುದಿಲ್ಲ. ಈಗ ಗುರುಗಳಿಗೆ ಮನ್ನಣೆ ಇಲ್ಲ, ಅದು ಬಾಯ್ಪಾಠ. ಅದು ಒಳ್ಳೆ ಟೀಚರ್ಗೆ ಈಗಲೂ ಮನ್ನಣೆ ಇದೆ, ನನಗಿದ್ದಷ್ಟೇ ಇದೆ, ನನ್ನ ಗುರುಗಳಿಗಿದ್ದಷ್ಟೇ ಇದೆ. ನನಗೆ ಮರ್ಯಾದೆ ಯಾರಾದರೂ ಕೊಡದಿದ್ರೆ ನಾನು ಒಳ್ಳೆ ಮಾಸ್ಟರ್ ಅಲ್ಲ ಅಂತ. ನಾನು ಬಾಂಬೆಯಲ್ಲಿ ಬೆಂಗಳೂರಿನಲ್ಲಿ ತಿರುಗುವಾಗ ವಿದ್ಯಾರ್ಥಿಗಳು ಓಡಿ ಬಂದು ನಮಸ್ಕರಿಸ್ತಾರೆ, ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಮನೆಗೆ. ಬೇರೆ ಬೇರೆ ರೀತಿಯಲ್ಲಿ ನಮಗೆ ಮರ್ಯಾದೆ ಸಿಗ್ತದೆ. ಆದ್ದರಿಂದ ಕಾಲ ಅಲ್ಲ ಬದಲಾದು, ಕೆಲವು ಶೈಕ್ಷಣಿಕ ಸನ್ನಿವೇಶಗಳು ಬದಲಾಗಿವೆ. ಕ್ರೀಡೆ, ಚಿತ್ರಕಲೆ, ನೃತ್ಯ, ಕಾಲೇಜು ಡೇ ವಾರ್ಷಿಕೋತ್ಸವಕ್ಕೆ ತಯಾರು ಮಾಡೋ ವಿಷಯಗಳು, ಟ್ಯಾಲೆಂಟ್ಸ್ ಡೇಗೆ ಸಿದ್ಧತೆ, ಇದಕ್ಕೆ ಹಣ ಒದಗಣೆ ಮತ್ತು ಪ್ರೋತ್ಸಾಹ ಹೆಚ್ಚಾಗಿದೆ ಈ ಕಾಲದಲ್ಲಿ. ಸ್ಪೋರ್ಟ್ಸಿಗೆ ಫುಡ್ ಅಲವೆನ್ಸ್ ಕೊಡ್ತಾರೆ, ಹೆಚ್ಚು ಪೌಷ್ಟಿಕ ಆಹಾರ ಕೊಡ್ತಾರೆ ಅಂತ ನನಗೆ ಗೊತ್ತಾದ್ದೆ ನಾನು ಲೆಕ್ಚರ್ ಆಗಿ 10 ಆದಮೇಲೆ. ನಾವು ಕ್ರಿಕೆಟ್ ಆಡ್ಲಿಕ್ಕೆ ಹೋಗುವಾಗ ನಮಗೆ ಮುಸುಂಬಿ ಕೊಟ್ಟವರು ಇಲ್ಲ, ಫುಡ್ ಬಿಸ್ಕೆಟ್ ಕೊಟ್ಟವರು ಇಲ್ಲ, ನಾವು ಅದಕ್ಕಾಗಿ ಆಡಿದವರು ಅಲ್ಲ. ನನ್ನ ಒಟ್ಟಿಗಿದ್ದ ಹೈಸ್ಕೂಲ್ ಕ್ರಿಕೆಟ್ ಟೀಮ್ ಎಷ್ಟು ಚೆನ್ನಾಗಿತ್ತು ಅಂದರೆ ಡೈರೆಕ್ಟ್ ಅದನ್ನು ಹೆಚ್ಚು ಕಡಿಮೆ ಸ್ಟೇಟ್ ಟೀಮ್ ಮಾಡಬಹುದು, ಅಷ್ಟು ಅದ್ಭುತವಾದ ಕ್ರಿಕೆಟ್. ವೈಯಕ್ತಿಕವಾಗಿ ತುಂಬ ಆಸಕ್ತಿಯಿಂದ ಅವರು ಆಡಿದ್ದಾರೆ. ಮುಂದೆ ಈಗ ನನ್ನ ಮಕ್ಕಳ ಕಾಲಕ್ಕೆ ನೋಡುವಾಗ ನನ್ನ ಮಕ್ಕಳ ಮಗಳಂದಿರು ಇಬ್ಬರು ಕೂಡ ನೃತ್ಯ, ಸಂಗೀತ, ಚೆಸ್ಸು, ಸ್ಪೋರ್ಟ್ಸು, ಭಾಷಣ, ಡಿಬೇಟ್ ಎಲ್ಲದರಲ್ಲಿ ಅವರಿದ್ದರು. ಹೇಗಿದ್ರು ಅಂದರೆ 7ನೇ ಕ್ಲಾಸಿನಿಂದ ಪಿ ಯು ಸಿವರೆಗಿನ ಮಂಗಳೂರಿನ 100-75 ಸ್ಪರ್ಧೆಗಳಲ್ಲಿ ಅವರು 1ನೇ 2ನೇ ಸ್ಥಾನ ಗಳಿಸ್ತಿದ್ರು. ಒಂದು 300 ಸರ್ಟಿಫಿಕೇಟ್ ಇದೆ ನನ್ನ ಮನೆಯಲ್ಲಿ. ಕ್ಲ್ಯಾಪ್ ಹೊಡಿಬೇಡಿ, ನಿಜವಾದ ವಿಷಯ ಇನ್ನುಂಟು. ಅವರು ಯಾರು ಪಿ ಯು ಸಿ ಆಗಿ ಸೈನ್ಸ್ ಆಗಿ ಇಂಜಿನಿಯರಿಂಗ್ ಹೋದ ಕೂಡಲೇ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಸತ್ತೋಯ್ತು. ಅವರು ಕಲಾವಿದರು ಆಗಲಿಲ್ಲ, ಸಾಹಿತಿಗಳು ಆಗಲಿಲ್ಲ. ಎರಡನೇವಳನ್ನಾದರೂ ಖಂಡಿತ ಸಾಹಿತಿ ಕಲಾವಿದ ನರ್ತಕಿಯನ್ನಾಗಿ ನಾನು ಮಾಡಬಹುದು. ಮಾಡಲಿಕ್ಕೆ ಆಗಲ್ಲ, ಯಾಕೆ? ಸೋಷಿಯಲ್ ಪ್ರೆಷರ್, ಫ್ಯಾಮಿಲಿ ಪ್ರೆಷರ್, ತಾಯಂದಿರ ಆಸೆ ಮಗಳನ್ನು ಇಂಜಿನಿಯರ್ ಮಾಡೋದು. ಅದು ಮಾಡುವಾಗ ಇದು ಹೋಯಿತು. ಹಾಗಾದರೆ ನಿಮ್ದು ಎಂಥದ್ದು ಎಕ್ಸ್ಟ್ರಾ ಕರಿಕ್ಯುಲರು? ಅದು ಜೀವನದ ಭಾಗವಾಗದಿದ್ದರೆ ಈ 5-second ಫೇಮ್ ಅಂತ ಅಮೆರಿಕದಲ್ಲಿ ಒಂದು ಶಬ್ದ ಇದೆ, 5-second ಸೆಲೆಬ್ರಿಟಿ ಅಂತ. ಒಂದೇ ಸಲ ಮೇಲೆ ಬಂದು ಬಿಡ್ತಾರೆ, ಆಕಾಶವಾಣಿ ಕಲಾವಿದೆ, ಆಕಾಶವಾಣಿ ಕಲಾವಿದೆ, ಇಂಥ ಇಂತಿಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಒಂದೆರಡು ವರ್ಷ ಬರ್ನ್ಔಟ್, ಇಲ್ಲವೇ ಇಲ್ಲ ಮತ್ತೆ ಅವರು ಕಾಣುವುದೇ ಇಲ್ಲ, ಗಾಯನ ನರ್ತನದಲ್ಲಿ ಕಾಣುವುದಿಲ್ಲ. ನಮ್ಮ ಸಮಾಜ ಬೇಗ ಬೇಗ ಸೆಲೆಬ್ರಿಟಿಗಳನ್ನು ಸೃಷ್ಟಿ ಮಾಡ್ತಾ ಇದೆ ಎಕ್ಸ್ಟ್ರಾ ಕರಿಕ್ಯುಲರ್ನ ಪ್ರಸಿದ್ಧಿಯಿಂದ. ನೀವು ನೋಡಿರ್ಬೋದು, ಮೀಮಾಂಸಾಚಾರ್ಯ ಒಬ್ಬ ದೇವರ ಬಗ್ಗೆ ಚರ್ಚಿಸುವ ಬೇರೆ ಸಂದರ್ಭದಲ್ಲಿ ಹೇಳ್ತಾನೆ, 6 ಹುಡುಗನಿಗೆ ನೀನು ಒಳ್ಳೆ ಹುಡುಗಿ ಅಂತಂದು ಮದುವೆ ಮಾಡಿಕೊಟ್ಟು ಏನು ಪ್ರಯೋಜನ ಅಂತ. ಅವ ಸೆಕ್ಸ್ ವಿಷಯ ಮಾತಾಡ್ಲಿಕ್ಕೆ ಹೇಳಿದ್ದಲ್ಲ, ಒಂದು ಕಾಲ ಅದು ಬಾರದೆ ನೀವು ಕ್ರಿಯೇಷನ್ಸ್ ಮಾಡಿದರೆ ಅದು ಪ್ರಯೋಜನ ಆಗುದಿಲ್ಲ ಅಂತ ಹೇಳಿದ್ರು. 6ನೇ ಚಂದದ ಹುಡುಗಿಯನ್ನು ತಂದು ಮದುವೆ ಮಾಡಿ ಪ್ರಯೋಜನ ಇಲ್ಲ, ಯಾಕೆ? ಇನ್ನು 10 ಅವನು ಕಾಯಬೇಕು ಅಂತ. ಪಕ್ವತೆಗೆ ಬೇಕಾದ ಒಂದು ಸಿದ್ಧತೆ, ಈ ಒಂದು ಪಬ್ಲಿಸಿಟಿಯಿಂದ ಕೆಲವು ಸಲ ತೊಂದರೆ ಆಗ್ತದೆ. ದೇರ್ ಇಸ್ ವೆರಿ ಟಫ್ ಕಾಂಪಿಟೇಷನ್. ಪಠ್ಯೇತರವೂ ಬೇಕು, ಪಠ್ಯವೂ ಬೇಕು, ಎರಡನ್ನೂ ಇಟ್ಟುಕೊಂಡು ವಿಚಾರ ಮಾಡುವವ ಹೆಚ್ಚು ಸಂಪೂರ್ಣವಾಗಿ ಯೋಚಿಸ್ತಾನೆ. ನಾ ಸಂಸ್ಕೃತದ ಮತ್ತು ಹಿನ್ನೆಲೆ ಮನೆಯಲ್ಲಿದ್ದವ, ಕನ್ನಡ ಒಂದು ಚೂರು ಕಲ್ತವ, ಯಕ್ಷಗಾನಕ್ಕೆ ಬಂದವ. ನನ್ನದು ವೈಯಕ್ತಿಕ ಒಂದು ಪಠ್ಯೇತರ ಚಟುವಟಿಕೆ ಹಾಗೆ ನನ್ನ ಇಡೀ ಜೀವನ ಹೋಗಿದೆ. ಅದು ನನಗೆ ಹೆಚ್ಚು ಸಂತೋಷವನ್ನು ಕೊಟ್ಟಿದೆ. ನಮ್ಮ ಜಿಲ್ಲೆಯಲ್ಲಿ ಬಹುಭಾಷಿಕತೆ ಉಂಟು, ಖಂಡಿತವಾಗಿಯೂ ಬಹುಭಾಷಿಕತೆ ಮನುಷ್ಯನನ್ನು ಹೆಚ್ಚು ಆಲೋಚಿಸುವ ಹಾಗೆ, ಹೆಚ್ಚು ವಿಚಾರಪರನಾಗಿ, ಹೆಚ್ಚು ಉದಾರಿಗಳನ್ನಾಗಿ ಮಾಡ್ತದೆ. ಕೊಂಕಣಿ, ತುಳು, ಕನ್ನಡ ನಾವು ಯಾವಾಗ ಕಲ್ತಿದ್ದೇವೆ ಅಂತೇಳಿ ನಮ್ಗೆ ಗೊತ್ತಿರುವುದಿಲ್ಲ. ಅಂದರೆ ಗ್ಲೋಬಲೈಸೇಷನ್ ಅಂತ ನಾವು ಏನು ಹೇಳ್ತೇವೆ ಅದೊಂದು ಅಪಾಯ ಅಂತ ನೋಡ್ತಾರೆ. ನಾನು ಅಪಾಯ ಅಂತ ನೋಡೋದಿಲ್ಲ, ನಾನು ಗ್ಲೋಬಲೈಸೇಷನ್ ಸಪೋರ್ಟ್. ಹೆದರಿಬೇಕಾಗಿಲ್ಲ. ಗ್ಲೋಬಲೈಸೇಷನ್ನ ತಪ್ಪು ಇದ್ದರೆ ನೀವು ಅದು ಬೇಡ, ಇದು ಬೇಡ, ಯಾವುದು ಬೇಡ, ನೆಹರು ಕಾಲದ ರಸ್ತೆಗಳು, ನೆಹರು ಕಾಲದ ರೆಸ್ಟ್ರಿಕ್ಷನ್ಗಳಲ್ಲಿ ನಾವು ಇರಬೇಕಾಗುತ್ತೆ. ನಾವು ಒಂದು ಕಡೆಯಿಂದ ಬೆನಿಫಿಷಿಯರೀಸ್ ಗ್ಲೋಬಲೈಸೇಷನ್ನಿಂದ, ಇನ್ನೊಂದು ರೀತಿಯಲ್ಲಿ ಅದರ ಅಪಾಯವನ್ನು ಎದುರಿಸ್ತಾ ಇದ್ದೇವೆ. ಇದು ಎರಡೂ ನಮ್ಮ ಶಿಕ್ಷಣ ಕ್ರಮದ ಒಳಗೆ ಬಂದಿದೆ. ಈಗಿನ ವಿದ್ಯಾರ್ಥಿಗಳು ತುಂಬ ಲಕ್ಕಿ, ಚಿತ್ರ, ಶಿಲ್ಪ, ಗಾಯನ ಎಲ್ಲದರಲ್ಲಿಯೂ ಆಸಕ್ತಿ ಬೇಕು, ಸ್ಪೋರ್ಟ್ಸ್ನಲ್ಲಿಯೂ ಬೇಕು. ಆದರೆ ಮುಂದೆ ಹೋದಾಗ ವಿದ್ಯಾರ್ಥಿಗಳು ತನ್ನ ಪಠ್ಯೇತರ ಚಟುವಟಿಕೆಯ ನಿಜವಾದ ಕ್ಷೇತ್ರ ಯಾವುದು ಅಂತ ತಾನೇ ಗುರುತಿಸಿಕೊಳ್ಬೇಕು. ಮಲ್ಟಿಪಲ್ ಲರ್ನಿಂಗ್ನಿಂದ ಒಂದು ಹಂತದ ನಂತರ ಪ್ರಯೋಜನ ಇಲ್ಲ. ಬೆಳಿಗ್ಗೆ ಕರಾಟೆಗೆ ಹೋಗೋದು, ಸಣ್ಣ ಡ್ಯಾನ್ಸಿಗೆ ಹೋಗೋದು, ಸ್ಪೋರ್ಟ್ಸಿಗೆ ಹೋಗೋದು, ಅಲ್ಲಿ ಬರೀ ಪ್ರೈಸ್ ತೆಕ್ಕೊಳ್ಳೋದಾಗ್ತದೆ. ನೀವು ಪ್ರಸಿದ್ಧ ಕಲಾವಿದರನ್ನು ಸಾಧಕರನ್ನು ನೋಡಿದರೆ ಅವರು ಮಕ್ಕಳನ್ನು ಅವರು ಒಂದು 4-5 ವರ್ಷ ಆಗದೆ ಸ್ಟೇಜಿಗೆ ತರುವುದೇ ಇಲ್ಲ. ಒಂದು ಮಟ್ಟದ ಪರಿಣತಿ ಅವರಿಗೆ ಬೇಕು ಅಂತ. ಇದು ಪಠ್ಯೇತರ ಚಟುವಟಿಕೆಗಳನ್ನು ನಾವು ಏನಾಗಿ ನೋಡುತ್ತೇವೆ ಅಂತ. ನಾವು ಪಠ್ಯೇತರ ಚಟುವಟಿಕೆಗಳಲ್ಲಿ ಕೊನೆಗೂ ಇರುವುದು ಬಹುಮಾನ ಗಳಿಸುವುದಕ್ಕಲ್ಲ, ಒಂದೆರಡರಲ್ಲಿ ಪರಿಣತಿ ಪಾಂಡಿತ್ಯ ಬೇಕು. ಒಂದು ಕಂಪ್ಲೀಟ್ ಮ್ಯಾನ್, ಒಳ್ಳೆಯ ನಾಗರಿಕನಾಗಲಿಕ್ಕೆ, ಒಳ್ಳೆಯ ಸಜ್ಜನಾಗಲಿಕ್ಕೆ ಅದು ಸಹಾಯ ಮಾಡುತ್ತದೆ. ಅದು ಒಂದು ಸ್ಕ್ರಾಂಬಲ್ ಆಗಬಾರ್ದು, ಅದು ಬೇಕು ಇದು ಬೇಕು ಅಂತ. ಈಗ ಲರ್ನಿಂಗ್ ಪ್ರೆಷರ್, ಏನು ಪ್ರೆಷರ್ ಕುಕ್ಕರ್ ಅಂತ ಹೇಳ್ತಾರಲ್ಲ, 90, 93, 95, 96 ನಮ್ಮ ಕಾಲದಲ್ಲಿ ಕಲಿಯುವಿಕೆ ನಿಜವಾಗಿ ಒಂದು ಖುಷಿಯಾಗಿತ್ತು. ವಿಪರೀತ ಓದ್ತಿರಲಿಲ್ಲ ನಾನು. ಫೈನಲ್ ಎಂ ಕಾಮ್ಗೆ ಕೂಡ ಈಗಿನ ಪಿ ಯು ಸಿ ವಿದ್ಯಾರ್ಥಿಗಳಷ್ಟು ನಾನು ಓದಿಲ್ಲ. ಈಗಿನ ಪಿ ಯು ಸಿ ವಿದ್ಯಾರ್ಥಿಗಳು ಹಾಗೆ ಕೈಕಾಲು ಹೊಡೆದು ನನ್ನೊಟ್ಟಿಗೆ ಹಾಗೆ ಓದುವವರು ಇದ್ರು ಎಂ ಕಾಮ್ನಲ್ಲಿ. ತುಂಬ ಆಂಬಿಷನ್ ಕಟ್ಟಿಕೊಂಡು ಎ ಸಿ ಎ ಮಾಡಬೇಕು, ಕಂಪನಿ ಸೆಕ್ರೆಟರಿ ಮಾಡಬೇಕು, ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಎಂ ಡಿ ಆಗಬೇಕು. ಫಸ್ಟ್ ಎಂ ಕಾಮ್ನಲ್ಲಿ ಇರುವಾಗಲೇ ಒಂದು ಕನಸು. ಆ ಕನಸು ಒಳ್ಳೇದೇ, ಅದು ಬೇರೆ ವಿಷಯ. ಅದು ಅವರವರು ಜಗತ್ತನ್ನು ನೋಡಿದ ಹಾಗೆ. ಈಗ ಸ್ಪೋರ್ಟ್ಸ್ನಲ್ಲೆಲ್ಲ ಒಂದು ಏಮ್ ಇಟ್ಟುಕೊಳ್ಳದೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ಸ್ಪೋರ್ಟ್ಸಿನ ಗ್ಲೋರಿ ಎಷ್ಟು ಕಾಲ ನಿಮ್ಮದು? 4 ವರ್ಷ 5 ವರ್ಷ 10 ವರ್ಷ. ಇವತ್ತು ಸ್ಪೋರ್ಟ್ಸ್ ಕೋಟಾ ಇದೆ ಸೀಟುಗಳಿಗೆ, ಬ್ಯಾಂಕ್ ಜಾಬ್ಗಳಿಗಿದೆ, ಆದರೆ ಉಳಿದ ಕ್ಷೇತ್ರಗಳಿಗಿಲ್ಲ. 100 ಮೀಟರು ಏಷ್ಯನ್ ಗೇಮ್ಸ್ನಲ್ಲಿ ಓಡಿದವ ವರ್ಲ್ಡ್ ಫುಟ್ಬಾಲ್ನಲ್ಲಿ ವಾಲಿಬಾಲ್ನಲ್ಲಿ ಗೋಲ್ಡ್ ಮೆಡಲ್ ಸಿಲ್ವರ್ ಮೆಡಲಲ್ಲಿ ಇದ್ದ ಒಬ್ಬ ಟೀಮಿನ ಮೆಂಬರಿಗೆ ಹೌಸ್ ಸೈಟ್ ಅಲರ್ಟ್ ಆಗ್ತದೆ. ಆಗಲಿ, ಹೌಸ್ ಸೈಟ್ ಕೊಡಿ. ಆ ಹೌಸ್ ಸೈಟ್ ಕೊಡದಿರೆ ಪೇಪರ್ನವರು ಅದನ್ನು ಮಹಾಪರಾಧ ಎಂಬ ರೀತಿಯಲ್ಲಿ ಬರೀತಾರೆ. ಒಲಿಂಪಿಕ್ಸ್ನಲ್ಲಿ, ಏಷ್ಯನ್ ಗೇಮ್ಸ್ನಲ್ಲಿ ನಮಗೆ ಗ್ಲೋರಿ ತಂದವರು, ಅವರನ್ನು ಕಡೆಗಣಿಸಲಾಯಿತು, ಧ್ವಸ್ತ ಮಾಡಿದವು, ಸರ್ಕಾರ ನಿದ್ರೆ ಮಾಡ್ತಾ ಇದೆ ಹಾಗೆ ಹೀಗೆ. ನಮ್ಮ ಊರಿನ ಚರಂಡಿ ಮತ್ತು ರೋಡ್ ಸರಿಯಿಲ್ಲ ಸ್ವಾಮಿ. ಸ್ಪೋರ್ಟ್ಸ್ನವನಿಗೆ ಅಲಾಟ್ ಮಾಡೋದಕ್ಕಿಂತ ಬೇರೆ ಕೆಲಸ ಉಂಟಲ್ಲ ನಮಗೆ. 65 ವರ್ಷ ಸತತ ರಾತ್ರಿ ಹಗಲು ಯಕ್ಷಗಾನದಲ್ಲಿ ವೇಷ ಮಾಡಿ, 65 ತಿರುಗಾಟ ಮಾಡಿ, 76ನೇ ವರ್ಷದಲ್ಲಿ ಈಗ ಗದಾಪರ್ವದ ಕೌರವ ಮಾಡುತ್ತಾ ಇರುವ ಗೋವಿಂದ ಭಟ್ಟನಿಗೆ ಒಂದು ಫ್ರೀ ಸೈಟ್ ಕೊಡಿ ಅಂತ ಯಾರು ಹೇಳಲಿಲ್ಲ. ಒಂದು ಉದಾಹರಣೆ ಕೊಟ್ಟಿದ್ದೆ ನಾನು ಅಷ್ಟೇ. ನಮ್ಮ ನಿರೀಕ್ಷೆಗಳಲ್ಲಿ ಕೂಡ ತುಂಬ ಇಂಬ್ಯಾಲೆನ್ಸ್ ಇದೆ. ನಿಜವಾಗಿ ಸ್ಪೋರ್ಟ್ಸಿನ ಗ್ಲೋರಿ, ಸ್ಪೋರ್ಟ್ಸಿನ ಬಗ್ಗೆ ಸರ್ಕಾರ ಮಾಡಬೇಕು ಅಂತ ನಾವು ಅಪೇಕ್ಷೆ ತಪ್ಪಲ್ಲ, ಆದರೆ ಒಟ್ಟು ಸರ್ಕಾರಿ ಫಂಡಿಂಗು ಹೇಗೆ ಹೋಗಬೇಕು? ಕನ್ನಡ ಎಲಿಮೆಂಟ್ರಿ ಶಾಲೆಗಳೆಲ್ಲ ಕಷ್ಟದಲ್ಲಿವೆ. ಅಲ್ಲಿಯೂ ಪಠ್ಯ ಇದೆ, ಪಠ್ಯೇತರ ಚಟುವಟಿಕೆ ಇದೆ, ಆಟ ಪಾಠ ಇದೆ, ಇದ್ದ ಮೇಷ್ಟ್ರುಗಳೇ ಅದನ್ನು ಮಾಡ್ತಾರೆ. ಎಲ್ಲಿ ಬರ್ತಾರೆ ಜನ? ಇಂಗ್ಲೀಷು, ಇಂಗ್ಲೀಷು ಮಾಧ್ಯಮ ಎನ್ನುವುದು ಎಲ್ಲ ಪಠ್ಯೇತರ ಚಟುವಟಿಕೆಗಳನ್ನು ಒಂದು ರೀತಿ ಮೀರಿ ಒಂದು ಆಕರ್ಷಣೆ ಆಗಿದೆ. ಯಾಕಂದರೆ ಅದು ಇನ್ಶೂರೆನ್ಸ್, ಇಂಗ್ಲೀಷಲ್ಲಿ ಕಲಿತರೆ ಮುಂದೆ ಕ್ಯಾರಿಯರ್ ಬೆಳಿಬಹುದು ಅಂತ. ಆದ್ದರಿಂದ ಒಂದು ಶೈಕ್ಷಣಿಕವಾದ ಧೋರಣೆಯ ಬ್ಯಾಲೆನ್ಸು, ಸಮತೋಲವನ್ನು ತರುವ ದೃಷ್ಟಿಯಿಂದ ಪಾಠ, ಸಹಪಠ್ಯ ಅಂತ ನೀವು ಹೇಳಿ, ಪಠ್ಯೇತರ ಅಂಥೇಳಿ, ಕ್ರೀಡೆ, ಕಲೆಗಳ ಶಿಕ್ಷಣ, ಅದನ್ನು ಉಲ್ಲಾಸದಿಂದ ಪಾರ್ಟಿಸಿಪೇಟರಿ ಭಾವನೆಯಿಂದ ಮಾಡುವ ಅಗತ್ಯ ಉಂಟು. ಅತಿರೇಕಗಳ ಮೂಲಕ ಅಲ್ಲ. ಈಗಲೇ ಹೇಳಿದ್ರಲ್ಲ, ತಂತ್ರಜ್ಞಾನ ಎನ್ನುವುದು ಒಂದು ಚೂರಿ ಇದ್ದ ಹಾಗೆ. ಅದು ಹಣ್ಣು ಕೊಯ್ಲಿಕ್ಕೂ ಆಗ್ತದೆ, ಗಿಡ ಕೊಯ್ಲಿಕ್ಕೂ ಆಗ್ತದೆ, ಕಳೆ ಕೊಯ್ಲಿಕ್ಕೂ ಆಗ್ತದೆ, ಒಬ್ಬನಿಗೆ ಹಾಕ್ಲಿಕ್ಕೂ ಆಗ್ತದೆ. ಬಿಸತ್ತಿ ವಾಡ್ನೆ, ಅದು ನ್ಯೂಟ್ರಲ್. ಒಂದು ರೀತಿಯಲ್ಲಿ ತಂತ್ರಜ್ಞಾನವೇ ಹಾಳಲ್ಲ. ಯಕ್ಷಗಾನಕ್ಕೆ ಎಲೆಕ್ಟ್ರಾನಿಕ್ ಒಳ್ಳೇದೋ ಹಾಳು ಅಂತ ಕೇಳಿದರೆ, ಲೈವ್ ಯಕ್ಷಗಾನ ನೋಡಿದ ಅನುಭವ ಖಂಡಿತ ನಿಮಗೆ ಯೂಟ್ಯೂಬ್ನಲ್ಲಿ ಬರುವುದಿಲ್ಲ. ಆದರೆ ಈಗ ನಾವು ಆಡ್ತಾ ಇದ್ದ ತಾಳಮದಲೆ ಆಟ ಇದೇ ಹೊತ್ತಿಗೆ ನೋಡಬಹುದು, 10,000 ಮೈಲು. ಅದು ಫೆಸಿಲಿಟಿ. ಆದ್ದರಿಂದ ಇದು ಆರಂಭದಲ್ಲಿ ಕಂಪ್ಯೂಟರ್ ಹಾಳು, ರೇಡಿಯೋ ಹಾಳು, ಟಿವಿ ಹಾಳು, ಎಂಥದ್ದು ಮಗ ಓದಿ ಮಗ ಕೆಟ್ಟ, ಕಾದಂಬರಿ ಓದಿ ಹಾಳಾದ, ಕತೆ ಓದಿ ಹಾಳಾದ, ಟಿವಿ ನೋಡಿ ಹಾಳಾದ, ಅದು ಬೇಕಾಗಿಲ್ಲ. ಟೆಕ್ನಾಲಜಿ ಇಸ್ ಎನ್ ಇನ್ಸ್ಟ್ರೂಮೆಂಟ್, ಇಟ್ ಈಸ್ ಬೇಸಿಕಲಿ ನ್ಯೂಟ್ರಲ್. ಬಟ್ ಯೆಸ್, ಅದರ ಭಯ ಯಾಕೆ ಅಂದರೆ ಇಟ್ ಈಸ್ ನಾಟ್ ಬೀಯಿಂಗ್ ಯೂಸ್ಡ್ ಆಸ್ ನ್ಯೂಟ್ರಲ್. ಅದು ನ್ಯೂಟ್ರಲ್ ಆಗಿ ಬಳಕೆ ಆಗ್ತಾ ಇಲ್ಲ, ಈಗ ಡೆಟ್ರಿಮೆಂಟಲ್ ಆಗಿಯೇ ಬಳಕೆ ಆಗ್ತಾ ಇದೆ. ನಮ್ಮ ಹತ್ರ ಮಾತಾಡೋರಿಗೆ ಟೆಲಿಫೋನ್ ಬಂದರೆ ಕೂಡಲೇ ಮಾತಾಡ್ತಾರೆ, ಅಂದರೆ ನಮಗಿಂತ ಅವ ಮುಖ್ಯ ಅಂತ ಆಯಿತು ಖಂಡಿತ. ಈಗ ಮನೆಯಲ್ಲಿದ್ದವರು ಟಿ ವಿ ನೋಡೋದು ಯಾಕೆ ಅಂತ ನಾನು ನೋಡಿ ತುಂಬ ಅಲ್ಲಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಮನೆಯಲ್ಲಿದ್ದವರ ಮುಖಕ್ಕಿಂತ ಟಿ ವಿಯಲ್ಲಿದ್ದವರ ಮುಖ ಒಳ್ಳೇದು ಅಂತ. ನಾನು ಟಿ ವಿಯಲ್ಲಿ ಇದು ನೋಡುವುದಿಲ್ಲ, ಧಾರಾವಾಹಿ ನೋಡುವುದಿಲ್ಲ. ನಾನು ಧಾರಾವಾಹಿ ನೋಡುವವರನ್ನು ನೋಡು. ನನ್ನದು ಪಠ್ಯೇತರ ಚಟುವಟಿಕೆಗಳಲ್ಲಿ ಅದು ಒಂದು. ಅವರಿಗೆ ಬರುವ ಭಾವನೆಗಳು, ಅವರಿಗಾಗುವ ಬೇಜಾರು, ಸಂತೋಷ, ಛೇ ಎಂಥ ಒಂದು ರಸಾನುಭವ. 8ರಲ್ಲಿ 6 ಜನ ಮಹಾದುಷ್ಟರು ಇರ್ತಾರೆ ಅದರಲ್ಲಿ. ಟಿವಿಯಲ್ಲಿ ಎರಡು ಜನ ಎಷ್ಟು ಪಾಪ ಅಂದರೆ ಕೈಕಂಜಿ, ಕೈಕಂಜಿದಾತ ಪಾಪ. ಅಭಿರುಚಿ ತೆಳ್ಳಗಾಗ್ತಾ ಇದೆ ಟೆಕ್ನಾಲಜಿಯಿಂದ. ಮತ್ತು ನಿಮಗೆ ಪೇಪರ್ ಓದಿ ಆಲೋಚನೆ ಮಾಡುವ ಹಾಗಿಲ್ಲ, ಒಂದು ಆಕ್ರಮಣದ ಹಾಗೆ ಅದು ನಿಮಗೆ ಹೇಳ್ತಾ ಇರ್ತದೆ. ಸ್ವಾಧಿಕಾರ ಪ್ರಮತ್ತ, ತನ್ನ ಅಧಿಕಾರ ತನಗುಂಟು ಅಂತ. ಇದರಿಂದ ಡಿವಿಯೇಟ್ ಮಾಡಲಿಕ್ಕೆ ನಮಗೆ ಡೆಫಿನೆಟ್ಲಿ ಸ್ಪೋರ್ಟ್ಸ್ ಹೆಲ್ಪ್ ಮಾಡ್ತದೆ, ಪಠ್ಯೇತರ ಚಟುವಟಿಕೆಗಳು ಸಹಾಯ ಮಾಡುತ್ತವೆ. ಆದರೆ ಒಂದು ಅಪಾಯಕ್ಕೆ ನಾವು ತಯಾರಾಗಲೇಬೇಕು. ಎವ್ರಿಥಿಂಗ್ ಎಟ್ ಎ ಪ್ರೈಸ್, ಎಲ್ಲವೂ ಒಂದು ಬೆಲೆಯಿಂದ ಬರ್ತದೆ. ನಾನು ಅಧ್ಯಾಪಕನಾಗಿಯೂ ವಿದ್ಯಾರ್ಥಿಯಾಗಿಯೂ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇದ್ದವ, ತಕ್ಕ ಮಟ್ಟಿಗೆ ಹೈ ಮಾರ್ಕ್ಸ್ ಸ್ಕೋರ್ ಮಾಡಿದವ, ಒಂದೆರಡು ಸಲ ರ್ಯಾಂಕ್ ಪಡೆದವ. ನನ್ನೊಟ್ಟಿಗಿದ್ದು ರ್ಯಾಂಕ್ ಪಡೆದು ತುಂಬ ಆರ್ಥಿಕವಾಗಿ ನನ್ನಿಂದ ತುಂಬ ದೊಡ್ಡ ಸ್ಥಾನಗಳಲ್ಲಿ ಬಂದವರು, ನನ್ನಿಂದ ದೊಡ್ಡ ಅಚೀವರ್ಸ್ ಅಂತ ನನಗೆ ಎಂದೂ ಕಾಣಲಿಲ್ಲ. ಅಮೆರಿಕದಲ್ಲಿ ಎರಡು ಬಂಗಲೆ ಇದ್ದು ವರ್ಷಕ್ಕೆ $10,00,000 ಸಂಬಳದವರಿದ್ದಾರೆ. ಅವರೇ ನನ್ನನ್ನು ಕೊಂಡೋಗಿ ಆತಿಥ್ಯ ಮಾಡಿದ್ದಾರೆ, ಅವರೇ ನನ್ನ ಭಾಷಣಕ್ಕೆ ಸ್ವಾಗತ ಭಾಷಣ ಮಾಡಿದ್ದಾರೆ. ಅವರು ಹೆಚ್ಚು ದೊಡ್ಡ ಅಚೀವರ್ಸ್ ಅಂತ ನನಗೆ ಕಾಣಲಿಲ್ಲ. ಅವರ ಅಚೀವರ್ಸ್ ಅವರ ದೃಷ್ಟಿಯಿಂದ ಇದೆ, ನನ್ನ ಅಚೀವ್ಮೆಂಟ್ ನನ್ನ ದೃಷ್ಟಿಯಿಂದ ಇದೆ. ಕಲೆ ಪಠ್ಯೇತರ ಚಟುವಟಿಕೆ ಹೋಗೋ ವಿದ್ಯಾರ್ಥಿ, ಅದಕ್ಕೆ ಕಲಿಸುವ ಪೇರೆಂಟ್ಸು ಅದಕ್ಕೆ ತಯಾರಾಗಿರಬೇಕು. ಮತ್ತು ಅಧ್ಯಾಪಕನಾಗಿ ನನ್ನ ಅನುಭವ, ಖಂಡಿತ ಯಕ್ಷಗಾನಕ್ಕೆ ಹೋದ್ರಿಂದ, ಸಾಹಿತ್ಯ ಚಟುವಟಿಕೆಗಳು ಹೋದ್ರಿಂದ ನಾನು ಹೆಚ್ಚು ಒಳ್ಳೆಯ ಅಧ್ಯಾಪಕನಾಗಿರ್ಬೋದೇ ಹೊರತು ಕೆಟ್ಟ ಅಧ್ಯಾಪಕ ಅಂತೂ ಖಂಡಿತ ಆಗಲಿಲ್ಲ. ಶಿಕ್ಷಣದ ಉದ್ದೇಶ ಏನು ಅಂತ ತುಂಬ ಜನರು ತುಂಬ ಹೇಳಿದ್ದಾರೆ, ಯಾ ಸಾವಿದ್ಯಾ ಯಾ ವಿಮುಕ್ತಯೇ, ಮೋಕ್ಷಕ್ಕಾಗಿ ವಿದ್ಯೆ ಅಂತ. ಅದನ್ನು ಲೌಕಿಕವಾಗಿ ಹೇಳಿದರೆ ಸಾವಿದ್ಯಾ ಯಾ ವಿಮುಕ್ತಯೇ, ಅಜ್ಞಾನದಿಂದ ರೋಗದಿಂದ ಬಡತನದಿಂದ ಯಾ ವಿಮುಕ್ತಯೇ. ಇಫ್ ಎಜುಕೇಷನ್ ಕಾಂಟ್ ಮೇಕ್ ದ ವರ್ಲ್ಡ್ ಎ ಬಿಟ್ ಬೆಟರ್ ಆಫ್ಟರ್ ಒನ್ ಇಯರ್ಸ್ ಎಜುಕೇಷನ್ ಇಸ್ ಯೂಸ್ಲೆಸ್ ಅಂತ. ಇಷ್ಟೆಲ್ಲ ಶೈಕ್ಷಣಿಕ ಚಟುವಟಿಕೆಗಳಿದ್ದು ಈಗ ನಾವು ನೋಡ್ತಾ ಇರುವ ಜಗತ್ತು ಇದಕ್ಕಿಂತ ಸ್ವಲ್ಪ ಒಳ್ಳೇದಾಗದಿದ್ದರೆ ಪ್ರಯೋಜನ. ಸ್ವಚ್ಛ ಭಾರತ ಒಂದು ಒತ್ತಾಯವಾಗಿ ಒಂದು ಚಳವಳಿಯಾಗಿ ಬರಲಿಕ್ಕೆ 70 ವರ್ಷ ಹೋಗಬೇಕಾಯ್ತು. ಶಿಕ್ಷಣದಲ್ಲಿ ಅರಿವು ಬೇಕು, ಜ್ಞಾನ ಬೇಕು, ಸ್ಕಿಲ್ ಬೇಕು. ಬರೀ ಜ್ಞಾನವೂ ಪ್ರಯೋಜನ, ಹಳೆ ಕನ್ನಡ ಕಲ್ತು ಏನು ಮಾಡ್ತೀರಿ ಅಂತ. ಹಳೆಗನ್ನಡ ಬೇಕು, ಪ್ರೇರಣೆಗಾಗಿ ಬೇಕು. ಯಾರಿಗೆ ಗೊತ್ತಿಲ್ಲ ಈಗ ಪುರಾಣ, ಪುರಾಣ ಗೊತ್ತಿದ್ದವೇನು ಮಾಡಿದ್ದಾನೆ ಅಂತ ಕೇಳ್ತಾರೆ ಮಕ್ಕಳು. ಆದ್ದರಿಂದ ಒಂದು ಸಮನ್ವಯ ದೃಷ್ಟಿಯಿಂದ ಹೋಗಬೇಕು. ಸ್ಕಿಲ್ ಬೇಕಂತೆ, ವಿವೇಕ ಬೇಕಂತೆ, ಮೌಲ್ಯ ಪ್ರಜ್ಞೆ ಬೇಕಂತೆ. ವ್ಯಕ್ತಿಯ ಮನಸ್ಸು ಹೆಚ್ಚು ವಿಶಾಲವಾಗಬೇಕು, ಹೆಚ್ಚು ಉದಾರವಾಗಬೇಕು. ಇನ್ಫಾರ್ಮೇಷನ್ ಕೂಡ ಬೇಕು. ಬಾಯಿಪಾಠದ ಶಿಕ್ಷಣವನ್ನು ತಮಾಷೆ ಮಾಡುವವರಿಗೆ ನಾನು ವಿರೋಧಿ. ಬಾಯಿಪಾಠ ಒಳ್ಳೆಯದು, ಮಗ್ಗಿ ಒಳ್ಳೆಯದು. ಒಂದು ಕಾಲದ ಬಾಯಿಪಾಠ ಇನ್ನೊಂದು ಕಾಲದ ವಿವೇಕವಾಗ್ತದೆ. ನಾನು ಸಣ್ಣ ಪ್ರಾಯದಲ್ಲಿ ಕಲಿತ ಒಂದು ಶ್ಲೋಕ ನನಗೆ ಈಗ ಕೊಡುವ ಅರ್ಥವೇ ಬೇರೆ. ಭಾವ ಸಂತಿ ಮೂರ್ಖ ಕ್ವಚಿದೇಕೋ ವಿಶುದ್ಧದಿ ಸ್ವಭಾವೋ ದುರತಿಕ್ರಮ ಸುಲಭ ಪುರುಷ ರಾಜಂಸತ ತಂಪ್ರಿಯವಾದಿನ. ನನಗೆ ಆಗೇನು ಅರ್ಥ ಆಗಿರಲಿಲ್ಲ, ಈಗ ಅದು ಕೊಡುವ ಅರ್ಥ ಬೇರೆ. 20ನೇ ಪ್ರಾಯಕ್ಕೆ ಬೇರೆ, 40ನೇ ಪ್ರಾಯಕ್ಕೆ ಬೇರೆ, 60ನೇ ಪ್ರಾಯಕ್ಕೆ ಬೇರೆ, ಹೋದ ಮೇಲೆ ಬೇರೆ, ಬೇರೆಯವರಿಗೆ ಅದು ನನಗಲ್ಲ. ಆದ್ದರಿಂದ ಬಾಯಿಪಾಠ ಬೇಕು, ಮಗ್ಗಿ ಬೇಕು, ಕಂಪ್ಯೂಟರ್ ಬೇಕು. ನಾನು ಮಗ್ಗಿ ಶಿಕ್ಷಣದ ವಿರೋಧಿ ಅಲ್ಲ. ಬಾಯಿಪಾಠ ನಿಮಗೆ ಕೊಡುವ ಆನಂದ ಸ್ವಲ್ಪ ಕಾಯಬೇಕು. ನೆಲ್ಲಿಕಾಯಿ ತಿಂದಾಗ ಒಂದೇ ಸಲ ರುಚಿ ಆಗುವುದಿಲ್ಲ, ಅದು ಮತ್ತೆ ರುಚಿ ಆಗ್ತದೆ ನೀರು ಕುಡಿಯುವಾಗ. ಈ ದೃಷ್ಟಿಯಿಂದ ನಾವು ಶಿಕ್ಷಣದ ಒಳಗಿನ ಕಂಟೆಂಟ್ಸ್ ಮತ್ತು ಉದ್ದೇಶಗಳಿಗೆ ಸರಿಯಾಗಿ ಪಠ್ಯೇತರ ಚಟುವಟಿಕೆಗಳನ್ನು ಅಳವಡಿಸಬೇಕು. ಪಠ್ಯ ಸಹ ಪಠ್ಯಕ್ಕೆ ಪೇರೆಂಟ್ಸ್ ಹೆದರಬೇಕಾಗಿಲ್ಲ. ಸ್ಪೋರ್ಟ್ಸ್ನಲ್ಲಿ ಎಕ್ಸಲೆನ್ಸ್ ಇದ್ದವರನ್ನು ಕಳಿಸಿ, ಕಲೆಯಲ್ಲಿದ್ದವರನ್ನು ಕಳಿಸಿ, ನೃತ್ಯದಲ್ಲಿದ್ದವರನ್ನು ಕಳಿಸಿ. ಯಾವುದರಲ್ಲಿ ಯಾರಿಗೆ ಉಂಟು, ಕೆಲವರಿಗೆ ಹಲವದಲ್ಲಿ ಇರ್ಬೋದು, ಸ್ವಲ್ಪ ಹೆಚ್ಚು ಕಷ್ಟಪಡಬೇಕು. ಆದರೆ ಪಾಲಕರು, ವಿದ್ಯಾರ್ಥಿಗಳು, ಅಧ್ಯಾಪಕರು ಗುರುತಿಸಿ ಮತ್ತೆ ಅವರು ಒಂದೊಂದು ಎರಡು ಕ್ಷೇತ್ರದಲ್ಲಿ ಬೆಳೆಯುವ ಹಾಗೆ ಮುಂದೆ ಅವರಿಗೆ ಮಾರ್ಗದರ್ಶನ ಕೊಡಬೇಕು. ತುಂಬ ಮೈ ಮೇಲೆ ಎಳೆದಾಕೊಂಡು ಒಂದೇ ಸಲ ಬಾಚಿಕೊಳ್ಳುವ ಪಠ್ಯೇತರತೆ ಅಲ್ಲ ನಮಗೆ ಬೇಕಾದ. ಪಠ್ಯೇತರ ಮೂಲಕ ಪಠ್ಯಕ್ಕೂ ನಮ್ಮ ಜೀವನ ಕ್ರಮಕ್ಕೂ ಶಿಕ್ಷಣದಿಂದ ನಮಗೆ ಬರಬೇಕಾದ ವಿವೇಕ, ಜ್ಞಾನ, ಮಾಹಿತಿ, ಕೌಶಲ, ನಾಗರಿಕ ಪ್ರಜ್ಞೆ ಇವುಗಳಿಗೆ ಹೇಗೆ ಕಂಟ್ರಿಬ್ಯೂಟ್ ಆಗ್ತದೆ, ಹೇಗೆ ಅದು ಕೊಡುಗೆಯನ್ನು ಕೊಡ್ತದೆ ಅನ್ನೋದು ಮಹತ್ವದ್ದು. ಈ ದೃಷ್ಟಿಯಿಂದ ಎಲ್ಲಿಂದಲೋ ಆರಂಭಿಸಿ ಎಲ್ಲಿಯೋ ನಿಲ್ಲಿಸ್ತಾ ಇದ್ದೇನೆ. ಈ ಪ್ರೀತಿಯ ಅವಕಾಶಕ್ಕಾಗಿ ವಂದನೆಗಳು.
0: ಇಷ್ಟವರೆಗೆ ರತ್ನೋತ್ಸವ 2017 ಇಲ್ಲಿ ಮಾತನಾಡಿದ ಶ್ರೀ ಎಂ ಪ್ರಭಾಕರ್ ಜೋಶಿ ಇವರ ಮಾತುಗಳನ್ನು ಕೇಳಿದ್ರಿ. ಇದಿವತ್ತಿನ ಕನ್ನಡ ಕಾರ್ಯಕ್ರಮದ ವಿಶೇಷ ಕೇಳ್ತಾರೆ ರೇಡಿಯೋ ಸರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ.

ನೀವು ಕೇಳ್ತಾ ಇದ್ರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ನಾಗರ ಪಂಚಮಿ, ತುಳು ಯಕ್ಷಗಾನ. ಪದ್ಯ ರಚನೆ ಮಾಧವ ಭಂಡಾರಿ ಕುಳಾಯಿ. ಪ್ರಸಂಗ ರಚನೆ ರವಿಕುಮಾರ್ ಸುರತ್ಕಲ್. ಭಾಗವತರು ದಿನೇಶ್ ಅಮ್ಮಣ್ಣಾಯ, ಸತ್ಯನಾರಾಯಣ ಪುಣಿಚಿತ್ತಾಯ, ಬಾಲಕೃಷ್ಣ ಕಡಪ. ಚೆಂಡೆ ಹಾಗೂ ಮದ್ದಳೆ ಪದ್ಯಾಣ ಶಂಕರನಾರಾಯಣ ಭಟ್, ಲಕ್ಷ್ಮೀಶ ಅಮ್ಮಣ್ಣಾಯ, ಶ್ರೀವತ್ಸ ಕುಂಟಾರು. ಪಾತ್ರಧಾರಿಗಳು ಅರುವ ಕೊರಗಪ್ಪ ಶೆಟ್ಟಿ, ಕೊಳ್ತಿಗೆ ನಾರಾಯಣಗೌಡ, ಬೆಳ್ಳಾರೆ ವಿಶ್ವನಾಥ ರೈ, ಬೋಳಾರ ಸುಬ್ಬಯ್ಯ ಶೆಟ್ಟಿ, ಬಂಟ್ವಾಳ ಜಯರಾಮ ಆಚಾರ್ಯ, ಕೆದಿಲಾ ಜಯರಾಮ್ ಭಟ್, ಗಣೇಶ್ ಕುಂದರ್ ಕೊಳಂಬೆ, ಉದಯನಾವುಡ ಮದೂರು, ಗಂಗಾಧರ್ ರೈ ನಾವೂರ, ಅಂಕದಡ್ಕ ರಘುನಾಥ ರೈ, ಕಿರಣ್ ಕುಮಾರ್ ಪಂಜ, ಬಾಲಕೃಷ್ಣ ಶೆಟ್ಟಿ ಉಪ್ಪಳ, ಸಂತೋಷ್ ಕುಮಾರ್, ದಿನೇಶ್ ರೈ ಕಡಬ, ಜೋಡುಕಲ್ಲು ಸದಾಶಿವ, ಕೃಷ್ಣರೈ ನೇರ್ಚಾಲು, ಸುರೇಶ್ ಹೆಗ್ಡೆ ಬಂಗಾಡಿ, ಜಯಕುಮಾರ್. ಇದೀಗ ನಾಗರ ಪಂಚಮಿ ತುಳು ಯಕ್ಷಗಾನದ 4ನೇ ಕಂತು.

amor de Deus, vale. Não. Do dado da sua vida. Ela tem mindo do lado.

ಇಂದು ಕೂರ ಕಣ್ಣಿಟ್ಟು ಇಂದ ಜಾರಪ್ಪ ಈ ತೂತು ಸೈಲ ಅಂದ್ ಬ್ರಹ್ಮೆ ಬರೈತಿ ಕಡಪುಡ್ನವು ಅಂಡೈ ಕೊಡತ್ತೆ ಅಂದ್ ನಾನ ಮೋಡಿ ಮದ್ಬೇಕ ಮರಳ ಶುರುವಾತನ್ರಿ ಏತನ ಕೇಂದ ಮದ್ಮೆ ಬಂದ ದಾದ ಅಂದ ಅಲ್ಲೇ ಗೊತ್ತಿಜ್ಜಿ ಕಂಡಲಿ ಬಂದ ದಾದ ಅಂದ್ ಗೊತ್ತಿಜ್ಜಿ ದಾದವಾ ಏರ ಬಂತ್ನಿ ಕೇಂದ ಮದ್ಮೆ ಅವಳು ತುಕ ಎಂಚಾಪು ಉಂಡು ಮಾಡ್ತಾರ ಉಳ್ಳರತ್ತ ಆ

0: ಬರುತ್ತಾ ಬಚ್ಚಿ ಭತ್ತವನ್ನು ಪಡೆಯಲು ಮುಖ್ಯ. ನಿನ್ನ ಊರಿಯಲ್ಲಿ ಅವಳು ಪಣವಿಜ್ಜಿ
1: ಲಾಲಜ್ಜಿ
0: ಅವಳು ಬಂಗಾತಂಡು ಡಾಲಾವಂಜಿ ಸೂಚನೆ ಕೊರಂದೆ ಏಕಾಏಕಿ ಲಡಾಯಿಂದ ಭತ್ತ ದಂಡ ತಂದು ಭತ್ತ ದತ್ತ ಸೈಪುಣ ಕಾಲ ಭತ್ತ.

0: ಬರಡು ಬರಡು
1: ಸಮಯಕ್ಕೆ ಸರಿಯಾದ ಬತ್ತಿಯನ್ನು ಮರ್ಯಾದಿ ಬರ್ತಾರೆ. ಕೊರತೆ ಬಂತಿರಂತಿನ ಸಕಲ ಸತ್ತನ್ನ ಏನು ಕೊರತೆ
2: ಅತ್ತವರಿಗಾಗಿ ಸತ್ತರೇ ಸತ್ತವರು ಅತ್ತಾವರೇ ಧರಿಕಲೆ
3: ಅತ್ತಾರತ್ತಿನ ಕರ್ಮ ನಿನ್ನ
1: ಧೈರ್ಯವಂತಲ್ಲೇ ಸ್ವಾಮಿ ಕಳೆಯಿದ ಕಳಕ್ಕೆ ಬತ್ತಿನಂತಿರ ಬಾಲ್ಯದ ಜೀವನ ಒಳಿಪಡು ಬಂದ ಉದ್ದೇಶ ಯಾರು ಬಾರಂದು ಬತ್ತೆ ಮೋಸಗಾರನ ಕೈ ತಿತ್ತಿನಂತಿರ ಕತ್ತಿಗೀಗಿನ ಬಗ್ಗೆ ಬಲಿಯಾದ ಯಾರು ಬದುಕಿದಿಲ್ಲ ಆತ ದಿನ ಮುಟ್ಟ ಈರ್ಪು ಕಾರ್ದಿನ ನುಪ್ಪದ ಋಣನೇ ಯಾರು ಬಿಟ್ಟು
3: ನಮ್ಮ ಯಾರು ಜೀವನಿದ್ದಾಗ ಆಯನು ಸಿಗಿತ್ತು ನಾನು ನೆತ್ತೇರಿ ಬರುವೆ ಅಂಡ ಒಂಜಿ ಈ ಬಾಲೆ ಒಂಜಿ ವ್ಯವಸ್ಥೆ ಅವಳಂತ
1: ಅಂದ
3: ಏರ್ಪಾಡು ಮಲ್ಪಡಪ್ಪ ಕ್ಷಮ ಸರಿ ಅದಕ್ಕೆ ತಂದು ಬೈ
4: ಬಾಲೆ ಸುಡುಗರಿ ಮಲ್ಪ

ಎಲ್ಲ ಪುಡನು ಕೊಡದು ಪೊನ್ನೆ ಮರ್ಪಡಿತು ನನ್ನ ಬಾಲದ ಈ ಪುಣ್ಯನು ಪತ್ತೊಂದು ಇಲ್ಲಿ ಪೋಪಿನ ಗತಿ ಬತ್ತನ್ನು ನನ್ನ ಧರ್ಮಡಾಳಿನ ಪಾಪಿ ಅಮ್ಮೆ ಆ ಬಾಲಕ ಪಡಿಸಿ ಆ ಸಂತತಿಗೆ ಸಂದಾಡಿದ್ದು ಈ ಭಸ್ಮನು ಪತ್ತೊಂದು ಗೋಕರ್ಣದು ಬಿದಾಡಿದೆ.

0: ನನ್ನ ಪ್ರಾಣ ಬರ್ತಾರಯ್ಯ, ಕೋಪಿಯನ್ನ ಜೀವನ ಇಲ್ಲಿ ಬರ್ತೀರಯ್ಯ. ನೀನು ಬರ್ತಿನ ಮಂಜಿ ಕಡಿಗೆ ತಡ ಪುಂಡ ಅಯ್ಯ, ನನ್ನ ಕೆರ್ಪಿದೆ ಅಯ್ಯ, ಮಂಡೆಗೆ ಒಂದು ಹಾಕಿ ತಾಳೆ ತಿರ್ಗದು ಮುರಿದಿತ್ತೆ
1: ಅಂದ ಸ್ವಾಮಿಯ.
0: ಆಪತ್ಕಾಲು ರಚನೆ ಬಂತೇನೆ ಅಂತಾನೆ, ಬಡ ನನಗೆ ಉಪ್ಪು ಮಾಡ್ನೆ, ಆಶಯ ಕೊರ್ನೆ ದೇವರಿಗೆ ಸರಿಗೆ ದೇವರೀರಿ ಎಡ್ಡೆ ಮನೆ ತಲ್ಲು ಬಿಟ್ಟ ನಾನು ಊರವರು ಅಪ್ಪ ಮೇಲೆ ಆ ಊರ್ದ ಅರಸರ ಬಗ್ಗೆ.

ఏ పొబరువే

0: Vaya nadando ni mulo la namaga. No, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no, no,
1: no, no, no, no, no,
0: no,
1: no, no,
0: ಬುಕ್ಕ ತಿಕ್ಕಿ ಬುಕ್ಕ ಮೊಲೇನ ಆಡೆ ಕಡ
1: ಆ ಬಾಲೆನು ಮೊಳ್ಳೆ ಕೆರ್ಪಾವ ಎಲ್ಲ ಅರಸಲೆ ಗೊತ್ತಾನ ಮರಲೇದಿ ಮಗಳ ಉದ್ದಿಡಿ ಕೆರ್ನಂದಾಪುಡು
0: ಮಲ್ಪಲ ಬೇಲೆ
1: ಅಂಚ ಒಂದು ಸಂಗತಿ
0: ಮದಿ ಮೇರೆ ನೀ ನಾನೇ ಮನಸುಪ್ಪುನಿ
1: ಮದಿ ಮೇದ ಅಂಗಲಪ್ಪು ಜೋರುಂಡು ಮದಿ ಮೇದ ಆಸೆನೆ ತೋಜಾಗ ಧರ್ಮ ಧರ್ಮ ಬೇಲೆ ಅಪ್ಪಜ ಮಾಲಿ ನಿಂದುತ್ತಾರೆ ಪಾತ್ರನೇ ಬತ್ತೆನೆ
0: ಮಾಲಿಲಿ
2: ಮಟ್ಟಿಲ್ಲಿ ಬಾಲಿನ ತಪ್ಪ ಅಂತ ಪೊರ್ತು ಕಾವೇರಿಗಳ ಗೊತ್ತಾಯಿರಲಿ ಈ ವಿಚಾರ ನಮ್ಗೆ ಮುಂಚೆ ಮಾತ್ರ ತೆರೆದಿಪ್ಪು.

0: ಹಗಲಿರುಳು ಗೋಳಾಗಿ ಬಾಳು ಬರೀ ಕತ್ತಲಾಯಿತೆ.
1: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ಎಡ್ಡೆ ಸೀರೆ ನನದಾದೆಯೇ, ಎಂಕಿತ್ತೆ ಒಂದು ಯಾವುಯೇ. ಆನೆಗ ಗಂಟೆ ಬೋಡ ಬೇರೆಗ್ ಬೊಲ್ದು ಬೋಡ, ಆನೆಗ ಗಂಟೆ ಬೋಡ ಬೇರೆಗ್ ಬೊಲ್ದು ಬೋಡ.

ನಮಸ್ಕಾರ, ಯಾನ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲ್ಲಿ ಬಾತೀರ್ನ ನಿಗಳು ಕೇಳಿ 107.8 FM. ಬಣ್ಣ ಬಣ್ಣದ ಬದುಕು ಕೇನೊಂದು ಪಡು, ರಂಗ ರಂಗಿದ ಬದುಕು ಕೇಳೊಂದು ಪಿಲವೇ.

ನಮಸ್ಕಾರ, ಯಾನ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲೇ ಬಾತೀರ್ನ ನಿಗಲ್ ಕೇಳಿ 107.8 FM. ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು, ರಂಗ ರಂಗದ ಬದುಕು ಕೇಳೊಂದು ಪಿಲವೇ.

ಈತನೇಟ ಕೆಲವು ತುಳು ಸಿನಿಮಾದ ಪದಕುಲೆನೆ ಕೇನೊಂದು ಬರ್ತಾರೆ. ಒಂದು ಇನಿತ ತುಳು ಪ್ರಸಾರ ನನ್ನ ದುಂಬುದ ತುಳು ಪ್ರಸಾರ ಉಡುತಿಗ ಮಾತರೆಗ್ಲ ಸೊಲ್ಮೇಲು ಕೇನೊಂದು ಪುಲೆ ರೇಡಿಯೋ ಸಾರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.